ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಮಯ ಸರಿಯಾಗಿ 5:28:24. ಇಂದಿನ ಪಂಚಾಂಗ 2083 ಸಿದ್ಧಾರ್ಥಿ ವಿಕ್ರಮ ಸಂವತ್ಸರ, ಕೃಷ್ಣ ಪಕ್ಷದ ಭಾದ್ರಪದ ಸೆಪ್ಟೆಂಬರ್ 14, 2026 ಸೋಮವಾರ. ಈ ಶುಭ ದಿನದಂದು ಆಕಾಶವಾಣಿ ಟ್ಯೂನ್ ಮಾಡಿ ಕೇಳ್ತಾ ಇರುವ ನನ್ನೆಲ್ಲ ಕೇಳುಗ ಮಿತ್ರರಿಗೆ ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸಿದ ವಿಘ್ನ ವಿನಾಶಕ ಶ್ರೀ ಗಣೇಶ ನಿಮ್ಮ ಜೀವನದಲ್ಲಿ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಸುಖ ಶಾಂತಿ ಆರೋಗ್ಯ ಸಮೃದ್ಧಿ ಕರುಣಿಸಲಿ ಅಂತ ಹೇಳಿ ಗಣೇಶನಲ್ಲಿ ಪ್ರಾರ್ಥಿಸ್ತಾ ತಮ್ಮೆಲ್ಲರಿಗೂ ಶ್ರೀ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಬೆಳಗ್ಗಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಾರ್.

ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಇವತ್ತಿನ ಹಿತನುಡಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸ್ವಭಾವದ ಮುಖವಾಡವನ್ನು ಧರಿಸಿ 100 ಜನರನ್ನು ಸಂಪಾದಿಸೋದಕ್ಕಿಂತ ಸ್ವಂತಿಕೆ ಅನ್ನುವಂಥ ನೇರ ನುಡಿಯಿಂದ ಕೇವಲ 5 ಜನರನ್ನು ಸಂಪಾದಿಸೋದು ಉತ್ತಮ ಅಂತ ಹಿರಿಯರು ಹೇಳ್ತಾರೆ. ಅಂದರೆ ಮುಖವಾಡ ಹಾಕಿಕೊಂಡು ನಮ್ಮನ್ನು ಒಳ್ಳೆಯವರು ಅಂತ ಹೇಳಿ ನಂಬಿಸಿ ನಮ್ಮ ಹಿಂದೆ ಬೆನ್ನಿಗೆ ಚೂರಿ ಹಾಕುವವರ ಬದಲು ನಮ್ಮ ನೇರ ನುಡಿಯಾಗಿರಬಹುದು, ನಿಷ್ಠೂರ ಮಾತುಗಳಿಂದ ನಮಗೆ ಎಷ್ಟು ಜನ ನಮಗೆ ಸಿಗ್ತಾರೋ ಅಷ್ಟು ಸತ್ಯವನ್ನು ನೋಡಿದು ಸತ್ಯದಿಂದ ಇರೋದ್ರ ಕಡೆಗೆ ಸಾಗಿದ್ರೆ 5 ಜನ ಸಂಪಾದಿಸಿದ್ರೂ ಆ ಗುಣ ದೊಡ್ಡದು ಅಂತ ಈ ಮಾತಿನ ಅರ್ಥ.

ಗಣೇಶ ಹಬ್ಬದ ಈ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಆಕಾಶವಾಣಿ ಟ್ಯೂನ್ ಮಾಡಿ ಕೇಳ್ತಾ ಇರುವಂತಹ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ ಎಫ್ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 6:16:16. ನಾವಿದ್ದೀವಿ ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನ ಕೇಳುವ ನಾದಾರ್ಚನೆ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಭಕ್ತಿ ಸುಧಾರಿಸುವಂತಹ ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ, ಹಾಗೆ ಶುಭ ಮುಂಜಾನೆ ಶುಭಾಶಯಗಳನ್ನು ತಿಳಿಸ್ತಾ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ನಾನು ಆರ್ಜೆ ಪ್ರಿಯಾಂಕಾ ಸೋನಲ್, ನಿಮಗಾಗಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಭಕ್ತಿಗೀತೆಗಳು ಹಾಗೆ ಸೊಗಸಾದ ಮಾಹಿತಿ ಕೂಡ ಕಾಯ್ತಾ ಇದೆ. ಹಾಗಿದ್ರೆ ಮತ್ಯಾಕೆ ತಡ, ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ ಸುಮಧುರವಾದಂಥ ಹಾಡು.

ಸ್ನೇಹಿತರೆ, ಸೊಗಸಾದ ಭಕ್ತಿಗೀತೆಯನ್ನು ಕೇಳಿದ್ರಿ. ಇನ್ನು ಗಣೇಶ ಚತುರ್ಥಿ, ಈ ಸಂಭ್ರಮ ಸಡಗರದಲ್ಲಿ ನೀವು ಕೂಡ ಇದ್ದೀರಾ. ಆದರೆ ಗಣೇಶ ಚತುರ್ಥಿ ಅಂದರೆ ನಮ್ಮ ಕಣ್ಣ ಮುಂದೆ ಏನು ಬರುತ್ತೆ? ಮೊದಲ ದೃಶ್ಯ ಯಾವುದು? ದೊಡ್ಡದಾದ ಆನೆಯ ಮುಖ, ಅಗಲವಾದ ಕಿವಿಗಳು, ಉದ್ದವಾದ ಸೊಂಡಿಲು, ಹಾಗೆ ಒಂದೇ ಒಂದು ದಂತ, ದೊಡ್ಡ ಹೊಟ್ಟೆ, ಚಿಕ್ಕದಾದ ಮೂಷಿಕ ವಾಹನ. ಆದರೆ ಒಂದು ಕ್ಷಣ ನಾವು ಯೋಚನೆ ಮಾಡಿದೀವ ಯಾವಾಗಾದರೂ, ಗಣಪತಿಯ ರೂಪವನ್ನು ಯಾಕೆ ಹೀಗೆ ಕಲ್ಪಿಸಲಾಗಿದೆ? ಗಣೇಶನ ಮುಖ, ಆನೆಯ ತಲೆ ಯಾಕೆ, ಕಿವಿಗಳು ಇಷ್ಟು ದೊಡ್ಡದಾಗಿರೋದಾದರೂ ಅರ್ಥ ಏನು? ಗಣಪತಿಗೆ ಒಂದೇ ದಂತ ಯಾಕೆ, ಅಷ್ಟು ದೊಡ್ಡ ದೇಹಕ್ಕೆ ಇಷ್ಟು ಚಿಕ್ಕ ಮೂಷಿಕ ವಾಹನನ? ಎಲ್ಲದಕ್ಕಿಂತ ಕುತೂಹಲಕಾರಿ ಪ್ರಶ್ನೆ ಅಂತ ಅಂದರೆ, ಗಣಪತಿಯ ದೊಡ್ಡ ಹೊಟ್ಟೆಯಲ್ಲಿ ಏನಿದೆ ಅನ್ನುವಂಥದ್ದು. ಹೌದು ಸ್ನೇಹಿತರೆ, ನಾವು ಪ್ರತಿದಿನ ನೋಡುವಂತಹ ಗಣಪತಿಯ ಮೂರ್ತಿ ಕೇವಲ ಒಂದು ದೇವತಾ ರೂಪವಲ್ಲ. ಅದು ಭಾರತೀಯ ಪರಂಪರೆಗಳಲ್ಲಿ ಗಣೇಶನ ರೂಪದ ಹಲವು ಅಂಗಗಳನ್ನು ಜ್ಞಾನ, ವಿವೇಕ, ತಾಳ್ಮೆ, ಹಾಗೆ ಏಕಾಗ್ರತೆ ಮತ್ತು ವಿನಯದಂತಹ ಮೌಲ್ಯಗಳೊಂದಿಗೆ ಅರ್ಥೈಸಲಾಗುತ್ತಂತೆ. ಇಂದು ನಾದಾರ್ಚನೆಯಲ್ಲಿ ಗಣಪತಿಯ ರೂಪದ ಹಿಂದಿರುವ ಸಂದೇಶಗಳನ್ನು, ಆ ಕುತೂಹಲದ ಪಯಣಕ್ಕೆ ನಿಮ್ಮನ್ನು ಕರೆದೊಯ್ತಾ ಇದ್ದೀನಿ. ಭಕ್ತಿಯ ನಾದದೊಂದಿಗೆ ಪಯಣವನ್ನು ಆರಂಭಿಸೋಣ. ಇದೀಗ ಮತ್ತೊಂದು ಸುಮಧುರವಾದಂಥ ಭಕ್ತಿ ಸುಧಾರಿಸುವಂತಹ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೇನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಹಾಡನ್ನ ಕೇಳಿದ್ರಿ. ಆ ಸೊಗಸಾದ ಹಾಡಲ್ಲಿ ಗಣೇಶನ ಜನ್ಮ ತಾಳಿದ್ದು ಹೇಗೆ ಗಣೇಶ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಡಲಾಗಿತ್ತು. ಹೌದು, ಈಗ ಗಣೇಶ ಹುಟ್ಟಿದ್ದಾನೆ. ಗಣೇಶನ ಆಕಾರವೂ ಕೂಡ ಗೊತ್ತಾಗಿದೆ, ಯಾವ ರೀತಿ ಗಣೇಶನನ್ನ ಮಾಡಲಾಗಿದೆ ಅಂತ ಹೇಳಿ. ಸೊ ಗಣೇಶನ ನಮಗೆ ಇರುವಂತಹ ದೊಡ್ಡ ಕುತೂಹಲ ಅಂತಂದ್ರೆ, ಗಣಪತಿಗೆ ಆನೆಯ ತಲೆ ಯಾಕೆ ಅಂತ. ಅಂದ್ರೆ ಆನೆ ಅಂತ ಅಂದ್ರೆ ಸಾಮಾನ್ಯವಾಗಿ ನಮಗೆ ನೆನಪಿಗೆ ಬರೋದು ದೊಡ್ಡದಾದ ಪ್ರಾಣಿ, ಶಕ್ತಿಯುತ ಪ್ರಾಣಿ ಅಂತ. ಆದರೆ ಆನೆಯಲ್ಲಿರುವಂತಹ ಇನ್ನೊಂದು ವಿಶೇಷ ಗುಣ ಏನು ಅಂದ್ರೆ, ಸ್ಮರಣ ಶಕ್ತಿ ಹಾಗೆ ಬುದ್ಧಿವಂತಿಕೆ ಅಂತೆ. ಆನೆಯ ದೊಡ್ಡ ತಲೆ ಗಣಪತಿಯ ಜ್ಞಾನ ಹಾಗೆ ವಿವೇಕವನ್ನ ಸೂಚಿಸುತ್ತೆ ಅಂತ ನಮ್ಮ ಪರಂಪರೆಯಲ್ಲಿ ಅರ್ಥೈಸಲಾಗುತ್ತೆ. ಜೀವನದಲ್ಲಿ ಸಮಸ್ಯೆ ಬಂದಾಗ ಕೇವಲ ಬಲದಿಂದ ಪರಿಹಾರ ಸಿಗೋದಿಲ್ಲ, ಅದಕ್ಕೆ ಬುದ್ಧಿನೂ ಬೇಕು, ಹಾಗೆ ವಿವೇಕನೂ ಬೇಕು, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಬೇಕು. ಹಾಗಾಗಿ ಗಣಪತಿಯ ಆನೆಯ ತಲೆ ನಮಗೆ ಹೇಳುವಂತಹ ಸಂದೇಶ ಏನು ಅಂತಂದ್ರೆ, ಬಲಕ್ಕಿಂತ ಬುದ್ಧಿ ದೊಡ್ಡದು. ನಾವು ಜೀವನದಲ್ಲಿ ಎದುರಿಸುವಂತಹ ಪ್ರತಿಯೊಂದು ಸಮಸ್ಯೆಯನ್ನ ಕೋಪದಿಂದ ಅಲ್ಲ, ವಿವೇಕದಿಂದ ನೋಡಬೇಕು. ಅದೇ ಗಜಾನನ ಮೊದಲ ಪಾಠ. ಇದೀಗ ಮತ್ತೊಂದು ಸುಮಧುರವಾದಂತಹ ಗೀತೆ ನಿಮಗಾಗಿ ಕಾಯ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಸುಮಧುರವಾದಂತಹ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದ್ವಿ. ಹಾಗೆ ಗಣಪತಿಯ ಕಣ್ಣು, ಮುಖ, ಹಾಗೆ ಹೊಟ್ಟೆ, ಇದ್ರ ಬಗ್ಗೆ ಮಾತು ಮಾಹಿತಿ ಸಾಗ್ತಾ ಇದೆ. ಇನ್ನೊಂದು ಕುತೂಹಲಕಾರಿ ವಿಷಯ ಏನು ಅಂತಂದ್ರೆ, ಗಣಪತಿಯ ಕಿವಿಗಳು ಯಾಕಿಷ್ಟು ದೊಡ್ಡದಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಿಮಗೂ ಕೂಡ ಮೂಡುತ್ತೆ. ಅದನ್ನ ಯಾಕೆ ಇಷ್ಟು ದೊಡ್ಡದಾಗಿದೆ ಅಂತ ಹೇಳಬೇಕು ಅಂತಂದ್ರೆ, ದೊಡ್ಡ ಕಿವಿ ಹೆಚ್ಚು ಕೇಳಿಸ್ಕೊಳ್ಳುತ್ತೆ ಅಂತ. ಅಂದರೆ ಸಾಮಾನ್ಯವಾಗಿ ದೊಡ್ಡ ಕಿವಿ ಇದ್ರೆ ಹೆಚ್ಚು ಕೇಳಿಸ್ಕೋತಾರೆ, ಗಮನದಿಂದ ಕೇಳಬೇಕು ಅನ್ನುವಂಥ ಸಂದೇಶವನ್ನು ಈ ಗಣೇಶನ ಕಿವಿ ನಮಗೆ ಕೊಡುತ್ತಂತೆ. ಅಂದರೆ ನಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನು ಗೊತ್ತಾ, ನಾವು ಯಾರೇ ಬಂದು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರು ಬೇಗ ಬೇಗ ಅವರಿಗೆ ರಿಪ್ಲೈ ಕೊಟ್ಬಿಡ್ತೀವಿ, ಅವರಿಗೆ ಉತ್ತರವನ್ನು ಕೊಡ್ತೀವಿ. ಸ್ವಲ್ಪ ಸಮಯ ಮಾತ್ರ ಕೇಳಿಸ್ಕೋತೀವಿ, ಆದರೆ ನಾವು ಸಲಹೆ ಕೊಡೋದು ದೊಡ್ಡ ದೊಡ್ಡ ಸಲಹೆಗಳು. ಆದರೆ ತಕ್ಷಣ ಸಲಹೆ ಕೊಡೋದು ಕೂಡ ತುಂಬ ಡೇಂಜರಸ್ ಅಂತೆ. ಹಾಗಾಗಿ ಅವ್ರ ಮಾತನ್ನು ಸಂಪೂರ್ಣವಾಗಿ ಕೇಳಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಗಣೇಶನ ಕಿವಿಗಳು ನಮಗೆ ಒಂದು ಸಂದೇಶವನ್ನು ಕೊಡುತ್ತೆ. ಗಣಪತಿಯ ದೊಡ್ಡ ಕಿವಿಗಳು ನಮಗೆ ಹೇಳುವಂತಹ ಸಂದೇಶ ಏನು ಅಂತಂದರೆ, ಮೊದಲು ಕೇಳಿಸ್ಕೋ, ಆಮೇಲೆ ಯೋಚಿಸು, ಆಮೇಲೆ ನೀನು ಮಾತನಾಡು ಅಂತ. ಬಹುಶಃ ಅದಕ್ಕಾಗಿಯೇ ಗಣಪತಿಯ ಕಿವಿಗಳು ದೊಡ್ಡದು, ಬಾಯಿ ಚಿಕ್ಕದಿರಬೇಕು. ಇದು ನಿಜಕ್ಕೂ ಸುಂದರವಾದಂಥ ಸಂದೇಶ ಇದು. ಸ್ನೇಹಿತರೆ, ಇದೀಗ ಮತ್ತೊಂದು

ಸುಮಧುರವಾದಂಥ ಭಕ್ತಿ ಸುದೆ ಹರಿಸುವಂಥ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಗಣೇಶನ ರೂಪದ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಹಾಗೆ ಸೊಗಸಾದ ಗೀತೆಗಳನ್ನು ಕೂಡ ಕೇಳ್ತಾ ಸಾಗ್ತಾ ಇದ್ದೀರ ಸ್ನೇಹಿತರೆ. ಇನ್ನು ಗಣಪತಿಯ ಸೊಂಡಿಲನ್ನ ಗಮನಿಸಿದ್ರ? ಯಾಕೆ ಸೊಂಡಿಲಲ್ಲಿ ಏನಿದೆ ಅಂಥದ್ದು ಅಂತ ಅನಿಸಬಹುದು ಅಲ್ವಾ? ಅದು ತುಂಬ ಶಕ್ತಿಯುತವೂ ಹೌದು. ಅದೇ ಸಮಯದಲ್ಲಿ ಸೂಕ್ಷ್ಮವಾದಂಥ ಕೆಲಸವನ್ನ ಕೂಡ ಈ ಸೊಂಡಿಲು ಮಾಡುತ್ತೆ. ಇದರಲ್ಲಿ ಜೀವನದ ಸಂದೇಶ ಏನು ನೋಡಬಹುದು ಅಂತ ಅಂದರೆ, ಜೀವನ ಕೆಲವೊಮ್ಮೆ ದೊಡ್ಡ ಸಮಸ್ಯೆಗಳನ್ನು ನಾವು ಎದುರಿಸೋದಕ್ಕೆ ಗಟ್ಟಿಯಾಗಬೇಕು. ಕೆಲವೊಮ್ಮೆ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಸೂಕ್ಷ್ಮವಾಗಬೇಕು. ಯಾವಾಗ ಗಟ್ಟಿಯಾಗಬೇಕು, ಯಾವಾಗ ಮೃದುವಾಗಬೇಕು, ಈ ವ್ಯತ್ಯಾಸವನ್ನು ತಿಳಿಸಿಕೊಡುವುದೇ ವಿವೇಕ. ಗಣಪತಿಯ ಸೊಂಡಿಲು ನಮಗೆ ಹೇಳುವಂತಹ ಪಾಠ, ಪರಿಸ್ಥಿತಿಗೆ ತಕ್ಕಂತೆ ನಾವು ಹೊಂದಿಕೊಳ್ಳುವಂಥ ಗುಣ ಇರಬೇಕು ಅನ್ನುವಂಥದ್ದು. ಇನ್ನೊಂದು, ಗಣಪತಿಯ ಮುಖವನ್ನು ಗಮನಿಸಿದಾಗ ಕೇವಲ ಒಂದೇ ದಂತ ಇದೆ. ಇದರ ಹಿಂದೆ ಕೂಡ ಸಾಕಷ್ಟು ಕುತೂಹಲಕಾರಿಯಾದಂಥ ಮಾಹಿತಿ ಇದೆ. ಗಣಪತಿಯನ್ನ ಏಕದಂತ ಅಂತ ನಾವು ಕರಿತೀವಿ. ಗಣೇಶ ಒಂದು ದಂತ ಮುರಿದಿರೋದಕ್ಕೆ ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳಿವೆ. ಅದರ ಜೊತೆಗೆ ಏಕದಂತನ ರೂಪವನ್ನು ಒಳ್ಳೆಯದನ್ನು ಸ್ವೀಕರಿಸಬೇಕು, ಕೆಟ್ಟದನ್ನು ಬಿಟ್ಟು ಬಿಡಬೇಕು ಅನ್ನುವಂಥ ಸಂಕೇತವಾಗಿ ಕೂಡ ಜನಪ್ರಿಯವಾಗಿ ಇದನ್ನು ಅರ್ಥೈಸಲಾಗುತ್ತೆ. ನಮ್ಮ ಜೀವನದಲ್ಲೂ ಕೂಡ ಎಲ್ಲವನ್ನ ಹಿಡಿದುಕೊಂಡು ಸಾಗೋದಕ್ಕೆ ಸಾಧ್ಯವಿಲ್ಲ. ಕೆಲವು ನೋವುಗಳನ್ನು ಬಿಟ್ಟುಬಿಡಬೇಕು, ಕೆಲವು ನೆನಪುಗಳನ್ನು ಬಿಟ್ಟು ಮುಂದೆ ಸಾಗಬೇಕು, ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬದುಕನ್ನು ಆರಂಭಿಸಬೇಕು. ಅಂದಾಗ ಮಾತ್ರ ಜೀವನ ನಮಗೆ ಒಳ್ಳೆಯದರ ಕಡೆಗೆ ಕರೆದೊಯ್ಯುತ್ತೆ. ಏನು ಇಟ್ಕೊಳ್ಬೇಕು, ಏನು ಬಿಟ್ಟುಬಿಡಬೇಕು ಅನ್ನೋದು ನಮಗೆ ಈ ಗಣೇಶನ ದಂತ ಏನಿದೆ ಅದು ತಿಳಿಸುತ್ತೆ. ಸ್ನೇಹಿತರೆ, ಇದೀಗ ಮತ್ತೊಂದು ಸುಮಧುರವಾದಂಥ ಭಕ್ತಿ ಸುಧಿಹರಿಸುವಂತಹ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಕ್ತಾ ಇದ್ದೀವಿ. ಇನ್ನೊಂದು ಗಣೇಶನ ಆಸಕ್ತಿದಾಯಕ ವಿಷಯ ಏನು ಅಂತಂದ್ರೆ, ದೊಡ್ಡ ಹೊಟ್ಟೆ. ಗಣಪತಿಗೆ ಹೊಟ್ಟೆ ಯಾಕಿಷ್ಟು ದೊಡ್ಡದು? ಲಂಬೋದರ ಅಂತ ಹೆಸರೇ ದೊಡ್ಡ ಹೊಟ್ಟೆಯನ್ನ ಸೂಚಿಸುತ್ತೆ. ಜನಪ್ರಿಯ ಸಂಕೇತಾರ್ಥದಲ್ಲಿ ನೋಡೋದಾದ್ರೆ, ದೊಡ್ಡ ಹೊಟ್ಟೆಯನ್ನ ಜೀವನದ ಅನುಭವಗಳನ್ನ ತಾಳ್ಮೆಯಿಂದ ಸ್ವೀಕರಿಸಬೇಕು, ಹಾಗೆ ಜೀರ್ಣಿಸಿಕೊಳ್ಬೇಕು ಅನ್ನುವಂಥ ಸಂದೇಶದಿಂದ ಈ ಒಂದು ಸಂದೇಶವನ್ನ ಕೊಡುತ್ತೆ ಗಣೇಶನ ದೊಡ್ಡ ಹೊಟ್ಟೆ. ಯಾರಾದರೂ ನಮ್ಮ ಬಗ್ಗೆ ಒಂದು ಮಾತು ಹೇಳಿದ್ರೆ ತಕ್ಷಣ ಕೋಪ ಬರುತ್ತೆ, ಯಾರಾದರೂ ಟೀಕಿಸಿದ್ರೆ ಮನಸ್ಸಿಗೆ ನೋವಾಗುತ್ತೆ, ಯಾರಾದರೂ ತಪ್ಪು ಮಾಡಿದ್ರೆ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡ್ತೀವಿ. ಆದರೆ ಜೀವನದಲ್ಲಿ ಎಲ್ಲವನ್ನ ತಕ್ಷಣ ಪ್ರತಿಕ್ರಿಯೆ ಕೊಡಬೇಕು ಅಂತ ಏನಿಲ್ಲ, ಕೆಲವು ಮಾತುಗಳನ್ನು ಕೇಳಿ ಯೋಚಿಸಿ ಬಿಟ್ಬಿಡಬೇಕು, ಹಾಗೆ ಎಲ್ಲವನ್ನ ಮನಸ್ಸಿಗೆ ಇಟ್ಕೊಂಡು ಬದುಕಬಾರ್ದು. ಇದು ಲಂಬೋದರನಿಂದ ನಾವು ಕಲಿಯಬಹುದಾದಂಥ ಸುಂದರವಾದಂಥ ಜೀವನ ಪಾಠ. ಇನ್ನೊಂದು ವಿಶೇಷ ಅಂತಂದರೆ, ಇಷ್ಟು ದೊಡ್ಡ ಗಣಪತಿಗೆ ಯಾಕಿಷ್ಟು ಚಿಕ್ಕ ಮೋಷಕ ಅಂತ ನಿಮ್ಗೆ ಅನಿಸ್ಬಹುದು. ಬಹುಶಃ ಇದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆಯೂ ಕೂಡ. ಒಂದು ಕಡೆ ಆನೆಯ ಮುಖ, ದೊಡ್ಡ ದೇಹ, ಇನ್ನೊಂದು ಕಡೆ ಚಿಕ್ಕ ಮೋಷಕ, ಈ ಜೋಡಣೆಯಲ್ಲೇ ಒಂದು ಸಂಕೇತಾರ್ಥವನ್ನು ನಾವು ಕಾಣಬಹುದು. ಮೋಷಕ ಅಂತಂದರೆ ಚುರುಕು, ನಿರಂತರವಾಗಿ ಚಲನೆ, ಹಾಗೆ ಒಳನುಗ್ಗುವ ಸ್ವಭಾವದ ಪ್ರಾಣಿ. ಹಾಗಾಗಿ ಮಾನವನ ಮನಸ್ಸು ಕೆಲವೊಮ್ಮೆ ಹಾಗೆ ಒಂದೇ ಕ್ಷಣ ಇಲ್ಲಿರುತ್ತೆ, ಮತ್ತೊಂದು ಕ್ಷಣ ಮತ್ತೆಲ್ಲೋ ಇರುತ್ತೆ. ಒಂದು ಆಲೋಚನೆ ಹಾಗೆ ಇನ್ನೊಂದು ಏನೋ ಆಲೋಚನೆ ಮಾಡ್ತಾ ಇರ್ತೀವಿ. ಆದರೆ ಗಣಪತಿಯ ಆ ಮೋಷಕದ ಮೇಲೆ ಕುಳಿತಿರುವಂತಹ ರೂಪವನ್ನು ಮನಸ್ಸು ಮತ್ತೆ ಆಸೆಗಳನ್ನು ನಿಯಂತ್ರಿಸುವ ಜ್ಞಾನದ ಸಂಕೇತವಾಗಿ ಅರ್ಥೈಸಿಕೊಳ್ಳಲಾಗುತ್ತೆ. ಸ್ನೇಹಿತರೆ, ಒಂದೊಂದು ಗಣಪತಿಯ ಅಂಗಗಳಿಗೂ ಒಂದೊಂದು ಅರ್ಥ ಇದೆ. ಹಾಗೆ ಇವೆಲ್ಲ ಅರ್ಥಗಳು ಏನನ್ನ ಹೇಳುತ್ತೆ ಅಂದರೆ, ನಾವು ಜೀವನದಲ್ಲಿ ಎಲ್ಲವನ್ನ ಸರಿಯಾಗಿ ಸರಿದೂಗಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು. ಅಂದರೆ ಆನೆಯ ತಲೆ ಜ್ಞಾನ ಹಾಗೆ ವಿವೇಕವನ್ನು ಹೇಳಿಕೊಟ್ರೆ ದೊಡ್ಡ ಕಿವಿಗಳು ಹೆಚ್ಚು ಕೇಳುವಂಥದ್ದು, ಹಾಗೆ ಸೊಂಡಿಲು ಹೊಂದಿಕೊಳ್ಬೇಕು ಹಾಗೆ ವಿವೇಕದಿಂದ ವರ್ತಿಸಬೇಕು ಅನ್ನೋದನ್ನು ತಿಳಿಸುತ್ತೆ. ಹಾಗೆ ಒಂದು ದಂತ ಏಕದಂತ ಅಗತ್ಯವಿಲ್ಲದನ್ನು ಬಿಟ್ಟು ಮುಂದೆ ಸಾಗಬೇಕು ಅನ್ನುವಂಥ ಮನೋಭಾವನೆಯನ್ನು ತಿಳಿಸ್ಕೊಡುತ್ತೆ. ಹಾಗೆ ಮನಸ್ಸು ಆಸೆಗಳನ್ನು ನಿಯಂತ್ರಿಸುವ ಜ್ಞಾನವನ್ನು ಮೋಷಕ ವಾಹನ ತಿಳಿಸ್ಕೊಡುತ್ತೆ. ಸ್ನೇಹಿತರೆ, ಎಲ್ಲವನ್ನ, ಈ ಎಲ್ಲಾ ಗುಣಗಳನ್ನ, ಈ ಎಲ್ಲಾ ಸಂದೇಶಗಳನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವಿಘ್ನಗಳು ಬರಲಿ, ಆದರೆ ಅವುಗಳ ಮುಂದೆ ನಮ್ಮ ಧೈರ್ಯ ಕುಗ್ದಿರಲಿ, ಜ್ಞಾನ ಇರಲಿ, ಹಾಗೆ ವಿವೇಕ ಇರಲಿ, ತಾಳ್ಮೆ ಇರಲಿ, ಮನಸ್ಸಿಗೆ ಶಾಂತಿ ಇರಲಿ, ಎಲ್ಲರ ಬದುಕಿನಲ್ಲೂ ಸಂತೋಷದ ಮೋದಕದ ಸಿಹಿ ತುಂಬಿರಲಿ ಅಂತ ಹೇಳ್ತಾ, ಈ ಗಣೇಶ ಚತುರ್ಥಿ ನಿಮ್ಮ ಮನೆ ಮನಗಳಲ್ಲೂ ಕೂಡ ಶಾಂತಿ, ಸಂತೋಷ, ಸಮೃದ್ಧಿ ಹಾಗೆ ಸದ್ಬುದ್ಧಿಯನ್ನು ತರಲಿ ಅಂತ ನಾನು ಕೂಡ ಹಾರೈಸ್ತಾ ಇಂದಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ಇನ್ನೊಂದು ಸುಮಧುರವಾದಂತಹ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 6:56 ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.

0: ಬರಹಗಾರರು, ರಂಗಭೂಮಿ ತಜ್ಞರು, ವಿಮರ್ಶಕರು, ಅಭಿನಯವನ್ನೂ ಮಾಡ್ತಾ ಇದ್ದವರು ಜಾಗೀರ್ದಾರ್ ಕುಟುಂಬ ಕಾಳಿದಾಸನ ಮೇಲೆ ವಿಮರ್ಶಾ ಗ್ರಂಥವನ್ನು ಬರೆದು ಸಾಹಿತ್ಯ ಸೇವೆಗೆ ಪದ್ಮಭೂಷಣ ಪಡೆದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು ಕಲೆಯ ಅನೇಕ ಪ್ರಕಾರಗಳಿಗೆ ಆದ್ಯರಾದವರು. ಭಾಷಾಶಾಸ್ತ್ರವನ್ನೂ ಓದಿದವರು ಆದ್ಯ ರಂಗಾಚಾರ್ಯ ಶ್ರೀರಂಗರು.
1: ನಾನು ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ತಾಲೂಕಿನಲ್ಲಿ ಅಗರಕೇಟಂತ ಹಳ್ಳಿಯೊಳಗೆ ಜನ್ಮ ತಾಳಿದ್ದು. ಅದು ಹಿರೇಹಳ್ಳಿ ಅಂತೇಳಿದ್ರೆ ಅದಕ್ಕೆ ಅಗರಕೇಟಗ ಅನ್ನೋ ಸಂಸ್ಕೃತ ಶಬ್ದ ಏನದ ಅದು ಕನ್ನಡದಲ್ಲಿ ಅಗರಕೇಟ ಅಂತಾಯಿತು. ಆಮೇಲೆ ಅಲ್ಲೇ ಕನ್ನಡ ಕಲಿತು ಬಿಜಾಪುರಕ್ಕೆ ಹೋಗಿ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಕಲಿತು ಪೂನ ಡೆಕ್ಕನ್ ಕಾಲೇಜಿನಲ್ಲಿ ಸಂಸ್ಕೃತ ಮುಖ್ಯ ವಿಷಯ ತಕ್ಕೊಂಡು ಬಿ ಎ ತಕ್ಕೊಂಡು ಆಮೇಲೆ ಇಂಗ್ಲೆಂಡಕ್ಕೆ ಹೋದೆ. ಮೊದಲಿನಿಂದಲೂ ನಾನು ಯಾವಾಗಲೂ ಮೊದಲಿನ ವರ್ಗದಲ್ಲೇ ಪಾಸ್ ಆಗುತ್ತಿದ್ದರಿಂದ ನಮ್ಮ ತಂದೆ ಏನೋ ಆಶೆ ಮಗ ಐ ಸಿ ಎಸ್ ಆಗಬಹುದು ಅಂತ ಕಳಿಸಿಕೊಟ್ರು. ನಾನು ಹೋದೆ, 3 ವರ್ಷ ಇದ್ದೆ. ಅನೇಕ ಕಾರಣಗಳಿಗಾಗಿ ಮತ್ತು ನನ್ನ ಸ್ವಭಾವಕ್ಕಾಗಿ ಐ ಸಿ ಎಸ್ ಆಗಲಾರದೆ ಲಂಡನ್ನಿನ ಸ್ಕೂಲ್ ಆಫ್ ಓರಿಯೆಂಟಲ್ ಸ್ಟಡೀಸ್ದಲ್ಲಿ ಭಾಷಾಶಾಸ್ತ್ರ ಕಲಿತು ಎಂ ಎ ಪದವಿ ಅದರಲ್ಲಿ ಪಡ್ಕೊಂಡೆ. ಆಮೇಲೆ ಇಲ್ಲಿ ತಿರುಗಿ ಬಂದು ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ ಆದೆ. 19 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಪರಿಸ್ಥಿತಿ ಉದ್ಭವಿಸ್ತು, ಅದು ನನ್ನ ಸ್ವಭಾವಕ್ಕೆ ಸಹನೆ ಆಗಲಾರದೆ ಅದನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಟ್ಟೆ. ನಾನು ರಾಜೀನಾಮೆ ಕೊಟ್ಟ ಕೂಡಲೇ ಈ ಜಾಗೀರ್ದಾರ್ ಅನ್ನೋ ಹೆಸರಿಗೆ ಸರ್ಕಾರಿ ನೌಕರಿ ಕಲಂಕಲ ಇದೆ, ಬೇಡ ಬೇಡ, ಆದ್ದರಿಂದ ಮೂಲ ಮಂತ್ರಂದು ಹೆಸರು ತಗೊಳ್ಳೋಣ ಅಂತ ಆದ್ಯ ಅಂತ ಹೆಸರಾಗಿ ಉಳದೆ. ನಾನು 14 ವರ್ಷದವರಿದ್ದಾಗ ನಮ್ಮ ತಾಯಿ ತೀರ್ಕೊಂಡ ಮೇಲೆ ನಾನು ಭಾಳ ಒಂಟಿಗೆ ಅಂತ ಅನ್ನಿಸಿಕೊಂಡು ಪುಸ್ತಕ ಓದ್ತಿದ್ದೆ. ಆಗ ಮಹಾಭಾರತ ಓದ್ತಿದ್ದೆ. ಮಹಾಭಾರತದ ಸಂಭಾಷಣೆ ಶೈಲಿ ಮತ್ತು ಕಥನ ಶೈಲಿ ಎರಡೂ ನನಗೆ ಬಹಳ ಮೆಚ್ಚುಗೆ ಆಯಿತು. ಇವತ್ತಿಗೂ ನನಗೆ ಬರೀಲಿಕ್ಕೆ ಮೊದಲನೇ ಪ್ರೇರಣೆ ಅಂದರೆ ಮಹಾಭಾರತ ಅಭ್ಯಾಸ ಅಂತ ಹೇಳ್ಬೋದು. ಆಮೇಲೆ ನಾಟಕ ಯಾಕೆ ಬರದೆ ಅಂದರೆ ಅದೇ ಹೇಳಿದೆ. ನಾನು ಇಂಗ್ಲೆಂಡಿಂದ ಬಂದಾಗ ಅಲ್ಲಿ ಜನರೊಳಗೆ ನಾನು ಬರೆತಿರೋದ್ರಿಂದ ಏನೋ ನನಗೆ ಇಲ್ಲಿ ಬಂದ ಮೇಲೆ ಅಲ್ಲಿ ಜೀವನ ಇಲ್ಲಿ ಜೀವನ ವ್ಯತ್ಯಾಸ ಕಂಡು ಏನಪ್ಪ ನಾವು ಇಷ್ಟು ಕಲಿತರು ಇನ್ನೂ ಮೂಢನಂಬಿಕೆ ನಮ್ಮಲ್ಲಿ ಹೋಗಿಲ್ಲ, ಇರೋ ರೀತಿ ಸ್ವಚ್ಛ ಇಲ್ಲ, ಜಾತಿ ಇದು ಹೇಗೆ ಹೀಗೆ ಅಂತೇಳಿ ಕೆಲವು ಏನೋ ನನ್ನ ದೃಷ್ಟಿಯಲ್ಲಿ ಸರಿಯಾದದ್ದು ಅಲ್ಲ ಅಂತ ಅನಿಸಿದ್ದೇನದ ಅವನ್ನ ಪ್ರತಿಭಟಿಸಲಿಕ್ಕೆ ನನ್ನ ಪ್ರವೃತ್ತಿ ಆಯಿತು. ನಾನು ಯಾವುದನ್ನು ಇವರು ಪೂಜ್ಯ ಅಂತ ತಿಳಿತಿದ್ರು ಅದನ್ನೇ ಒಂದು ಹಾಸ್ಯ ದೃಷ್ಟಿಯಿಂದ ಆಪರೇಷನ್ ಮಾಡುವಾಗ ನೋವಾಗ್ತದೆ, ಅದಕ್ಕೆ ಅನೆಸ್ಥೆಟಿಕ್ ಕೊಡ್ತಾರೆ. ನಾನು ನೋವಾಗ್ತದೆ ಅಂತ ತಿಳಿದು ನಗುವಂತ ಅನೆಸ್ಥೆಟಿಕ್ ಕೊಡ್ತಿದ್ದೆ. ಯಾಕೆಂದ್ರೆ ನನ್ನ ನಾಟಕ ನೋಡಿದವರು ಒಬ್ಬ ವೈದಿಕ ಪಂಡಿತರು ಹೇಳಿದರು, ನಾಟಕ ನೋಡುವಾಗ ನಕ್ಕಿನಪ್ಪ ಮನೆಗೆ ಹೋದ ಮೇಲೆ ಹೊಟ್ಟೆ ಒಳಗೆ ಬೆಂಕಿ ಬಿತ್ತು ಅಂತ ಹೇಳಿದರು. ಇದೇ ಅನೆಸ್ಥೆಟಿಕ್ ಆಪರೇಷನ್.
0: ಆದ್ಯ ರಂಗಾಚಾರ್ಯರ ಅಂದರೆ ಶ್ರೀರಂಗರ ಮಾತುಗಳನ್ನು ಕೇಳಿದಿರಿ ಇವತ್ತಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ 6:54:41. 6:55 ನಿರೀಕ್ಷಿಸಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು.
1: ಸಮಯ 6:00.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ.

ರಾಷ್ಟ್ರೀಯ ರಾಜಧಾನ್ಯಾಂ ನವದಿಲ್ಲ್ಯಾಂ ಅಷ್ಟಾದಶ ಬ್ರಿಕ್ಸ್ ಶಿಖರ ಸಮ್ಮೇಳನಂ ಸಂಪನ್ನಂ. ಸಮ್ಮೇಳನಸ್ಯ ಸಮಾಪನ ವೇಳಾಯಾಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶೇಷತಯಾ ನಿರೂಪಿತವಾನ್ ಯತ್ ವಿವಿಧತಾ ಇವ ಬ್ರಿಕ್ಸ್ ಸಮೂಹಸ್ಯ ಅಭಿಜ್ಞಾನಂ ಭವೇತ್, ಸಹಕಾರಃ ಅಸ್ಯ ಪ್ರೇರಣಾ ಸ್ಯಾತ್, ಅಥ ಅಸ್ಯ ಪ್ರಗತಿಃ ಸಮಗ್ರ ಮಾನವತಾಯಾಃ ಹಿತಾಯ ಭವೇತ್. ದ್ವಿದಿವಸೀಯಸ್ಯ ಅಸ್ಯ ಶಿಖರ ಸಮ್ಮೇಳನಸ್ಯ ಅಂತಿಮೇ ದಿನೇ ಸ್ವಕೀಯ ಸಮಾಪನ ಸಂಬೋಧನೆ ಪ್ರಧಾನಮಂತ್ರಿ ಅವೋಚತ್ ಯತ್ ಬ್ರಿಕ್ಸ್ ಇತಿ ನ ಕೇವಲಂ ರಾಷ್ಟ್ರಾಣಾಂ ಸಮೂಹಃ ಅಪಿತು ಸಮಾಧಾನಾನಾಂ ಏಕಂ ಪಾರಿಸ್ಥಿತಿಕೀ ತಂತ್ರಂ ವರ್ತತೆ. ತೇನ ಪ್ರತಿಪಾದಿತಂ ಯತ್ ವಿಗತಯೋಃ ದಿನದ್ವಯೋಃ ಜಾತಾಭಿಃ ಮಂತ್ರಣಾಭಿಃ ಅಯಂ ದೃಢಪ್ರತ್ಯಯಃ ಅಧಿಕಂ ಪುಷ್ಟಂಗತಃ. ಶ್ರೀಮೋದಿ ಆಶಾಂ ಪ್ರಾಕಟಯತ್ ಯತ್ ಸಮ್ಮೇಳನೆ ಸ್ವೀಕೃತಂ ನವದಿಲ್ಲಿ ಘೋಷಣಾಪತ್ರಂ ಪ್ರಕಟಿತ ದೃಷ್ಟಯೇ ಆಗಾಮಿ ಸಹಕಾರಾಯ ಚ ಸುಸ್ಪಷ್ಟಾಂ ದಿಶಂ ನಿರ್ದಿಶೇತ್. ಸಹ ಸರ್ವಾಣಿ ನಿಷ್ಪನ್ನಾನಿ ಪರಿಣಾಮಾತ್ಮಕ ಲಕ್ಷ್ಯಾಣಿ ಸಮಯಬದ್ಧ ಕಾರ್ಯೇಷು ಪರಿಣಮಯಿತುಂ ಅಂತ್ಯೋದಯ ಪ್ರಭಾವಂ ಜನಯಿತುಂ ಚ ಬಲಂ ಅದದಾತ್. ಇತಃ ಪೂರ್ವಂ ಉದ್ಘಾಟನ ಭಾಷಣೆ ಪ್ರಧಾನಮಂತ್ರಿ ಮೋದಿ ನ್ಯರೂಪ್ಯತ ಯತ್ ಬ್ರಿಕ್ಸ್ ಸಮೂಹೆ ಸುದೃಢತಾಯಾಃ ಸಂವರ್ಧನೆ ವಿಶೇಷ ಬಲಂ ದತ್ತಮಸ್ತಿ. ಯತೋ ಹಿ ವೈಶ್ವಿಕ ಸಂಕ್ರಮಣೇನ ಜಲವಾಯು ಆಪದ್ಭಿಃ ಆಪೂರ್ತಿ ಶೃಂಖಲಾ ವಿಘ್ನೈಶ್ಚ ಸ್ಪಷ್ಟೀಭೂತಂ ಯತ್ ಅದ್ಯತನಸ್ಯ ಪರಸ್ಪರ ಸಂಬದ್ಧಸ್ಯ ವಿಶ್ವಸ್ಯ ಕೋಪಿ ಸಂಕಟಃ ಕೇವಲಂ ಏಕಸ್ಮಿನ್ನೇವ ಕ್ಷೇತ್ರೇ ಸೀಮಿತಃ ನ ತಿಷ್ಠತಿ. ವಿದೇಶ ಮಂತ್ರಾಲಯೇನ ವಿಜ್ಞಾಪಿತಂ ಯತ್ ನವದಿಲ್ಲ್ಯಾಂ ಸಂಪನ್ನೇನ ಅಷ್ಟಾದಶ ಬ್ರಿಕ್ಸ್ ಶಿಖರ ಸಮ್ಮೇಳನೇನ ಬಹವಃ ಮೂರ್ತ ವಿಕಾಸೋನ್ಮುಖ ಪರಿಣಾಮಾಃ ಸಂಜಾತಾಃ. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯತಾ ವಿದೇಶ ಮಂತ್ರಾಲಯಸ್ಯ ಸಚಿವೇನ ಸುಧಾಕರ್ ದಲೇಲ ಇತ್ಯಮುನಾ ನ್ಯರೂಪ್ಯತ ಯತ್ ವಿವಿಧೇಷು ವಿಷಯಕ್ಷೇತ್ರೇಷು ಪಂಚಾಶದಧಿಕಾಃ ಮೂರ್ತ ಪರಿಣಾಮಾಃ ಪ್ರಾಪ್ತಾಃ. ಏತಾಮುಪಲಬ್ಧಿಂ ಸಹ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾಯಾಃ ಮಹತ್ಯಾ ಸಿದ್ಧಿತ್ವೇನ ವರ್ಣಿತವಾನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದಿಲ್ಲ್ಯಾಂ ಸಮನುಷ್ಠಿತೆ ಬ್ರಿಕ್ಸ್ ಶಿಖರ ಸಮ್ಮೇಳನೆ ಉಚ್ಚಸ್ತರೀಯ ದ್ವಿಪಕ್ಷೀಯ ವಾರ್ತಾನಾಂ ಬಹೂನಿ ಉಪವೇಶನಾನಿ ಅಕರೋತ್. ವಿಗತೇಷು ತ್ರಿಷು ದಿವಸೇಷು ಪ್ರಧಾನಮಂತ್ರಿಣಾ ವಿವಿಧ ದೇಶಾನಾಂ ಶಾಸನಾಧ್ಯಕ್ಷೈಃ ರಾಷ್ಟ್ರಾಧ್ಯಕ್ಷೈಶ್ಚ ಸಹ ಪಂಚದಶ ದ್ವಿಪಕ್ಷೀಯೋಪವೇಶನಾನಿ ಆಚರಿತಾನಿ. ಏತದತಿರಿಚ್ಯ ತೇನ ವಿಶ್ವನೇತೃಭಿಃ ಅಂತಾರಾಷ್ಟ್ರೀಯ ಸಂಸ್ಥಾನಾಂ ಪ್ರಮುಖೈಶ್ಚ ಸಹ ಕಾಶ್ಚನ ಅನೌಪಚಾರಿಕಾಃ ಸಂಕ್ಷಿಪ್ತ ಮಂತ್ರಣಾಃ ಅಪಿ ವಿಹಿತಾಃ. ಏತಾಭಿಃ ಮಂತ್ರಣಾಭಿಃ ದ್ವಿಪಕ್ಷೀಯ ಸಂಬಂಧಾನಾಂ ದೃಢೀಕರಣಾಯ ಪರಸ್ಪರ ಹಿತ ಸಂಬದ್ಧೇಷು ವಿಷಯೇಷು ವಿಚಾರ ವಿಮರ್ಶಾಯ ಅಥ ಚ ಕ್ಷೇತ್ರೀಯ ವೈಶ್ವಿಕ ಘಟನಾಕ್ರಮೇಷು ಸ್ವದೃಷ್ಟಿಕೋನಸ್ಯ ಆದಾನ ಪ್ರದಾನಾಯ ಮಹತ್ವಪೂರ್ಣ ಅವಸರ ಸಮುಪಲಬ್ಧ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಮುಂಬೈನಗರೆ ಷಡ್ವಿಂಶತ್ಯಧಿಕದ್ವಿಸಹಸ್ರತಮಸ್ಯ ಹಿಂದಿ ದಿವಸಸ್ಯ ಅಥ ಚ ಷಷ್ಠಸ್ಯ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನಸ್ಯ ಉದ್ಘಾಟನ ಸತ್ರಂ ಸಂಬೋಧಯಿಷ್ಯತಿ. ಕೃತ್ಸ್ನೇಹಿ ದೇಶೇ ಅದ್ಯ ಗಣೇಶ ಚತುರ್ಥಿ ಪರ್ವ ಮಹತಾ ಭಕ್ತಿಭಾವೇನ ಶ್ರದ್ಧಯಾ ಚ ಆಚರ್ಯತೆ. ಅಯಂ ಪಾವನ ದಿವಸಃ ರಿದ್ಧಿಬುದ್ಧಿ ಸಿದ್ಧಿನಾಂ ಪ್ರತೀಕಭೂತಸ್ಯ ಭಗವತಃ ಶ್ರೀ ಗಣೇಶಸ್ಯ ಜನ್ಮೋತ್ಸವತ್ವೇನ ಆಮಾನ್ಯತೆ. ವಿನಾಯಕ ಚತುರ್ಥಿಯುತ ಗಣೇಶೋತ್ಸವಃ ಇತಿ ನಾಮ್ನಾ ಪ್ರಸಿದ್ಧಃ ಅಯಂ ದಿನವಿಶೇಷಃ ದಶ ದಿವಸೀಯಾನಾಂ ಉತ್ಸವ ಕಾರ್ಯಕ್ರಮಾಣಾಂ ಶುಭಾರಂಭಂ ಸೂಚಯತಿ. ಯಸ್ಮಿನ್ ಭಕ್ತಃ ಸ್ವಕೀಯ ಗೃಹೇಷು ಮಂಡಪೇಷು ಚ ಭಗವತಃ ಗಣೇಶಸ್ಯ ಮೃಣಮಯೀಂ ಪ್ರತಿಮಾನಂ ಪ್ರತಿಷ್ಠಾಪ್ಯ ವಿಧಿವತ್ ಪೂಜಾರ್ಚನಂ ಕುರುವಂತಿ. ಭಾರತ ಋತು ವಿಜ್ಞಾನ ವಿಭಾಗೇನ ಅದ್ಯ ಗುಜರಾತ್ ರಾಜ್ಯೇ ಅತಿ ತೀವ್ರ ವೃಷ್ಟ್ಯೈ ನಾರಂಗವರ್ಣಪರ ಸಂಚೇತನಾ ಪ್ರಕಾಶಿತ. ಋತು ವಿಜ್ಞಾನ ವಿಭಾಗಾನುಸಾರ ಮಧ್ಯ ರಾಷ್ಟ್ರೀಯ ರಾಜಧಾನ್ಯಾಂ ನವದಿಲ್ಲ್ಯಾಂ ಹರಿಯಾಣ ರಾಜ್ಯೆ ಚಂಡೀಗಡೆ ಪಂಜಾಬೆ ಪೂರ್ವ ರಾಜಸ್ಥಾನೆ ಅಸಮೆ ಅರುಣಾಚಲ ಪ್ರದೇಶೆ ಚ ಅತಿವೃಷ್ಟಿ ಸಂಭಾವ್ಯತೆ. ಗತರಾತ್ರೌ ದುಬೈ ನಗರೆ ಅನುಷ್ಠಿತಾಯಾಂ ಮಹಿಳಾನಾಂ ವಿಂಶತಿ ಪ್ರತಿವಿಂಶತಿ ಏಷ್ಯಾ ಚಷಕ ಪ್ರತಿಸ್ಪರ್ಧಾಯಾಃ ಅಂತಿಮ ಸ್ಪರ್ಧಾಯಾಂ ಭಾರತೇನ ಶ್ರೀಲಂಕಾದಲಂ ದ್ವಿಸಪ್ತತಿ ಧಾವನಾಂಕೈಃ ಪರಾಜಿತಂ ಇತಿ ವಾರ್ತಾಃ.

0: ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಗಣಪತಿಬಪ್ಪ.
1: ಗಣೇಶ ಬಂದ ಸಂಭ್ರಮ ತಂದ.
2: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
1: ಗಣೇಶನನ್ನು ಮನೆಗೆ ತರುವಾಗ
2: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
1: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
2: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
1: ನಮ್ಮ ಭಕ್ತಿ ಗಣಪನಿಗೆ,
2: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
1: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆಕಾಶವಾಣಿಯ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು: ಸಮಗ್ರ ಶಿಕ್ಷಣ ಕರ್ನಾಟಕ ಗ್ರಾಮಾನುಭವಕ್ಕೆ 8ರಿಂದ 11ನೇ ತರಗತಿಯ 215,577 ವಿದ್ಯಾರ್ಥಿಗಳು ಆಯ್ಕೆ. ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಹೆಸರು ನೋಂದಾಯಿಸಲು ನಾಳೆ ಕೊನೆ ದಿನ. ಗೌರವ ಘನತೆಯ ಬದುಕು ಸಂವಿಧಾನದ ಆಶಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ, ಗಣ್ಯರ ಶುಭಾಶಯ. ಈಗ ವಾರ್ತೆಗಳ ವಿವರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಉಪಕ್ರಮದಡಿ 8ರಿಂದ 11ನೇ ತರಗತಿಯ ರಾಜ್ಯದ 215,577 ಮಕ್ಕಳಿಗೆ ಗ್ರಾಮಾನುಭವ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಈ ಕುರಿತು ಒಂದು ವರದಿ.
1: ಶಾಲಾ ಶಿಕ್ಷಣ ಮತ್ತು ಕಲಿಕಾ ಶ್ರೇಷ್ಠತೆ ಪ್ರಕಲ್ಪದಡಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ 100 ದಿನಗಳ ಆಡಳಿತ ಪೂರ್ಣಗೊಳಿಸಿದ ಹಿನ್ನೆಲೆ ಆಡಳಿತ ಅಭಿವೃದ್ಧಿ ಮತ್ತು ಒಳಗೊಳ್ಳುವಿಕೆ ಕಾರ್ಯಸೂಚಿ ಭಾಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಅಧ್ಯಯನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣಾ ಸಂಸ್ಥೆ ಕ್ರಮಗಳು ರೈತ ಉತ್ಪಾದಕರ ಸಂಸ್ಥೆಗಳು ಕೃಷಿ ತೋಟಗಾರಿಕೆ ಪಶುಪಾಲನೆ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳ ಕುರಿತು ಪ್ರಾಯೋಗಿಕ ಅನುಭವ ಪಡೆಯಲಿದ್ದಾರೆ. 58 ಪಿಎಂ ಶ್ರೀ ಶಾಲೆಗಳು, 60 ಕೆಪಿಎಸ್ ಶಾಲೆಗಳು, 42 ಸರ್ಕಾರಿ ಶಾಲೆಗಳು, 39 ಅನುದಾನಿತ ಶಾಲೆಗಳು ಹಾಗೂ 732 ಅನುದಾನರಹಿತ ಶಾಲೆಗಳಿಂದ ಮಕ್ಕಳನ್ನು ಆಯ್ದುಕೊಳ್ಳಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯ ಬೆಳಗಾವಿ ಜಿಲ್ಲೆಯ ಆಡಳಿತ ಉಪನಿರ್ದೇಶಕಿ ಲೀಲಾವತಿ ಹಿರೇಮಠ್.
2: ಅನುಭವ ಆಧಾರಿತ ಶಿಕ್ಷಣದ ಹೆಜ್ಜೆಯಾಗಿ ಗ್ರಾಮಾನುಭವ ಎನ್ನುವಂತಹ ಕಾರ್ಯಕ್ರಮ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಅನುಭವದ ಅಂತರವನ್ನು ಕಡಿಮೆ ಮಾಡುವುದಾಗಿದೆ. ನಗರ ಭಾಗದ 5 ಶಾಲೆಯ ಮಕ್ಕಳು ಗ್ರಾಮೀಣ ಭಾಗಕ್ಕೆ ತೆರಳಿ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಕಲೆ ಸಂಸ್ಕೃತಿ ಮತ್ತು ಅಲ್ಲಿಯ ಜನರ ಬದುಕಿನ ನೈಜ ಹಾಗೂ ಪ್ರಾಯೋಗಿಕ ಅನುಭವವನ್ನು ಪಡೆಯುತ್ತಾರೆ. ಕೃಷಿಯ ವಿವಿಧ ಪದ್ಧತಿಗಳು ಮಣ್ಣಿನ ವಿಧಗಳು ಗ್ರಾಮೀಣ ಉತ್ಪಾದನಾ ವ್ಯವಸ್ಥೆಯ ಅರಿವನ್ನು ಸಹ ಅವರು ಪಡೆಯುತ್ತಾರೆ. ರೈತ ಉತ್ಪಾದನಾ ಸಂಸ್ಥೆಗಳು ಮತ್ತು ಸ್ವಯಂ ಸಹಾಯಕ ಗುಂಪುಗಳ ಮೂಲಕ ಕೃಷಿ ಉತ್ಪನ್ನಗಳ ಮೌಲ್ಯ ಸರಪಳಿ ಹಾಗೂ ಮಾರುಕಟ್ಟೆ ವ್ಯವಸ್ಥೆಯನ್ನು ಪರಿಚಯಿಸುವುದು ಸಹ ಗ್ರಾಮಾನುಭವದ ಮುಖ್ಯ ಉದ್ದೇಶವಾಗಿದ್ದು ಸ್ಥಳೀಯ ಕಲೆ ಪರಂಪರೆ ಸಮುದಾಯದ ಜೀವನದ ವಿವಿಧ ಆಯಾಮಗಳನ್ನು ನೇರವಾಗಿ ನೋಡುವುದರ ಮೂಲಕ ಅನುಭವಿಸಿ ಸೃಜನಾತ್ಮಕ ಕಲಿಕೆಯಾಗಿ ಮಾರ್ಪಟ್ಟು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ.
0: ಕೇಂದ್ರ ಹಾಗೂ ರಾಜ್ಯದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮಂತ್ರಾಲಯಗಳು ರಾಜ್ಯದ ಯುವಜನರ ವೃತ್ತಿಪರ ಕೌಶಲ್ಯಗಳನ್ನು ಪ್ರದರ್ಶಿಸಲು ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಆಯೋಜಿಸಿದ್ದು, ಆಸಕ್ತರು ಜಾಲತಾಣ www.skillindiadigital.gov.in ಮೂಲಕ ನಾಳೆ ಒಳಗೆ ಹೆಸರು ನೋಂದಾಯಿಸಬಹುದು. ಚೀನಾದ ಶಾಂಘೈನಲ್ಲಿ ಇದೇ ತಿಂಗಳು ಆಯೋಜಿತ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ಕರ್ನಾಟಕದಿಂದ 16 ಅಭ್ಯರ್ಥಿಗಳು ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. 2028ರ ವಿಶ್ವ ಕೌಶಲ್ಯ ಸ್ಪರ್ಧೆ ಜಪಾನ್ನಲ್ಲಿ ನಡೆಯಲಿದ್ದು, ರಾಜ್ಯದ ಪ್ರತಿಭಾವಂತ ಯುವಜನರನ್ನು ಆಯ್ಕೆ ಮಾಡಲು ಕೌಶಲ್ಯ ಒಲಿಂಪಿಕ್ಸ್ ಆಯೋಜಿಸಲಾಗಿದೆ. ಸೇವೆ, ಸಹಾನುಭೂತಿ, ಒಳಗೊಳ್ಳುವಿಕೆ ಮತ್ತು ಸ್ವಾವಲಂಬನೆಯ ಹೊಸ ಅಧ್ಯಾಯ ಮಾತೃಶ್ರೀ ಮನೋವಿಕಾಸ ಚಿಕಿತ್ಸಾ ಕೇಂದ್ರದ ನೂತನ ಕೇಂದ್ರದ ಉದ್ಘಾಟನೆಯಿಂದ ಆರಂಭವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶ್ಲಾಘಿಸಿದ್ದಾರೆ. ಬೆಂಗಳೂರಿನ ನೆಲಮಂಗಲದ ಗೌಡಹಳ್ಳಿಯಲ್ಲಿ ನೂತನ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರು ಗೌರವ ಮತ್ತು ಘನತೆಯಿಂದ ಬದುಕಲು ಸಾಧ್ಯವಾಗುವಂತಹ ಸಮಾಜ ನಿರ್ಮಾಣವೇ ಸಾಂವಿಧಾನಿಕ ಮೌಲ್ಯಗಳ ನಿಜವಾದ ಆಶಯ ಎಂದರು. ಪದ್ಮಶ್ರೀ ಪುರಸ್ಕೃತ ಡಾ ಎಸ್ಜಿ ಸುಶೀಲಮ್ಮ, ಡಾ ಸುರೇಶ್ ಹನಗವಾಡಿ, ಮಾತೃಶ್ರೀ ಮನೋವಿಕಾಸ ಸಂಸ್ಥೆಯ ಮಹಾಪೋಷಕ ಗೋಪಾಲ್ ಹೊಸೂರ್ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿಯಂದು ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ಮನೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ವಿಗ್ರಹಗಳು ಪ್ರಾಣ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದು ಇಂದಿನಿಂದ 11 ದಿನಗಳ ಕಾಲ ಗಣೇಶೋತ್ಸವದ ಸಂಭ್ರಮಾಚರಣೆ. ಗೌರಿ ಗಣೇಶ ಹಬ್ಬ ಕುಟುಂಬ, ಸಂಸ್ಕೃತಿ, ಪ್ರಕೃತಿ ಮತ್ತು ಜ್ಞಾನವನ್ನು ಒಟ್ಟುಗೂಡಿಸುವ ಭಾರತೀಯ ಪರಂಪರೆಯ ಸುಂದರ ಅಭಿವ್ಯಕ್ತಿಯಾಗಿದೆ. ಶ್ರೀ ಗಣೇಶನನ್ನು ವಿಘ್ನ ವಿನಾಶಕ, ಬುದ್ಧಿ, ವಿವೇಕ ಮತ್ತು ಶುಭಾರಂಭದ ಪ್ರತೀಕವಾಗಿ ಪೂಜಿಸಲಾಗುತ್ತಿದೆ. ನಾಡಿನ ಪ್ರಸಿದ್ಧ ದೇಗುಲಗಳಾದ ಉತ್ತರ ಕನ್ನಡ ಜಿಲ್ಲೆ ಇಡಗುಂಜಿಯ ಮಹಾಗಣಪತಿ ದೇವಸ್ಥಾನ, ಗೋಕರ್ಣದ ಮಹಾಬಲೇಶ್ವರ ಕ್ಷೇತ್ರದ ಗಣಪತಿ, ಉಡುಪಿಯ ಕುಂಭಾಶಿಯ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ, ಮೈಸೂರಿನ ಕೌಶಿಕಿ ಗಣಪತಿ ಹಾಗೂ ಬೆಂಗಳೂರಿನ ಬಸವನಗುಡಿಯ ದೊಡ್ಡಗಣಪತಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು, ಶಾಸ್ತ್ರೋಕ್ತ ವಿಧಿವಿಧಾನಗಳು ನಡೆಯುತ್ತಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನಾಡಿನ ಜನತೆಗೆ ಅನೇಕ ಗಣ್ಯರು ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಮೃದ್ಧಿ ಹಾಗೂ ಸುಭೀಕ್ಷೆಗಾಗಿ ಪ್ರಾರ್ಥಿಸಿದ್ದಾರೆ. ಅರ್ಥಪೂರ್ಣವಾಗಿ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಹಬ್ಬದ ಆಚರಣೆಗೆ ತಮ್ಮ ಸಂದೇಶಗಳಲ್ಲಿ ಜನತೆಗೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಿಂದ ಪ್ರೇರಣೆ ಪಡೆದ ಧಾರವಾಡದ ಅಡಕಿಯೋಣಿಯ ಶ್ರೀ ಬಸವೇಶ್ವರ ಯುವಕ ಸಂಘ ಈ ಬಾರಿಯ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಮೊಬೈಲ್ ವ್ಯಸನದಿಂದ ಮಕ್ಕಳು ಹಾಗೂ ಯುವಜನತೆ ದೂರವಿರುವಂತೆ ಜಾಗೃತಿ ಮೂಡಿಸಲು ಮೊಬೈಲ್ ಬಿಡಿರಿ, ಪುಸ್ತಕ ಹಿಡಿಯಿರಿ ಎಂಬ ಮಾದರಿ ಆಂದೋಲನ ರೂಪಿಸಿದೆ. ಪುಸ್ತಕ ಸಂಸ್ಕೃತಿ ಪರಿಚಾರಿಕೆಯ ಧ್ಯೇಯದೊಂದಿಗೆ ಸಾರ್ವಜನಿಕ ಗಣೇಶೋತ್ಸವದ ರೂವಾರಿ ಬಾಲಗಂಗಾಧರ ತಿಲಕ್ ಅವರಿಗೆ ಗೌರವ ಅರ್ಪಿಸುತ್ತಿದ್ದಾರೆ. ಯುವಕ ಮಂಡಳದ ವಿಶ್ವಸ್ಥ ಉದಯ್ ಎಂಡಿಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಸರ್ವರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಧಾರವಾಡದ ಅಡಕಿಯೋಣಿಯ ಶ್ರೀ ಬಸವೇಶ್ವರ ಯುವಕ ಮಂಡಳದ ಸದಸ್ಯರು ಕಳೆದ 45 ವರ್ಷಗಳಿಂದ ಗಣೇಶೋತ್ಸವವನ್ನು ಸಾರ್ವಜನಿಕ ಉತ್ಸವವನ್ನಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಒಂದು ವಿಶೇಷ ಧ್ಯೇಯದೊಂದಿಗೆ ಮತ್ತು ಸಾಮಾಜಿಕ ಸಂದೇಶದೊಂದಿಗೆ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿರುವುದು ನಮ್ಮ ಸಂಪ್ರದಾಯ. ಈ ಬಾರಿ ನಾವು ಆಯ್ದುಕೊಂಡ ಧ್ಯೇಯ ಮಕ್ಕಳೇ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಇಡೀ ದಿನದಲ್ಲಿ ಕೇವಲ 30 ನಿಮಿಷಕ್ಕೆ ಸ್ಕ್ರೀನ್ ಟೈಮ್ ಅನ್ನು ಇಳಿಸಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳೋಣ ಎಂದು ನಮ್ಮ ಗಣೇಶೋತ್ಸವ ಮಂಟಪದಲ್ಲಿ ಈ ಬಾರಿ ರೂಪಕವನ್ನು ಏರ್ಪಡಿಸಿದ್ದೇವೆ. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಪರಿಸರ ಸ್ನೇಹಿ ಜನೋಪಯೋಗಿಯಾಗಿ ಸಾಂಪ್ರದಾಯಿಕ ಜನಪದ ಕಲಾತಂಡಗಳನ್ನು ಗಣೇಶ ವಿಸರ್ಜನೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಾದರಿ ಗಣೇಶೋತ್ಸವವನ್ನಾಗಿ ಆಚರಿಸುತ್ತಿದ್ದೇವೆ.
1: ಸಂಕ್ಷಿಪ್ತ ಸುದ್ದಿಗಳು. ಇಂದು ರಾಷ್ಟ್ರಭಾಷೆ ಹಿಂದಿ ದಿನಾಚರಣೆ. 1949 ಸೆಪ್ಟೆಂಬರ್ 14 ಸಂವಿಧಾನ ಸಭೆ ದೇವನಾಗರಿ ಲಿಪಿಯ ಹಿಂದಿ ಭಾಷೆಯನ್ನು ರಾಷ್ಟೀಯ ಭಾಷೆಯಾಗಿ ಅಂಗೀಕರಿಸಿತು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು 2ನೇ ತಂಡದಲ್ಲಿ 3 ಆನೆಗಳು ಅರಮನೆಗೆ ಆಗಮಿಸಿವೆ. ಚಾಮರಾಜನಗರ ಜಿಲ್ಲೆಯಲ್ಲಿ 7 ಬಾಲಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. 3 ಮಾಲೀಕರ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಗದಗ್ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಉದ್ಘಾಟಿಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಗೌರಸಮುದ್ರ ಗ್ರಾಮದಲ್ಲಿ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಲಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಕೇಂದ್ರ ಸರ್ಕಾರ ಇಕೆವೈಸಿ ಕಡ್ಡಾಯಗೊಳಿಸಿದೆ. ಪಿಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಸ್ವಯಂ ದೃಢೀಕರಣಕ್ಕೆ ಅವಕಾಶವಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಗ್ರಾಮಾನುಭವಕ್ಕೆ 8ರಿಂದ 11ನೇ ತರಗತಿಯ 215,577 ವಿದ್ಯಾರ್ಥಿಗಳು ಆಯ್ಕೆ. ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಹೆಸರು ನೋಂದಾಯಿಸಲು ನಾಳೆ ಕೊನೆ ದಿನ. ಗೌರವ ಘನತೆಯ ಬದುಕು ಸಂವಿಧಾನದ ಆಶಯ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ, ಗಣ್ಯರ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಸ್ನೇಹಿತರೆ, ಶುಭೋದಯ, ಶುಭ ಮುಂಜಾನೆ. ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ಟುಡಿಯೋ ಸಮಯ ಸರಿಯಾಗಿ 7:17:11. ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸೊಗಸಾದ ಭಾವಗೀತೆಗಳನ್ನು ಕೇಳ್ತಾ ಸಾಗೋಣ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಸ್ಟುಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಆರ್ಜೆ ಪ್ರಿಯಾಂಕಾ ಸೋನಲ್.
1: ಆಕಾಶವಾಣಿ
2: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
3: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
4: ಎದೆ ತುಂಬಿ ಹಾಡಿದೆನು
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
3: ಎಲ್ಲೆ ಮೀರಿದ ಪ್ರೇಮ ಸಿಂಚನ
5: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
2: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
3: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ
3: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಈ ಗುಡ್ ಟೈಮಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ಸುಮಧುರವಾದಂತಹ ಭಾವಗೀತೆಗಳು. ಕೆಲವು ಕವಿತೆಗಳು ಓದಿದಾಗ ನಮಗೆ ಇಷ್ಟವಾಗುತ್ತೆ, ಕೆಲವು ಕವಿತೆಗಳನ್ನು ಕೇಳಿದಾಗ ಇಷ್ಟ ಆಗುತ್ತೆ, ಆದರೆ ಕೆಲವೇ ಕೆಲವು ಕವಿತೆಗಳು ಮಾತ್ರ ನಮ್ಮ ಬದುಕಿನ ನೆನಪಾಗಿ ಉಳಿಯುತ್ತೆ. ಪ್ರೀತಿ ಅಂತ ಅಂದರೆ ದೊಡ್ಡ ದೊಡ್ಡ ಮಾತುಗಳಲ್ಲ, ಒಂದು ನೋಟ, ಒಂದು ಕಾಯುವಿಕೆ, ಹಾಗೆ ಒಂದು ನೆನಪು, ಒಂದು ಸಣ್ಣ ಮುನಿಸು. ಈ ಸೂಕ್ಷ್ಮ ಭಾವನೆಗಳಿಗೆ ಕಾವ್ಯದ ರೂಪ ಕೊಟ್ಟವರು ಕೆ ಎಸ್ ನರಸಿಂಹಸ್ವಾಮಿಯವರು. ಅವರ ಕಾವ್ಯದಲ್ಲಿ ಪ್ರೀತಿ ಕೇವಲ ಪ್ರೇಮಿಗಳ ನಡುವಿನ ಭಾವನೆಯಲ್ಲ, ಮನೆ, ಮಳೆ, ನೆನಪು, ಒಂಟಿತನ, ನಿರೀಕ್ಷೆ, ಹಾಗೆ ಬದುಕಿನ ಸಣ್ಣ ಸಂತೋಷಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಇವತ್ತು ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯ ಭಾವಗೀತೆಗಳನ್ನು ಕೇಳ್ತಾ ಹಾಗೆ ಮಾತುಕತೆಯನ್ನು ಮುಂದುವರಿಸೋಣ. ಇದೀಗ ಸುಮಧುರವಾದಂಥ ಭಾವಗೀತೆ ನಿಮಗಾಗಿ ಕಾಯ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಧುರವಾದಂಥ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿಯವರ ಬಗ್ಗೆ ಕೂಡ ಮಾತುಕತೆ ಸಾಕ್ತಾ ಇತ್ತು. ಕೆ ಎಸ್ ನರಸಿಂಹಸ್ವಾಮಿಯವರು ಕನ್ನಡದ ಪ್ರಮುಖ ಭಾವಗೀತೆ ಹಾಗೆ ಪ್ರೇಮ ಕಾವ್ಯ ಪರಂಪರೆಯ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಅವರ ಕಾವ್ಯದ ವಿಶೇಷತೆ ಏನು ಅಂತಂದರೆ, ದೊಡ್ಡ ದೊಡ್ಡ ಭಾವನೆಗಳನ್ನು ಕೂಡ ಸರಳ ಪದಗಳಲ್ಲಿ ಹೇಳ್ಬಿಡ್ತಾರೆ. ಹಾಗಾಗಿಯೇ ಮೈಸೂರು ಮಲ್ಲಿಗೆ ಅನ್ನುವಂಥ ಹೆಸರೇ ಕನ್ನಡಿಗರ ಮನಸ್ಸಿನಲ್ಲಿ ಇಷ್ಟು ಆಪ್ತವಾಗಿ ಉಳಿದಿದ್ದು ಅವರ ಸರಳವಾದ ಭಾಷೆ ಅಂತ ಹೇಳ್ಬೋದು. ಅದಕ್ಕಾಗಿಯೇ ಅವರ ಕವಿತೆಗಳಲ್ಲಿ ನಮ್ಮ ಮನೆಯ ಮಾತುಗಳು ಕೂಡ ಕೇಳಿಸುತ್ತೆ, ನಮ್ಮ ಮನಸ್ಸಿನ ಮಾತುಗಳು ಕೂಡ ಕೇಳಿಸುತ್ತೆ. ಇದೀಗ ಅವರ ರಚನೆಯ ಮತ್ತೊಂದು ಸುಮಧುರವಾದಂಥ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹೆಚ್ ಆರ್ ಕೆ ಪ್ರಸಾದ್ ಅವರ ಧ್ವನಿಯಲ್ಲಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಾರ್ವಜನಿಕರಿಗಾಗಿ
3: ಸೇವಾನಿರತರು
2: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ. ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
4: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸೊಗಸಾದ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿಯವರ ಕಾವ್ಯದ ಸೊಗಸನ್ನು ಸೊಗಸಿನ ಬಗ್ಗೆ ಮಾತು ಮಾಹಿತಿ ಸಾಕ್ತಾ ಇದೆ. ಸ್ನೇಹಿತರೆ, ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಗಾನಸುಮಾಪಟ್ಟ ಸೋಮನಹಳ್ಳಿ ಅವರು. ಸಂಸಾರದೊಳಗೆ ಸತಿಪತಿಯ ನಡುವೆ ಸರಸ ವಿರಸಗಳೆಲ್ಲ ಸಮರಸವಾಗಿ ಹದವಾಗಿದ್ರೆ ಪ್ರೀತಿಯ ಬಾನಿಗೆ ಕಿಚ್ಚನ್ನೇ ಹಚ್ಚಬಹುದು ಎನ್ನುವುದಕ್ಕೆ ಈ ಪ್ರೇಮ ಕವಿಯ ಕವಿತೆಗಳೇ ಸಾಕ್ಷಿ. ಹಾಗೆ ತಮ್ಮ ಪ್ರೀತಿಯ ದ್ಯೋತಕವಾಗಿ ಮೈಸೂರು ಮಲ್ಲಿಗೆಯನ್ನೇ ಸಂಕೇತವಾಗಿಸಿದ ಈ ಕವಿಯ ಗೀತೆಗಳಿಗೆ ಮೈಸೂರು ಮಲ್ಲಿಗೆಯೂ ಮನಸೋತಿತ್ತು ಅಂದರೆ ತಪ್ಪಲ್ಲ. ಗೌರಿ ಗಣೇಶ ಹಬ್ಬದ ದಿನ ಕೆ ಎಸ್ ನರಸಿಂಹಸ್ವಾಮಿಯವರ ಭಾವಗೀತೆಗಳ ಪ್ರೇಮಾರ್ಚನೆ ನಿಜಕ್ಕೂ ಖುಷಿ ಆಯಿತು ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಹಾಗೆ ಮುಂಜಾನೆಯ ಸುಂದರ ಶುಭೋದಯ ಮೇಡಮ್, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಫ್ ಎಂ ರೇನ್ಬೋ ಎಲ್ಲ ನಿರೂಪಕ ನಿರೂಪಕಿಯರಿಗೂ ಅಂತ ಹೇಳಿ ಸುಧಾ ಬೂದಿಯಾಳವರು ಹೇಳ್ತಾ ಇದ್ದಾರೆ. ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರ್ವ ವಿಘ್ನಗಳ ನಿವಾರಣೆಗೆ ಸದಾ ನಿಮ್ಮ ಕುಟುಂಬ ಸುಖ ಸಂತೋಷದಿಂದ ಬಾಳಲಿ ಅಂತ ಹಾರೈಸ್ತೀನಿ ಅಂತ ಹೇಳಿ ಶುಭೋದಯಗಳನ್ನು ತಿಳಿಸ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆ ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬ್ರಿಕ್ಸ್ ಶೃಂಗಸಭೆ ಯಶಸ್ವಿ ಸಂಪನ್ನ, ಎಲ್ಲ ಜಾಗತಿಕ ನಾಯಕರಿಗೆ ಪ್ರಧಾನಿ

ನರೇಂದ್ರ ಮೋದಿ ಕೃತಜ್ಞತೆ. ದೇಶಾದ್ಯಂತ ಶ್ರದ್ಧಾಭಕ್ತಿಯೊಂದಿಗೆ ಗಣೇಶ ಚತುರ್ಥಿ ಆಚರಣೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಒಮನ್ ಕರಾವಳಿ ಬಳಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ, 13 ಭಾರತೀಯ ನಾವಿಕರ ರಕ್ಷಣೆ. ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್, ಶ್ರೀಲಂಕಾವನ್ನು ಮಣಿಸಿ 8ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ. ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್, ಭಾರತದ ಧೀರಜ್ ಬೊಮ್ಮದೇವರಿಗೆ ಐತಿಹಾಸಿಕ ಚಿನ್ನದ ಪದಕ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಡೆದ 2 ದಿನಗಳ ಬ್ರಿಕ್ಸ್ ಶೃಂಗಸಭೆಯನ್ನು ಅತ್ಯಂತ ಫಲಪ್ರದ ಹಾಗೂ ಸಫಲಗೊಳಿಸಿದ ಎಲ್ಲ ಸದಸ್ಯ ರಾಷ್ಟಗಳ ನಾಯಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕಳೆದ 2 ದಿನ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯ ಪ್ರಮುಖ ಕ್ಷಣಗಳನ್ನು ಒಳಗೊಂಡ ವಿಡಿಯೋವನ್ನು ಪ್ರಧಾನಿಯವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಮೂಲಕ ಭಾರತ ಸ್ನೇಹ, ಪಾಲುದಾರಿಕೆ ಹಾಗೂ ಸಾರ್ವತ್ರಿಕ ಸಹಕಾರವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಎಂದು ಪ್ರಧಾನಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿಜಿನ್ಪಿಂಗ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜಕ್ಷಿಯನ್, ಅಬುಧಾಬಿಯ ಯುವರಾಜ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ, ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್, ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೋ ಸುಬಿಯಾಂತೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನ್ಯಾಂಡ್ ಆರ್ ಮಾರ್ಕೋಸ್ ಜೂನಿಯರ್ ಹಾಗೂ ಉಗಾಂಡದ ಉಪಾಧ್ಯಕ್ಷ ಜೆಸಿಕಾ ಅಲೋಪೋ ಸೇರಿದಂತೆ ಹಲವು ಪ್ರಮುಖ ಜಾಗತಿಕ ನಾಯಕರು ಪಾಲ್ಗೊಂಡಿದ್ದರು. 11 ಸದಸ್ಯ ರಾಷ್ಟಗಳು ಹಾಗೂ 10 ಪಾಲುದಾರ ದೇಶಗಳ ನಾಯಕರು ಮತ್ತು ಪ್ರಮುಖ ಅಂತಾರಾಷ್ಟೀಯ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗಸಭೆಯ ನಡುವೆ ಪ್ರಧಾನಿ ಮೋದಿಯವರು ಕಳೆದ 3 ದಿನಗಳಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರೊಂದಿಗೆ ಒಟ್ಟು 15 ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಬುದ್ಧಿ, ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿರುವ ವಿಘ್ನ ನಿವಾರಕ ಗಣಪತಿಯ ಜನ್ಮದಿನದ ಸಂಕೇತವಾದ ಗಣೇಶ ಚತುರ್ಥಿ ಹಬ್ಬವನ್ನು ಇಂದು ದೇಶಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ವಿನಾಯಕ ಚತುರ್ಥಿ ಅಥವಾ ಗಣೇಶೋತ್ಸವ ಎಂದು ಕರೆಯಲ್ಪಡುವ ಈ ಶುಭ ದಿನ 10 ದಿನಗಳ ಸುದೀರ್ಘ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವದ ಆರಂಭವನ್ನು ಸೂಚಿಸುತ್ತದೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮತ್ತು ನೂರಾರು ಮಂಟಪಗಳಲ್ಲಿ ಸುಂದರ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. 10 ದಿನಗಳ ಅದ್ದೂರಿ ಆಚರಣೆಯ ಬಳಿಕ ಗಣೇಶ ವಿಸರ್ಜನೆಯೊಂದಿಗೆ ಈ ಉತ್ಸವವು ಮುಕ್ತಾಯಗೊಳ್ಳಲಿದೆ. ಮೂರ್ತಿಗಳನ್ನು ಜಲಮೂಲಗಳಲ್ಲಿ ವಿಸರ್ಜಿಸುವುದು ಸೃಷ್ಟಿ ಮತ್ತು ಲಯದ ನಿರಂತರ ಚಕ್ರವನ್ನು ಸಂಕೇತಿಸುತ್ತದೆ. ಮನೆಗಳು ಮತ್ತು ಭವ್ಯ ಮಂಟಪಗಳಿಂದ ಗಣೇಶ ಮೂರ್ತಿಗಳನ್ನು ಗಣಪತಿ ಬಪ್ಪ ಮೋರಿಯ ಎಂಬ ಜಯಘೋಷಗಳು, ಭಜನೆಗಳು ಹಾಗೂ ವೈಭವದ ನೃತ್ಯ ಮೆರವಣಿಗೆಗಳ ಮೂಲಕ ನದಿ, ಸರೋವರ ಹಾಗೂ ಸಮುದ್ರಗಳತ್ತ ಕೊಂಡೊಯ್ದು ಶ್ರದ್ದೆಯಿಂದ ವಿಸರ್ಜಿಸಲಾಗುತ್ತದೆ. ಮಹಾರಾಷ್ಟದಲ್ಲಿ ಗಣೇಶೋತ್ಸವವು ಅತ್ಯಂತ ಅಪಾರ ಉತ್ಸಾಹ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಪ್ರಮುಖ ಆಕರ್ಷಣೆಯಾಗಿ ಆಚರಿಸಲ್ಪಡುತ್ತಿದೆ. ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ದೇಶದ ಸಮಸ್ತ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಗಣೇಶನು ಬುದ್ದಿವಂತಿಕೆ, ಸಮೃದ್ದಿ ಹಾಗೂ ಮಂಗಳಕರ ಆರಂಭಗಳ ಪ್ರತೀಕವಾಗಿದ್ದಾನೆ ಎಂದು ರಾಷ್ಟಪತಿ ತಿಳಿಸಿದ್ದಾರೆ. ಗಣೇಶ ಚತುರ್ಥಿಯ ಪವಿತ್ರ ಹಬ್ಬವು ನಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ಜ್ಞಾನ ಹಾಗೂ ಸಕಾರಾತ್ಮಕತೆ ತುಂಬುತ್ತದೆ ಎಂದು ಅವರು ಬಣ್ಣಿಸಿದ್ದಾರೆ. ಈ ಪವಿತ್ರ ಹಬ್ಬವು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ನೂತನ ಸಂಕಲ್ಪಗಳೊಂದಿಗೆ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಲು ಸ್ಫೂರ್ತಿ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ವಿಘ್ನೇಶ್ವರನು ದೇಶವಾಸಿಗಳೆಲ್ಲರನ್ನು ಸಂತೋಷ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂದು ರಾಷ್ಟಪತಿ ಅವರು ಪ್ರಾರ್ಥಿಸಿದ್ದಾರೆ. ಒಮನ್ ಕರಾವಳಿಯ ಸಮೀಪ ವಾಣಿಜ್ಯ ಸರಕು ಸಾಗಣೆ ಹಡಗು ಎಂಟಿಎಲ್ ಗಯಾ ಮೇಲೆ ನಿನ್ನೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಒಮನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ನೀಡಿದ್ದು, ಹಡಗಿನಲ್ಲಿದ್ದ 13 ಭಾರತೀಯ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದ್ದು, ಕಾಣೆಯಾಗಿರುವ ಮತ್ತೊಬ್ಬ ಭಾರತೀಯ ನಾವಿಕನಿಗಾಗಿ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ತಿಳಿಸಿದೆ. ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಒಮನ್ ಅಧಿಕಾರಿಗಳೊಂದಿಗೆ ನಿಕಟ ಸಮನ್ವಯ ಸಾಧಿಸುತ್ತಿದೆ. ಪ್ರಾಂತ್ಯದಲ್ಲಿ ಶಾಂತಿ ನೆಲೆಸಲು ತಕ್ಷಣವೇ ಉದ್ವಿಗ್ನತೆ ಶಮನಗೊಳಿಸಬೇಕು ಮತ್ತು ರಾಜತಾಂತ್ರಿಕ ಮಾತುಕತೆಗಳಿಗೆ ಆದ್ಯತೆ ನೀಡಬೇಕೆಂದು ಭಾರತ ಪುನರುಚ್ಚರಿಸಿದ್ದು, ವಾಣಿಜ್ಯ ಹಡಗುಗಳು ನಾವಿಕರು, ಸಾಮಾನ್ಯ ನಾಗರಿಕರು ಹಾಗೂ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುವುದು ಎಂದು ಸ್ವೀಕಾರಾರ್ಹವಲ್ಲ ಎಂದು ಪ್ರತಿಪಾದಿಸಿದೆ.

0: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಭಾರತೀಯ ಸಂವಿಧಾನ ರಚನಾ ಸಭೆ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ದೇಶದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ಐತಿಹಾಸಿಕ ದಿನದ ಸ್ಮರಣಾರ್ಥ ಇಂದು ದೇಶಾದ್ಯಂತ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ. 1949ರ ಸೆಪ್ಟೆಂಬರ್ 14ರಂದು ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಸ್ತುತ ವಿಶ್ವದಲ್ಲೇ ಅತ್ಯಂತ ವ್ಯಾಪಕವಾಗಿ ಮಾತನಾಡಲ್ಪಡುವ ಭಾಷೆಗಳಲ್ಲಿ ಒಂದಾಗಿರುವ ಹಿಂದಿ 52 ಕೋಟಿಗೂ ಹೆಚ್ಚು ಜನರ ಮಾತೃಭಾಷೆಯಾಗಿದೆ. ಹಿಂದಿ ದಿವಸ್ 2026 ಅಂಗವಾಗಿ ನವಿ ಮುಂಬೈನಲ್ಲಿ ಆಯೋಜಿಸಲಾಗಿರುವ 6ನೇ ಅಖಿಲ ಭಾರತ ರಾಜಭಾಷಾ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಸಮ್ಮೇಳನದಲ್ಲಿ ವಿದ್ವಾಂಸರು, ಸಾಹಿತಿಗಳು, ಶಿಕ್ಷಣ ತಜ್ಞರು, ಸಂಸದರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ಹಿಂದಿ ಭಾಷೆಯ ಅಭಿವೃದ್ದಿ ಮತ್ತು ಇತರ ಭಾರತೀಯ ಭಾಷೆಗಳೊಂದಿಗೆ ಅದರ ಸೌಹಾರ್ದಯುತ ಸಮನ್ವಯತೆ ಕುರಿತು ಸಮಾವೇಶದಲ್ಲಿ ಚರ್ಚೆಗಳು ನಡೆಯಲಿವೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಏಷ್ಯಾ ಕಪ್ 2026ರ ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ದ 72 ರನ್ಗಳ ಭರ್ಜಿ ಜಯ ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಸಾರ್ವಕಾಲಿಕ ದಾಖಲೆಯ 8ನೇ ಬಾರಿಗೆ ಏಷ್ಯಾ ಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಈ ಗೆಲುವಿನೊಂದಿಗೆ 2024ರ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ದ ಅನುಭವಿಸಿದ ಸೋಲಿಗೆ ಭಾರತೀಯ ಪಡೆ ಪ್ರತ್ಯುತ್ತರ ನೀಡಿದೆ. ಏಕದಿನ ಹಾಗೂ ಟಿ20 ಎರಡೂ ಆವೃತ್ತಿಗಳನ್ನು ಒಳಗೊಂಡ ಏಷ್ಯಾ ಕಪ್ ಫೈನಲ್ ಇತಿಹಾಸದಲ್ಲೇ ಶ್ರೀಲಂಕಾ ವಿರುದ್ದ ಭಾರತಕ್ಕೆ ಲಭಿಸಿದ 6ನೇ ಜಯ ಇದಾಗಿದೆ. ಆರಂಭಿಕ ಆಟಗಾರ್ಥಿಯರಾದ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನ ಅವರ 129 ರನ್ಗಳ ದಾಖಲೆಯ ಜೊತೆಯಾಟದ ನೆರವಿನಿಂದ ಭಾರತ ನಿಗದಿತ ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 183 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಸವಾಲಿನ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 19.4 ಓವರ್ಗಳಲ್ಲಿ 111 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಶ್ರೀಚರಣಿ 4 ವಿಕೆಟ್ ಹಾಗೂ ದೀಪ್ತಿ ಶರ್ಮಾ 3 ವಿಕೆಟ್ ಕಸಿದು ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು. ಅರ್ಧಶತಕದೊಂದಿಗೆ ತಂಡಕ್ಕೆ ಆಸರಿಯಾದ ಶಫಾಲಿ ವರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ವಿಶ್ವದ 10ನೇ ಶ್ರೇಯಾಂಕಿತ ಭಾರತೀಯ ಬಿಲ್ಲುಗಾರ ಹಾಗೂ ಸೇನಾಪಡೆಯ ಯೋಧ ಧೀರಜ್ ಬೊಮ್ಮದೇವರ ಮೆಕ್ಸಿಕೋದಲ್ಲಿ ಸಲ್ಟಿಲೋನದಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್ನಲ್ಲಿ ಸ್ವರ್ಣ ಪದಕ ಮುಡಿಗೇರಿಸಿಕೊಳ್ಳುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಈ ಮೂಲಕ ವಿಶ್ವಕಪ್ ಫೈನಲ್ಸ್ ಆವೃತ್ತಿಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಪುರುಷ ರಿಕರ್ವ್ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ 25 ವರ್ಷದ ಧೀರಜ್ ಪಾತ್ರರಾಗಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಶೂಟ್ಆಫ್ನಲ್ಲಿ ಜಪಾನ್ನ ನಕಾನಿಶಿ ಜುನ್ಯಾ ಅವರನ್ನು ಮಣಿಸಿ ಈ ಐತಿಹಾಸಿಕ ಕಿರೀಟವನ್ನು ತಮ್ಮದಾಗಿಸಿಕೊಂಡರು. ಕ್ವಾರ್ಟರ್ ಫೈನಲ್ ಹಾಗೂ ಸೆಮಿಫೈನಲ್ ಪಂದ್ಯಗಳಲ್ಲಿ ಅಸಾಧಾರಣ ಪ್ರದರ್ಶನ ನೀಡಿದ ಧೀರಜ್ ಫೈನಲ್ಸ್ನಲ್ಲಿ ವಿಶ್ವದ 20ನೇ ಶ್ರೇಯಾಂಕಿತ ನಕಾನಿಶಿ ಜುನ್ಯಾ ವಿರುದ್ದ 5-5 ಅಂಕಗಳ ಸಮಬಲದ ನಂತರ ಶೂಟ್ಆಫ್ನಲ್ಲಿ 10-9 ಅಂತರದಿಂದ ರೋಚಕ ಜಯ ಸಾಧಿಸಿದರು. 2010ರಲ್ಲಿ ಎಡಿನ್ಬರ್ಗ್ನಲ್ಲಿ ನಡೆದ ಕೂಟದಲ್ಲಿ ಜಯಂತ್ ತಾಲೂಕ್ದಾರ್ ಅವರು ಕಂಚಿನ ಪದಕ ಗೆದ್ದುಕೊಂಡಿದ್ದು ಈವರೆಗಿನ ಭಾರತದ ಕೊನೆಯ ಸಾಧನೆಯಾಗಿತ್ತು. 2007ರ ದುಬೈ ಆವೃತ್ತಿಯ ಮಹಿಳೆಯರ ವಿಭಾಗದಲ್ಲಿ ಡೋಲಾ ಬ್ಯಾನರ್ಜಿ ಅವರು ವಿಶ್ವಕಪ್ ಫೈನಲ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ದಾಖಲೆ ಬರೆದಿದ್ದರು. ಇದೀಗ ಧೀರಜ್ ಬೊಮ್ಮದೇವರ ಅವರು ಈ ಸಾಲಿಗೆ ಸೇರ್ಪಡೆಗೊಂಡ 2ನೇ ಭಾರತೀಯ ಹಾಗೂ ಪ್ರಥಮ ಪುರುಷ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಯಶಸ್ವಿ ಸಂಪನ್ನ, ಎಲ್ಲಾ ಜಾಗತಿಕ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ. ದೇಶಾದ್ಯಂತ ಶ್ರದ್ದಾಭಕ್ತಿಯೊಂದಿಗೆ ಗಣೇಶ ಚತುರ್ಥಿ ಆಚರಣೆ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಒಮನ್ ಕರಾವಳಿ ಬಳಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ, 13 ಭಾರತೀಯ ನಾವಿಕರ ರಕ್ಷಣೆ. ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್, ಶ್ರೀಲಂಕಾವನ್ನು ಮಡಿಸಿ 8ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ. ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್, ಭಾರತದ ಧೀರಜ್ ಬೊಮ್ಮದೇವರಿಗೆ ಐತಿಹಾಸಿಕ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

ಯಾಗಿ ಪ್ರೀತಿಯನ್ನ ನೋಡ್ಲಿಲ್ಲ. ಒಬ್ಬರನ್ನ ನೆನಪು ಮಾಡಿಕೊಳ್ಳೋದು, ಹಾಗೆ ಅವರಿಗಾಗಿ ಕಾಯೋದು, ಒಂದು ಸಣ್ಣ ಮಾತನ್ನ ಮನಸ್ಸಿನಲ್ಲಿಟ್ಕೊಳ್ಳೋದು, ಒಟ್ಟಿಗೆ ಕಳೆದ ಕ್ಷಣವನ್ನ ವರ್ಷಗಳ ನಂತರವೂ ಕೂಡ ನೆನಪಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ಪ್ರೀತಿ ಅಂತ ಅವರ ಕಾವ್ಯ ನಮಗೆ ಪದೇ ಪದೇ ಸಾರಿ ಹೇಳುತ್ತೆ. ಇದೀಗ ಅವರ ರಚನೆಯ ಮತ್ತೊಂದು ಸುಮಧುರವಾದಂಥ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎಂ ಡಿ ಪಲ್ಲವಿಯವರ ಧ್ವನಿಯಲ್ಲಿ.

ಘಟನೆಗಳ ಮೂಲಕ ಪ್ರೀತಿಯ ಆಳವನ್ನ ತೋರಿಸ್ತಾ ಹೋಗ್ತಾರೆ. ಅದೇ ಕೆ ಎಸ್ ನರಸಿಂಹಸ್ವಾಮಿಯವರ ಕಾವ್ಯದ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಳೆ ಬಂದಾಗ ನೆನಪಾಗುವಂತಹ ವ್ಯಕ್ತಿ, ಸಂಜೆಯ ಗಾಳಿ ತಂದುಕೊಡುವಂತಹ ಹಳೆಯ ನೆನಪು, ಹಾಗೆ ಹೂವಿನ ಪರಿಮಳದಲ್ಲಿ ಮತ್ತೆ ಜೀವಂತವಾಗುವ ಒಂದು ಸಂಬಂಧ, ಇಂತಹ ಭಾವನೆಗಳು ಕವಿಗಳು ಪ್ರಕೃತಿಯೊಂದಿಗೆ ಬೆಸೆದಾಗ ಕಾವ್ಯ ಇನ್ನಷ್ಟು ನಮಗೆ ಆಪ್ತವಾಗ್ತಾ ಹೋಗುತ್ತೆ. ಕೆ ಎಸ್ ನರಸಿಂಹಸ್ವಾಮಿಯವರ ಕಾವ್ಯದಲ್ಲೂ ಕೂಡ ಪ್ರಕೃತಿ ಹಾಗೆ ಪ್ರೀತಿ ಪರಸ್ಪರ ಬೆರೆತು ಹೋಗುವಂತಹ ಕ್ಷಣಗಳನ್ನು ನಾವು ಕಾಣ್ತೀವಿ. ಸ್ನೇಹಿತರೆ, ಮತ್ತೊಂದು ಸುಮಧುರವಾದಂಥ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹಾಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆಯ ಸೊಗಸನ್ನ ಹೇಳ್ತಾ ಹಾಗೆ ಅವರ ಕಾವ್ಯದ ಸೊಗಡನ್ನ ನಿಮಗೂ ಕೂಡ ಪರಿಚಯಿಸ್ತಾ ಭಾವಗೀತೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ.

ಸ್ನೇಹಿತರೆ, ಕನ್ನಡ ಸಾಹಿತ್ಯದಲ್ಲಿ ಮೈಸೂರು ಮಲ್ಲಿಗೆ ಅಂತ ಅಂದ್ರೆ ಕೇವಲ ಒಂದು ಕವನ ಸಂಕಲನದ ಹೆಸರು ನೆನಪಾಗಲ್ಲ ನೋಡಿ, ಅದು ಒಂದು ಭಾವಲೋಕದ ಗುರುತು ಅಂತ ಹೇಳ್ಬೋದು. ಮಲ್ಲಿಗೆಯ ಪರಿಮಳದಂತೆ ಅವರ ಕಾವ್ಯ ತುಂಬಾ ಸೂಕ್ಷ್ಮವಾಗಿರುತ್ತೆ. ಪ್ರೀತಿಯನ್ನ ಅವರು ಅದ್ಧೂರಿಯಾಗಿ ಹೇಳೋದಿಲ್ಲ, ಸಣ್ಣ ಸಣ್ಣ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 8:32:40. ತಮ್ಮೆಲ್ಲರಿಗೂ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ, ವೆರಿ ವೆರಿ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ, ಶುಭೋದಯವನ್ನ ತಿಳಿಸ್ತಾ, ಹಾಗೆ ಎಲ್ಲರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ. ಹಾಗಿದ್ರೆ ಮತ್ಯಾಕೆ ತಡ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮಗಾಗಿ ಮೂಡಿ ಬರ್ತಾ ಇದೆ ಭಜರಂಗಿ ಚಿತ್ರದ ಈ ಸುಮಧುರವಾದಂಥ ಹಾಡು.

ಸ್ನೇಹಿತರೇ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡನ್ನ ಕೇಳಿದ್ರಿ. ಹಾಗೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಕೆಲ ಕಠಿಣ ನಿಯಮಗಳನ್ನು ಕೈಗೊಳ್ಳಲಾಗಿದೆ ಅಂತೆ. ಹೆಚ್ಚುವರಿಯಾಗಿ 3,000 ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಮಾಡಿದ್ದಾರೆ. ಹಾಗೆ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಕೂಡ ಮಾಡಲಾಗಿದೆ. ಒಟ್ಟು ನಗರದ ವ್ಯಾಪ್ತಿಯಲ್ಲಿ 10,000 ಸಿಸಿಟಿವಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಮೂರ್ತಿ ಪ್ರತಿಷ್ಠಾಪನೆ ಆಗಿರಬಹುದು, ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಹಾಗೆ ಸೂಕ್ಷ್ಮ ಪ್ರದೇಶದಲ್ಲಿ ಸಿಸಿಟಿವಿ ಕ್ಯಾಮೆರಾ ಕಣ್ಮುಕಾವಲು ಇರಿಸಲಾಗಿದೆ. ಹಾಗಾಗಿ ಜಾಗೃತರಾಗಿ ಹಬ್ಬವನ್ನ ಆಚರಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ವೇಟಿಂಗ್ ಅಲ್ಲಿದೆ. ಸೊ ಯಾವ ಹಾಡು? ಅರಮನೆ ಚಿತ್ರದ ಈ ಒಂದು ಬ್ಯೂಟಿಫುಲ್ ಹಾಡಿಗೆ ಗುರುಕಿರಣ್ ಅವರು ಧ್ವನಿಯಾಗಿದ್ದಾರೆ, ಕವಿರಾಜ್ ಅವರ ಸಾಹಿತ್ಯವಿದೆ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಗೌರಿ ಗಣೇಶ ಹಬ್ಬದ ಈ ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ಕೂಡ ಆಕಾಶವಾಣಿ FM ರೇನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇರುವಂತಹ ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ, ಹಾಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಒಳ್ಳೊಳ್ಳೆಯ ಸೂಪರ್ ಡೂಪರ್ ಹಾಡುಗಳು ನಿಮಗಾಗಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೇನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು ಅಂತ ಹೇಳ್ತಾ, ಹಾಗೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಹಾಕಿದ್ದಾರೆ ಗೌರಿ ಗಣೇಶ ಹಬ್ಬಕ್ಕೆ, ಅದರ ಬಗ್ಗೆಯೂ ಕೂಡ ಮಾತುಕತೆ ಸಾಗ್ತಾ ಹೋಗುತ್ತೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸರಿಯಾಗಿ ಸಮಯ 8:45 ಕೇಳಲಿದ್ದೀರಿ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳ ಕ್ಯಾನ್ಸರ್ ಜಾಗೃತಿಯ ಬಗ್ಗೆ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ,

0: ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ ಆಟವಾಡುತ್ತಾ ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ಹಾಗೆ ಈಗಾಗಲೇ ಬೆಂಗಳೂರಿನಲ್ಲಿ ನಿಗದಿತ ಸ್ಥಳದಲ್ಲೇ ಗಣೇಶ ವಿಸರ್ಜನೆ ಮಾಡಬೇಕು ಅನ್ನುವಂಥ ರೂಲ್ಸ್ ಅನ್ನ ಹಾಕಿದ್ದಾರೆ. ಕಬ್ಬನ್ ಉದ್ಯಾನವನದ ಇಂಗು ಗುಂಡಿಗಳು ಹಾಗೆ ಕಟ್ಟೆಗಳು ಹಾಗೆ ಲಾಲ್ಬಾಗ್ನ ಕೆರೆ ಭಾಗಗಳಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡೋದು ಪ್ರತಿ ವರ್ಷ ನಡೀತಾ ಇತ್ತು. ಇದನ್ನ ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟನಲ್ಲಿ ಕಬ್ಬನ್ ಮತ್ತು ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ಆಗ್ರಹಿಸಿದೆ ಅಂತೆ. ಹಾಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿಗದಿಪಡಿಸಿದಂತಹ ಸ್ಥಳದಲ್ಲಿಯೇ ವಿಸರ್ಜನೆ ಮಾಡಬೇಕು, ಹಾಗೆ ಉದ್ಯಾನದ ಕೆರೆ ಕಟ್ಟೆಗಳನ್ನ ಕಲುಷಿತಗೊಳಿಸಬಾರದು, ಕಬ್ಬನ್ ಹಾಗೂ ಲಾಲ್ಬಾಗ್ ಉದ್ಯಾನವನಗಳಲ್ಲಿ ಭದ್ರತಾ ಸಿಬ್ಬಂದಿಗೆ ಹಣ ನೀಡಿ ಪಿಒಪಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಿದ್ದು ಈ ಹಿಂದೆ ಕಂಡುಬಂದಿದೆ. ಹಾಗಾಗಿ ಸಿಬ್ಬಂದಿ ಹಾಗೆ ನಾಗರಿಕರು ಗಣೇಶ ವಿಸರ್ಜನೆ ಮಾಡಿದರೆ ಉದ್ಯಾನದ ಕೊಳಗಳು ಕಲುಷಿತಗೊಂಡು ಜಲಚರಗಳಿಗೆ ಹಾನಿಯಾಗುತ್ತೆ ಅನ್ನುವಂಥ ನಿಯಮಾವಳಿಯಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೆಂದ್ರ ಬೇಕಲ್ಲಿ ನೀವು ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡದೆ ನಿಗದಿತವಾದಂತಹ ಸ್ಥಳದಲ್ಲಿ ವಿಸರ್ಜನೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾ, ಇದೀಗ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಇಷ್ಟೊತ್ತು ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ ಕೇಳಿದ್ರಿ, ಹಾಗೆ ಬೆಂಗಳೂರಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನೋಡಿದ್ರಿ, ಹಾಗೆ ಸುರಕ್ಷತಾ ಕ್ರಮವನ್ನ ಕೂಡ ಬೆಸ್ಕಾಂ ಮಾರ್ಗಸೂಚಿಯನ್ನ ಹೊರಡಿಸಿದೆ ಗಣೇಶ ಹಬ್ಬದ ಪರವಾಗಿ. ಎಲ್ಲರೂ ಕೂಡ ಸುರಕ್ಷಿತವಾಗಿ ಗಣೇಶನನ್ನ ಮನೆಗೆ ತಂದು ಹಾಗೆ ನಿಮ್ಮ ಏರಿಯಾಗೆ ತಂದು ಪೂಜಿಸಿ ಅಷ್ಟೇ ಸುರಕ್ಷಿತವಾಗಿ ಗಣೇಶನನ್ನ ಕಳಿಸ್ಕೊಡಿ. ಯಾವುದೇ ರೀತಿಯಾದಂತಹ ಪರಿಸರ ಮಾಲಿನ್ಯ ಮಾಡದೆ, ಹಾಗೆ ಹೆಚ್ಚಿನ ಧ್ವನಿವರ್ಧಕಗಳನ್ನ ಬಳಸದೆ ನಿಯಮಿತವಾಗಿ ಇಂತಿಷ್ಟೇ ಡೆಸಿಬಲ್ ಮಿತಿಯೊಳಗೆ ಧ್ವನಿವರ್ಧಕ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳ್ತಾ ನಿಮ್ಗೆ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆಡ್ರಿ ಪ್ರಿಯಾಂಕಾ ಸೋನಲ್.

0: ಸ್ನೇಹಿತರೆ, ಸಮಯ ಸರಿಯಾಗಿ 8:55 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸುತ್ತಾರೆ ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕೇಳಿ ಆಯುಷ್ವಾಣಿ.
2: ಕೇಳುಗರೆ ನಮಸ್ಕಾರ. ಒಂದೆಲಗ ಅಥವಾ ಬ್ರಾಹ್ಮಿ ಗಿಡ ನಿಮಗೆಲ್ಲ ತಿಳಿದೇ ಇದೆ ಅಲ್ವೇ? ನೆನಪಿನ ಶಕ್ತಿ ಹೆಚ್ಚು ಮಾಡುವ ಅಂಶ ಇದರಲ್ಲಿ ಇರುವ ಕಾರಣ ಇದನ್ನು ಸರಸ್ವತಿ ಸೊಪ್ಪು ಎಂದು ಹಾಗೂ ನೆಲದ ಮೇಲೆ ಹಾವಿನಂತೆ ಹಬ್ಬುತ್ತಾ ಬೆಳೆಯುವ ಕಾರಣ ಉರಗದ ಸೊಪ್ಪು ಎಂದಲೂ ಕರೆಯುತ್ತಾರೆ. ಈ ಸೊಪ್ಪಿನಲ್ಲಿ ಮಾನಸಿಕ ಒತ್ತಡ ನಿವಾರಿಸುವ ಅಂಶವಿದೆ ಹಾಗೂ ಉತ್ತಮವಾಗಿ ನಿದ್ರೆ ಬರಲು ಸಹಕಾರಿಯಾಗಿದೆ. ಮಕ್ಕಳಿಗೆ ಈ ಸೊಪ್ಪನ್ನು ಸೇವಿಸಲು ಕೊಟ್ಟರೆ ನೆನಪಿನ ಶಕ್ತಿ, ಏಕಾಗ್ರತೆ ಹೆಚ್ಚಾಗುತ್ತದೆ. ಮನೆಯ ಮುಂದೆ ಪಾಟ್ಗಳಲ್ಲಿ ನೆರಳಿರುವ ಜಾಗದಲ್ಲಿ ನೆಟ್ಟು ಸ್ವಲ್ಪ ಹೆಚ್ಚಿಗೆ ನೀರನ್ನು ಕೊಡುತ್ತಾ ಬಂದರೆ ಒಂದೆಲಗ ಚೆನ್ನಾಗಿ ಬೆಳೆಯುತ್ತದೆ. ಬ್ರಾಹ್ಮಿಯನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಮರೆಗುಳಿತನ, ಅಲ್ಜಿಮರ್, ಪಾರ್ಕಿನ್ಸೋನಿಸಂ ನಂತಹ ಕಾಯಿಲೆಗಳನ್ನು ಬರದಂತೆ ತಡೆಯಬಹುದು ಹಾಗೂ ಮಕ್ಕಳಿಗೆ ತಡವಾಗಿ ಮಾತು ಬರುತ್ತಿದ್ದರೆ ಅಂತಹವರು ಬ್ರಾಹ್ಮಿಯನ್ನು ನಿಯಮಿತವಾಗಿ ಸೇವಿಸುವುದು ಒಳ್ಳೆಯದು. ಒಂದೆಲಗದ ತಂಬುಳಿ ಹಾಗೂ ಚಟ್ನಿ ಮಾಡುವ ವಿಧಾನವನ್ನ ಇಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದೆಲಗದ ತಂಬುಳಿ. ಒಂದು ಹಿಡಿಯಷ್ಟು ಒಂದೆಲಗದ ಸೊಪ್ಪನ್ನು ಬೇರು ಸಮೇತ ಸಂಗ್ರಹಿಸಿಕೊಳ್ಬೇಕು. ಬೇರಿನಲ್ಲೂ ವಿಶೇಷ ಔಷಧಿಯ ಗುಣ ಇರುವ ಕಾರಣ ಬೇರಿನೊಂದಿಗೆ ಸಂಗ್ರಹಿಸುವುದೇ ಸೂಕ್ತ. ನಂತರ ಅದನ್ನು ಸ್ವಚ್ಛ ಮಾಡಿಕೊಂಡು ಕಡಿಮೆ ಉರಿಯಲ್ಲಿ ಸ್ವಲ್ಪ ಹುರಿದುಕೊಳ್ಬೇಕು. 8-10 ಕಾಳು ಮೆಣಸು ಹಾಗೂ ಒಂದು ಚಿಕ್ಕ ಲೋಟದಲ್ಲಿ ಅರ್ಧದಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡು ಹುರಿದ ಒಂದೆಲಗದ ಸೊಪ್ಪಿಗೆ ಸೇರಿಸಿ ರುಬ್ಬಿಟ್ಟುಕೊಳ್ಳಬೇಕು. ನಂತರ ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಹುರಿದು ಜೀರಿಗೆ, ಕೆಂಪು ಮೆಣಸು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಬಿದ ಒಂದೆಲಗದ ಸೊಪ್ಪಿನ ಮಿಶ್ರಣವನ್ನ ಸೇರಿಸಬೇಕು. ಇದಕ್ಕೆ ಗಟ್ಟಿಯಾದ 1-2 ಲೋಟದಷ್ಟು ಮಜ್ಜಿಗೆ ಹಾಗೂ ಉಪ್ಪನ್ನು ಸೇರಿಸಿದರೆ ಬ್ರಾಹ್ಮಿಯ ತಂಬುಳಿ ಸವಿಯಲು ಸಿದ್ಧವಾಗುತ್ತದೆ. ಒಂದೆಲಗದ ಚಟ್ನಿ. ಚಟ್ನಿ ತಯಾರಿಸುವ ಬಗ್ಗೆ ಹೇಳಬೇಕಂದ್ರೆ ಮೊದಲು ತಾಜಾ ಅಥವಾ ಶುದ್ಧಗೊಳಿಸಿದ ಒಂದೆಲಗದ ಸೊಪ್ಪನ್ನು ಸಂಗ್ರಹಿಸಿ ಇಟ್ಕೊಳ್ಬೇಕು. ನಂತರ ಸ್ವಲ್ಪ ತೊಗರಿಬೇಳೆ, ಧನಿಯಾ ಕಾಳು ಹಾಗೂ ಜೀರಿಗೆ ಇವುಗಳನ್ನು ತೆಗೆದುಕೊಂಡು ಹುರಿದಿಟ್ಕೊಳ್ಬೇಕು. ರುಚಿಗೆ ಅನುಸಾರ ಬೆಲ್ಲ, ಉಪ್ಪು, ಹುಣಸೆಹಣ್ಣು, ಒಣಮೆಣಸಿನಕಾಯಿ ಹಾಗೂ 1-2 ಎಸಳು ಬೆಳ್ಳುಳ್ಳಿ ಹಾಗೂ ತೆಂಗಿನ ತುರಿಯನ್ನ ತೆಗೆದುಕೊಳ್ಬೇಕು. ಇವೆಲ್ಲವನ್ನು ಒಂದೆಲಗದ ಸೊಪ್ಪಿನೊಂದಿಗೆ ಸೇರಿಸಿ ಹದವಾಗಿ ರುಬ್ಬಿದರೆ ಬ್ರಾಹ್ಮಿಯ ರುಚಿಕರವಾದ ಚಟ್ನಿ ತಯಾರಾಗುತ್ತದೆ. ಇದನ್ನು ಅನ್ನದೊಂದಿಗೆ ಅಥವಾ ರೊಟ್ಟಿ ಚಪಾತಿಯೊಂದಿಗೂ ಸೇವಿಸಬಹುದು. ಇನ್ನೊಂದು ಔಷಧೀಯ ಸಸ್ಯದ ಬಗ್ಗೆ ಹೇಳಬೇಕೆಂದ್ರೆ ದಾಸವಾಳದ ಎಲೆ. ಇದನ್ನ ಸಂಸ್ಕೃತದಲ್ಲಿ ಜಪಾಕುಸುಮ ಅಂತ ಹೇಳಿದ್ದಾರೆ. ಮನೆಯ ಮುಂದೆ ಅಲಂಕಾರಿಕವಾಗಿ ಬೆಳೆಯುವಂತಹ ದಾಸವಾಳ ಕೂದನ್ನು ಸೊಂಪಾಗಿ ಬೆಳೆಯುವ ಅಂಶವಿದೆ. ಮೂಲವ್ಯಾಧಿಯಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ, ಮಾಸಿಕ ಋತುಸ್ರಾವ ಸಮಯದಲ್ಲಿ ಹೆಚ್ಚಾಗಿ ರಕ್ತಸ್ರಾವ ಆಗುತ್ತಿದ್ದರೆ ದಾಸವಾಳ ಸೂಕ್ತವಾದ ಮನೆ ಮದ್ದು. ದಾಸವಾಳದ ಹೂವನ್ನ ರಾತ್ರಿ ಪೂರಾ ನೀರಲ್ಲಿ ನೆನೆಸಿ ಆ ನೀರನ್ನು ಕುಡಿಯುವುದರಿಂದ ಮಧುಮೇಹದಲ್ಲಿ ರಕ್ತದ ಅಂಶ ನಿಯಂತ್ರಣಕ್ಕೆ ಬರುತ್ತದೆ. ದಾಸವಾಳ ದೇಹಕ್ಕೆ ತಂಪು, ಮೇಲಿಂದ ಮೇಲೆ ಖುರ ಏಳುತ್ತಿದ್ದರೆ ದಾಸವಾಳ ಸೇವನೆ ಉತ್ತಮ ಮನೆಮದ್ದು. ಸಂಶೋಧನೆಗಳಿಂದ ದಾಸವಾಳದಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಹಾಗೂ ಆಂಟಿಫಂಗಲ್ ಅಂಶಗಳಿವೆ ಎಂದು ದೃಢಪಟ್ಟಿದೆ. ಇದರಲ್ಲಿ ದೇಹ ಪೋಷಣೆಗೆ ಅವಶ್ಯಕತೆ ಇರುವ ಅಮೈನೋ ಆಸಿಡ್ಗಳು ಇರುತ್ತವೆ. ದಾಸವಾಳದ ಚಿಗುರು ಅಥವಾ ದಾಸವಾಳದ ಹೂವಿನಿಂದ ತಯಾರಿಸಬಹುದಾದ ಆಹಾರ ಪದಾರ್ಥವನ್ನ ತಿಳಿದುಕೊಳ್ಳೋಣ ಬನ್ನಿ. ದಾಸವಾಳದ ಚಿಗುರು ಎಲೆಯನ್ನು 1 ಮುಷ್ಟಿ ಪ್ರಮಾಣದಲ್ಲಿ ಮುಂಜಾವಿನ ವೇಳೆಯಲ್ಲಿ ಸಂಗ್ರಹಿಸಿಕೊಳ್ಳಬೇಕು. ಹೀಗೆ ಸಂಗ್ರಹಿಸಿದ ಚಿಗುರನ್ನು ತೊಳೆದುಕೊಂಡು ಹುರಿದುಕೊಳ್ಳಬೇಕು. ಇದಕ್ಕೆ 8-10 ಕಾಳು ಮೆಣಸು ಹಾಗೂ ಚಿಕ್ಕದಾದ 1/2 ಲೋಟದಷ್ಟು ತೆಂಗಿನ ತುರಿಯನ್ನು ಮಿಶ್ರ ಮಾಡಿ ರುಬ್ಬಿಟ್ಟುಕೊಳ್ಳಬೇಕು. ನಂತರ ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಒಣಮೆಣಸಿನಕಾಯಿ ಹಾಗೂ ಜೀರಿಗೆಯ ಒಗ್ಗರಣೆ ತಯಾರಿಸಿಕೊಂಡು ರುಬ್ಬಿಟ್ಟುಕೊಂಡ ದಾಸವಾಳ ಸೊಪ್ಪಿನ ಮಿಶ್ರಣವನ್ನ ಸೇರಿಸಬೇಕು. ನಂತರ ಗಟ್ಟಿಯಾದ ಮಜ್ಜಿಗೆ ಮತ್ತು ರುಚಿಗೆ ಅನುಸಾರ ಉಪ್ಪನ್ನು ಬೆರೆಸಿದರೆ ದಾಸವಾಳ ಚಿಗುರಿನ ತಂಬುಳಿ ಸೇವಿಸಲು ಸಿದ್ಧವಾಗುತ್ತದೆ. ದಾಸವಾಳದ ಹೂವಿನ ತಂಬುಳಿ. ಎಲ್ಲಾ ಬಣ್ಣದ ದಾಸವಾಳದಲ್ಲೂ ಔಷಧೀಯ ಗುಣ ಇರುತ್ತದೆ. ಆದರೆ ಆಹಾರ ಪದಾರ್ಥವಾಗಿ ಬಿಳಿ ದಾಸವಾಳವನ್ನ ಬಳಸುವುದು ಸೂಕ್ತ. ಬಿಳಿ ದಾಸವಾಳವನ್ನು ತೆಗೆದುಕೊಂಡು ಕಾಳು ಮೆಣಸಿನ ಪುಡಿ ಹಾಗೂ ತೆಂಗಿನ ತುರಿಯೊಂದಿಗೆ ರುಬ್ಬಿಟ್ಟುಕೊಳ್ಳಬೇಕು. ಇದಕ್ಕೆ ತುಪ್ಪ ಅಥವಾ ತೆಂಗಿನೆಣ್ಣೆಯೊಂದಿಗೆ ಜೀರಿಗೆ, ಒಣಮೆಣಸಿನಕಾಯಿ ಒಗ್ಗರಣೆಯನ್ನ ಮಾಡಿಕೊಳ್ಬೇಕು. ಈ ಒಗ್ಗರಣೆಗೆ ದಾಸವಾಳದ ಹೂವಿನ ಮಿಶ್ರಣವನ್ನ ಸೇರಿಸಿ 2-3 ಲೋಟದಷ್ಟು ಗಟ್ಟಿ ಮಜ್ಜಿಗೆ ಮತ್ತು ಉಪ್ಪನ್ನು ಬೆರೆಸಿದರೆ ರುಚಿಕರವಾದ ದಾಸವಾಳದ ಹೂವಿನ ತಂಬುಳಿ ಸವಿಯಲು ಸಿದ್ಧ. ಇದು ದೇಹಕ್ಕೆ ತಂಪು, ಉಷ್ಣ ಪ್ರಕೃತಿಯವರಿಗೆ ಉತ್ತಮ ಮನೆಮದ್ದು. ರಕ್ತವನ್ನ ಶುದ್ಧಿಗೊಳಿಸುತ್ತದೆ ಹಾಗೂ ಗ್ಯಾಸ್ಟ್ರೈಟಿಸ್ ಲಕ್ಷಣಗಳನ್ನ ಕಡಿಮೆ ಮಾಡುತ್ತದೆ. ವಾತಕ್ಕೆ ಸಂಬಂಧಿಸಿದ ಕೀಲು ನೋವುಗಳಲ್ಲಿ ಇದು ಉತ್ತಮ ಮನೆಮದ್ದು. ನಮಸ್ಕಾರ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್, ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ. ಸಮಯ ಎಕ್ಸಾಕ್ಟ್ ಆಗಿ 9:02:55. ನಾವಿದ್ದೀವಿ ಈ ಗುಡ್ ಟೈಮ್ ಅಲ್ಲಿ. ಯಾವ ಕಾರ್ಯಕ್ರಮದಲ್ಲಿ ಸಾಕಸ್ ಸಾಂಗು, ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳುವಂತಹ ಈ ಬ್ಯೂಟಿಫುಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹಾಗಿದ್ರೆ ನೀವೇನ್ ಮಾಡಬೇಕು, ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನ ಕಳಿಸ್ಬೇಕು, ನಿಮ್ಮ ಇಷ್ಟದ ಹಾಡು, ಹಾಗೆ ಯಾವ ಸಿನಿಮಾ ಅದು, ಹಾಗೆ ನಿಮ್ಮ ಮುದ್ದಾದ ಹೆಸರನ್ನ ಟೈಪ್ ಮಾಡಿ ಸಂದೇಶದ ಮುಖಾಂತರ ನಮಗೆ ಕಳಿಸ್ಕೊಡಿ. ಹಾಗೆ ಸಂದೇಶವನ್ನ ಕಳಿಸುವಾಗ ನಿಮ್ಮ ಹೆಸರನ್ನ ದಯವಿಟ್ಟು ಮೆನ್ಷನ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇದೀಗ ನಿಮಗಾಗಿ ಸೂಪರ್ ಡೂಪರ್ ಆಗಿರುವಂತಹ ಹಾಡುಗಳು ಸಕಸಾಂಗು ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು, ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆ ಸಕಸಾಂಗು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಇವತ್ತು ನಾನು ನಿಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದೀನಿ, ಆರ್ಜಿ ಪ್ರಿಯಾಂಕಾ ಸೋನಲ್. ಹಾಗಿದ್ರೆ ಮತ್ತ್ಯಾಕೆ ತಡ, ಈ ಬ್ಯೂಟಿಫುಲ್ ಹಾಡಿನೊಂದಿಗೆ ಗಣೇಶ ಹಬ್ಬವನ್ನು ಸಂಭ್ರಮಿಸೋಣ ಅಂತ ಹೇಳ್ತಾ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೇ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ. ಹಾಗೆ ಸೂಪರ್ ಡೂಪರ್ ಆಗಿರುವಂತಹ ಗಣೇಶನ ಹಾಡಿನೊಂದಿಗೆ ಸಕಸ್ಸಾಂಗು ಕಾರ್ಯಕ್ರಮ ಪ್ರಾರಂಭವಾಗಿದೆ. ಹಾಗೆ ವಿನಾಯಕ ಚತುರ್ಥಿ ಅಂತ ಅಂದರೆ ನಮ್ಮ ಮನೆ ಮನಗಳಲ್ಲಿ ಸಂಭ್ರಮ ಇರುತ್ತೆ, ಹಾಗೆ ಬೀದಿ ಬೀದಿಗಳಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಗಣಪತಿಯ ಮೂರ್ತಿಗೆ ಅಲಂಕಾರ ಏನು, ಪೂಜೆ ಭಜನೆ ಪ್ರಸಾದ, ಹೀಗೆ ಎಲ್ಲೆಡೆ ಗಣೇಶನ ಆರಾಧನೆಯ ಸೊಬಗು. ಆದರೆ ಈ ಹಬ್ಬದ ಹಿಂದಿರುವಂತಹ ಕತೆ ಏನು? ಹಾಗಿದ್ರೆ ಗಣೇಶನಿಗೆ ಯಾಕೆ ಮೊದಲು ಪೂಜೆ, ಗಣೇಶ ಚತುರ್ಥಿ ಎಂದೇ ಯಾಕೆ ಗಣಪತಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀವಿ, ಇವೆಲ್ಲದರ ಬಗ್ಗೆ ಮಾತು ಮಾಹಿತಿ ಸಾಗುತ್ತೆ ಸಕಸಾಂಗು ಕಾರ್ಯಕ್ರಮದಲ್ಲಿ. ಹಾಗೆ ಬ್ಯೂಟಿಫುಲ್ ಹಾಡುಗಳು, ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳು ನಮ್ಮ ಪ್ಲೇಲಿಸ್ಟ್ ಸೇರಿವೆ. ಹಾಗೆ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬೇಕು ಅಂದ್ರೆ ನೀವು ಏನ್ ಮಾಡಬೇಕು, ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480910013 ನಿಮ್ಮ ಮೆಸೇಜ್ಗಳು ಬರಲಿ ಅಂತ ಹೇಳ್ತಾ ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಸೂಪರ್ ಡೂಪರ್ ಹಾಡು ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿರುವಂತಹ ಕೃಷ್ಣ ಇನ್ ಲವ್ ಸ್ಟೋರಿ ಆ ಸಿನಿಮಾದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯವಿರುವ, ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಇರುವ ಈ ಬ್ಯೂಟಿಫುಲ್ ಹಾಡು ನಿಮಗಾಗಿ.

ಸ್ನೇಹಿತರೇ, ಸಗಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಸ್ನೇಹಿತರು, ನೋಡ್ತಾ ಹೋಗೋಣ ಏನೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ಕಾರ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ

ಹೇಳ್ತಾ ಇದ್ದಾರೆ. ಇನ್ನು ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಪಲ್ಲ ಅವರು ಕೂಡ ಸಂದೇಶವನ್ನ ಕಲಿಸಿದ್ದಾರೆ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಶುಭೋದಯ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ ಗಂಗಾವತಿಯಿಂದ ಚಂದ್ರಶೇಖರ್. ಇನ್ನು ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನ ಕಲಿಸಿ, ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಮಹಲಿಂಗಪುರದಿಂದ ಐನುದ್ದೀನ್ ಬನಹಟ್ಟಿ, ಮುಮ್ತಾಜ್ ಬನಹಟ್ಟಿ, ರಿಯಾಜ್ ರುಬಿನಾ, ಶಬೀರ್ ಸುಫಿಯಾ, ಜುನೈದಾ, ಅಂಜುಮ್, ಹುಮೇರಾ, ರಫಾತ್ ಮರಿಯಾ ಅವರು ಕೂಡ ಸಂದೇಶ ಕಲಿಸಿರುವಂಥದ್ದು. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಬೊಪ್ಪ ವೆಂಕಟೇಶ್, ಲಕ್ಷ್ಮಿ, ಗಗನ್, ಸುಷ್ಮಿತಾ, ಸುಪ್ರಿದ್ಧ, ಪವನ್, ರಾಹುಲ್, ಲಿಖಿತ, ಹಾಗೆ ಯಾರಿದು ಸತೀಶ್ ಎನ್ಎಚ್ ನಗರಕೆರೆ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಅನುಶ್ರೀ, ತನುಶ್ರೀ, ರಿಷಿತ್, ಶಿವಪ್ಪ, ಗಗನ್, ಇಂಪನ. ಶುಭೋದಯ ಮೇಡಮ್, ಎಲ್ಲ ಆರ್ಜಿಗಳಿಗೆ ಕೇಳುಗರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ರೋಹಿತ್ ವರ್ಧನ್ ಕಸ್ತೂರಿಬಾ ನಗರದಿಂದ, ಉಷಾ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಕುಟುಂಬ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಯಶೋದಾ ಇಚಲಕರಂಜಿ ಮಹಾರಾಷ್ಟ್ರದಿಂದ, ಗಣೇಶನ ಯಾವುದಾದ್ರೂ ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 8829. ಓಕೆ, ನಮಸ್ಕಾರ ಮೇಡಮ್, ನನ್ನ ಹೆಸರು ವೀರೇಶ್ ಆಗಸನಕಟ್ಟಿ ಅಂತ ಹೇಳಿ ಸಂದೇಶ ಕಳಿಸಿರುವಂತದ್ದು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ತಮಗೂ ಕೂಡ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ಯಾಕೆ ತಡ, ನಮ್ಮ ಕೇಳುಗ ಮಿತ್ರರು ಯಾವ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅಂತ ನೋಡೋಣ. ಎಸ್ ಜಸ್ಟ್ ಮ್ಯಾರಿಡ್ ಚಿತ್ರದ ಓಂ ಗಣೇಶಾಯ ನಮಃ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಈ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕ್ಕತ್ ಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಗಣೇಶ ಚತುರ್ಥಿಯ ಬಗ್ಗೆ ಕೂಡ ಮಾತುಕತೆ ಸಾಕ್ತಾ ಇತ್ತು. ಗಣೇಶ ಚತುರ್ಥಿ ಅಂತ ಅಂದ ತಕ್ಷಣ ನಾವಿದ್ನ ವಿನಾಯಕನ ಚತುರ್ಥಿ ಅಂತೀವಿ, ಕೆಲವೊಂದು ಕಡೆ ಚೌತಿ ಅಂತ ಹೆಸರಿಂದಲೂ ಕೂಡ ಕರೀತಾರೆ. ಅಂದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದು ಈ ಹಬ್ಬವನ್ನ ನಾವು ಆಚರಣೆ ಮಾಡ್ತೀವಿ. ಮನೆಗಳಲ್ಲಿ ಗಣಪತಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಶ್ರದ್ಧೆ ಹಾಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಈ ಹಬ್ಬದ ಸಂಭ್ರಮವನ್ನ ಕಣ್ ತುಂಬಿಕೊಳ್ತೀವಿ. ಇನ್ನೊಂದು ಕೆಲವೊಂದು ಕಡೆ ಈ ಗಣಪತಿ ಪೂಜೆ ನಡೆಯುತ್ತೆ, ಅಲ್ಲಿ ಇನ್ನು ಕೆಲವು ಕಡೆ ಹಲವು ದಿನಗಳ ಕಾಲ ಗಣೇಶೋತ್ಸವವನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಅನಂತ ಚತುರ್ದಶಿಯಂದು ಗಣೇಶನ ವಿಸರ್ಜನೆಯನ್ನ ಮಾಡ್ತಾರೆ. ಸಾರ್ವಜನಿಕ ಗಣೇಶೋತ್ಸವ ಆ ದಿನ ಮುಕ್ತಾಯಗೊಳ್ಳುತ್ತೆ. ಅಂದ್ರೆ 10-11 ದಿನಗಳ ಕಾಲ ಈ ಒಂದು ಗಣೇಶ ಚತುರ್ಥಿಯನ್ನ ಮಾಡ್ತಾರೆ. ಇದು ಕೆಲವೊಂದು ಕಡೆ ಒಂದು ದಿನದ ಆಚರಣೆ ಆದ್ರೂ ಕೂಡ ಅನೇಕ ಸಂಭ್ರಮದಿಂದ ಈ ಒಂದು ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡುವಂಥದ್ದು.

ಹಾಗಾಗಿ ಕೆಲವೊಂದಿಷ್ಟು ಪದ್ಧತಿಗಳು ಕೂಡ ಈ ಗಣೇಶ ಚತುರ್ಥಿಯಲ್ಲಿ ಮಾಡಲಾಗತ್ತೆ. ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಗಣೇಶ ಚತುರ್ಥಿ ವಿಭಿನ್ನವಾಗಿ ಮಾಡಲಾಗತ್ತೆ. ಹಾಗೆ ಮನೆಯಲ್ಲಿ ಸಿಹಿ ತಿನಿಸುಗಳು ಕೂಡ ವೆರೈಟಿ ವೆರೈಟಿ ಗಣೇಶನ್ಗೆ ಇವತ್ತು ರೆಡಿ ಆಗ್ತಾ ಇದೆ. ಆ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿಯೂ ಕೂಡ ಪೂಜೆಯ ಒಂದು ಗಡಿಬಿಡಿಯಲ್ಲೂ ಕೂಡ ಆಕಾಶವಾಣಿ ಕೇಳ್ತಾ ಇರುವಂತಹ ನನ್ನೆಲ್ಲ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಸಾಲು ಸಾಲು ಸಂದೇಶಗಳು ಕಳಿಸಿದ್ದಾರೆ ಸ್ನೇಹಿತರು. ಆ ಸಂದೇಶಗಳ ಪ್ರಕಾರ ಅವರ ಇಷ್ಟದ ಹಾಡುಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿದೆ. ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ಗಾಗಿ ನಮ್ಮ ಕೇಳುಗ ಮಿತ್ರರು ರಿಕ್ವೆಸ್ಟ್ ಮಾಡಿಕೊಂಡಿರುವಂಥದ್ದು ಚೆಲುವಿನ ಚಿತ್ತಾದ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವಂತಹ ಈ ಬ್ಯೂಟಿಫುಲ್ ಹಾಡಿಗೆ ಎಸ್ ನಾರಾಯಣ ಅವರ ಸಾಹಿತ್ಯವಿದೆ, ಸಂಗೀತ ಸಂಯೋಜನೆ ಮನುಮೂರ್ತಿ ಅವರದ್ದು. ಕೇಳಿ ಎಂಜಾಯ್ ಮಾಡಿ.

ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 9:32 ಆಗ್ತಾ ಇದೆ. ಹಾಗೆ ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ನೀವು ಕೂಡ ನಿಮ್ಮ ನೆಚ್ಚಿನ ಹಾಡನ್ನ ಕೇಳಬೇಕು ಅಂತ ಅಂದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನ ಕಳಿಸಬಹುದು. ನಿಮ್ಮ ನೆಚ್ಚಿನ ಹಾಡು, ಹಾಗೆ ನಿಮ್ಮ ಮುದ್ದಾದ ಹೆಸರು, ಹಾಗೆ ಸಿನಿಮಾದ ಹೆಸರನ್ನ ಕಳಿಸ್ಕೊಡಿ. 9480901013 9840901013 ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ, ಹಾಗೆ ಗಣೇಶ ಚತುರ್ಥಿಯ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಗಣೇಶ ಜನನದ ಹಿಂದೆ ಒಂದು ಪ್ರಸಿದ್ಧವಾದಂತಹ ಕತೆ ಇದೆ, ಅದೆಲ್ಲರಿಗೂ ಕೂಡ ಗೊತ್ತಿದೆ. ಸಾಮಾನ್ಯವಾಗಿ ಪಾರ್ವತಿ ದೇವಿಯವರು ತಮ್ಮ ದೇಹಕ್ಕೆ ಹಚ್ಚಿಕೊಂಡಿದ್ದಂಥ ಅರಿಶಿನ ಅಥವಾ ಗಂಧದ ಲೇಪನದಿಂದ ಬಾಲಕನನ್ನ ಸೃಷ್ಟಿ ಮಾಡಿ ಅದಕ್ಕೆ ಜೀವವನ್ನ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ತಾವು ಸ್ನಾನಕ್ಕೆ ತೆರಳುವಾಗ ಯಾರನ್ನೂ ಕೂಡ ಒಳಗೆ ಬಿಡಬಾರದು ಅಂತ ಹೇಳಿ ಬಾಲಕನಿಗೆ ಸೂಚನೆ ಕೊಟ್ಟು ಹೋಗಿರ್ತಾರೆ. ಅಷ್ಟರಲ್ಲೇ ಶಿವ ಅಲ್ಲಿಗೆ ಬರ್ತಾನೆ. ತಾಯಿಯ ಆದೇಶವನ್ನ ಪಾಲಿಸಿದಂತಹ ಬಾಲಕ ಶಿವನನ್ನ ಒಳಗೆ ಹೋಗೋದಕ್ಕೆ ತಡಿತಾನೆ. ಇದರಿಂದ ಕೋಪಗೊಂಡಂತಹ ಶಿವ ಹಾಗೆ ಬಾಲಕನ ನಡುವೆ ಸಂಘರ್ಷ ಉಂಟಾಗುತ್ತೆ. ಕೊನೆಗೆ ಶಿವನು ಬಾಲಕನ ತಲೆಯನ್ನ ಕಡಿದಾಕ್ತಾನೆ. ತನ್ನ ಮಗನ ಸ್ಥಿತಿಯನ್ನ ಕಂಡು ಪಾರ್ವತಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ, ತೀವ್ರವಾಗಿ ದುಃಖಗೊಳ್ತಾರೆ. ನಂತರ ಶಿವ ಆ ಬಾಲಕನಿಗೆ ಮತ್ತೆ ಜೀವ ನೀಡೋದಕ್ಕೆ ನಿರ್ಧರಿಸ್ತಾರೆ. ಅದರಂತೆ ಆನೆಯ ತಲೆಯನ್ನ ಬಾಲಕನಿಗೆ ಜೋಡಿಸಿ ಅವನಿಗೆ ಹೊಸ ರೂಪವನ್ನ ಕೊಡಲಾಯಿತು. ಹೀಗೆ ಗಣೇಶನು ದೇವತೆಗಳ ನಡುವೆ ವಿಶೇಷವಾದಂತಹ ಸ್ಥಾನವನ್ನ ಪಡ್ಕೊಂಡ್ರು. ಸ್ನೇಹಿತರೆ, ಮತ್ತಷ್ಟು ಮಾತು ಮಾಹಿತಿ ಮುಂದುವರಿಯುತ್ತೆ. ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತಿದ್ದಾರೆ ಸಂಜೀವ್ ರೆಡ್ಡಿ. ಭೀಮನೆರೆಯಿಂದ ಸಂದೇಶವನ್ನ ಕಳಿಸಿ. ಹಾಗೆ ನನ್ನ ನೆಚ್ಚಿನ FM ರೇನ್ಬೋ ಬಳಗಕ್ಕೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ ಸತೀಶ್ ಗೌಡ್ರು. ಹಾಗೆ ಸುಜಾತ ಆರ್ ಗಣೇಶ್, ಲಿಖಿತ ಯತೀಶ್, ಅಜಯ್ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಇನ್ನು ಬಳ್ಳಾರಿಯಿಂದ ಏಳುವೆಂಚಿ ಭರ್ಮಪ್ಪ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಹಿತೇಂದ್ರ ದಾಸ್ ಅಸ್ಸಾಂನಿಂದ ಸಂದೇಶವನ್ನ ಕಳಿಸಿ, ಎನಿ ಸಾಂಗ್ ಟು ರೀಡ್ ಔಟ್ ಮೈ ನೇಮ್ ಅಂತ ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ. ಹಾಗೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇರುವಂತವರು ನರೇಂದ್ರ, ಧಾರವಾಡ ಜಿಲ್ಲೆ. ಹಾಗೆ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮಾಪನ್ನಗ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಯಾರಿದ್ದು, ಸೌಭಾಗ್ಯ ರಾಜನಕುಂಟೆ, ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಸಂದೇಶಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಗಣೇಶ ಚತುರ್ಥಿಯ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಗಣೇಶನನ್ನೇ ನಾವು ಯಾಕೆ ಪ್ರಥಮ ವಂದಿತ ಅಂತ ಹೇಳ್ತೀವಿ, ಗಣೇಶನನ್ನು ಯಾಕೆ ನಾವು ಮೊದಲಿಗೆ ಪೂಜೆ ಮಾಡ್ತೀವಿ ಅಂದರೆ ವಿಘ್ನ ವಿನಾಶಕ ಅಂತ ನಾವು ಆತನನ್ನು ಕರಿತೀವಿ. ಹಾಗಾಗಿ ವಿಘ್ನಗಳನ್ನು ನಿವಾರಣೆ ಮಾಡಬೇಕು ಅಂತಂದರೆ ಮೊದಲು ಗಣೇಶನನ್ನು ನಾವು ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ಗಣೇಶನನ್ನು ಮೊದಲು ಪೂಜೆ ಮಾಡ್ತೀವಿ ಅಂತ ಹೇಳ್ತಾ, ಗಣೇಶನನ್ನು ಪೂಜಿಸೋದ್ರಿಂದ ನಮ್ಮ ಎಲ್ಲ ವಿಘ್ನಗಳು ಕೂಡ ದೂರವಾಗುತ್ತೆ. ವಿಘ್ನಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಧೈರ್ಯವನ್ನು ಗಣೇಶ ಕೊಡ್ತಾನೆ ಅಂತ ಹೇಳ್ತಾ, ನಿಮ್ಮೆಲ್ಲರ ವಿಘ್ನಗಳು ಈ ದಿನದಂದು ದೂರವಾಗಲಿ, ಹಾಗೆ ಮುಂದೆ ವಿಘ್ನಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ನಿಮಗೆ ಸಿಗಲಿ ಅಂತ ಆಶಿಸ್ತಾ. ಇದೀಗ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು, ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 9:46:35. ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಮಯ ಹೋಗ್ತಾ ಇರೋದು ಗೊತ್ತೇ ಆಗ್ತಾ ಇಲ್ಲ. ಹಾಗೆ ಗಣೇಶ ಹಬ್ಬದ ಬಗ್ಗೆ, ವಿಶೇಷತೆಯ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು ಸಕ್ಕಸಾಂಗು ಕಾರ್ಯಕ್ರಮದಲ್ಲಿ. ಗಣೇಶೋತ್ಸವ ಅಂತ ಅಂದರೆ, ಗಣೇಶ ಚತುರ್ಥಿ ಅಂತ ಅಂದರೆ, ನಮ್ಮ ಮನೆಗಳಲ್ಲಿ ಸಾಕಷ್ಟು ಸಂಭ್ರಮ ಮನೆ ಮಾಡಿರುತ್ತೆ. ಹೂಗಳಿಂದ ಅಲಂಕಾರ ಮಾಡಿರ್ತೀವಿ, ಹಾಗೆ

ಹೇಳ್ತಾ ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರ್ಯಾಂಬೋ, ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್.

ಸ್ನೇಹಿತರೆ, ಸೂಪರ್ ಡೂಪರ್ ಆಗಿರುವಂತಹ ಹಾಡುಗಳನ್ನ ಕೇಳ್ತಾ ಸಕಸಾಂಗು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದೀವಿ. ಹಾಗೆ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಗಣೇಶ ಚತುರ್ಥಿ ಅಂದ ತಕ್ಷಣ ನಮಗೆ ನೆನಪಾಗುವಂತಹ ಸಿಹಿ ತಿನಿಸು ಅಂದ್ರೆ ಅದು ಮೋದಕ. ಗಣಪತಿಗೆ ಮೋದಕ ಬಹಳ ಪ್ರಿಯ ಅಂತ ಹೇಳಿ ಜನರಲ್ಲಿ ನಂಬಿಕೆ ಇದೆ. ಅಕ್ಕಿ ಅಥವಾ ಗೋಧಿಯ ಹಿಟ್ಟು, ತೆಂಗಿನಕಾಯಿ, ಬೆಲ್ಲ ಮುಂತಾದ ಪದಾರ್ಥಗಳಿಂದ ಈ ಮೋದಕವನ್ನ ತಯಾರಿಸ್ತಾರೆ. ಹಾಗೆ ಮೋದಕದ ಜೊತೆಗೆ ಕೆಲವೊಂದಿಷ್ಟು ಕಡೆ ಕಜ್ಜಿಕಾಯಿ, ಲಡ್ಡು, ಬರ್ಫಿ, ಪೇಡಾ ಸೇರಿದಂತೆ ಹಲವು ತಿಂಡಿ ತಿನಿಸುಗಳನ್ನ ಪ್ರಸಾದವಾಗಿ ಇರಿಸಲಾಗುತ್ತೆ. ಹಬ್ಬದ ಆಚರಣೆಯಲ್ಲಿ ಆಹಾರಕ್ಕೂ ಕೂಡ ಒಂದು ಸಾಂಸ್ಕೃತಿಕ ಸ್ಥಾನವಿದೆ ಅನ್ನೋದನ್ನ ಈ ಒಂದು ಗಣೇಶ ಹಬ್ಬ ತೋರಿಸ್ಕೊಡುತ್ತೆ. ಹಾಗೆ ಗಣೇಶ ಹಬ್ಬ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ರ, ಅದರ ನಡುವೆಯೂ ಕೂಡ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟು ಸಂದೇಶವನ್ನ ಕಳಿಸಿ, ಹಾಗೆ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಆ ಹಾಡುಗಳನ್ನು ನಮಗೂ ಕೇಳಿಸಿ ಖುಷಿ ಖುಷಿಯಾಗಿ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ತಮ್ಮೆಲ್ಲರ ವಿಶಸ್ಗಳು ಕೂಡ ಕಾರಣ ಆಯ್ತು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಈ ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಸರಿಯಾಗಿ 10:47 ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿಮಾದ ನಟ ನಟಿಯರ ಬಗ್ಗೆ, ಹಾಗೆ ಟಿವಿಯ ಹಾಗೆ ಕನ್ನಡ ಸಿನಿಮಾದಲ್ಲಿ ನಡೆಯುವಂತಹ ಕುತೂಹಲ ಸಂಗತಿಗಳ ಬಗ್ಗೆ ಮಾತು ಮಾಹಿತಿ ಸಾಕ್ತಾ ಹೋಗುತ್ತೆ. ಹಾಗೆ ಇವತ್ತು ಯಾವ ವಿಷಯವನ್ನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇದೆ. ಹಾಗೆ ಹಬ್ಬದ ಗಡಿಬಿಡಿಯಲ್ಲಿದ್ದೀರಿ, ಹಬ್ಬದ ವಿಶೇಷತೆಯ ಸಡಗರ ಸಂಭ್ರಮದಲ್ಲಿ ಈಗಾಗಲೇ ನೀವಿದ್ದೀರಿ. ಹಾಗೆ ಈ ಒಂದು ಬ್ಯುಸಿ ಟೈಮಲ್ಲೂ ಕೂಡ ನಮ್ಮ ಆಕಾಶವಾಣಿ ಕೇಳ್ತಾ ಇರುವಂತಹ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಏನಿರ್ಬೋದು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ, ಒಂದು ಕಥೆ ಇರುತ್ತೆ, ಒಬ್ಬ ನಿರ್ದೇಶಕ ಇರ್ತಾನೆ, ಹಾಗೆ ಒಬ್ಬ ನಾಯಕನನ್ನ ಮನಸ್ಸಿನಲ್ಲಿಟ್ಕೊಂಡು ಆ ಕಥೆಯನ್ನ ಬರೀತಾರೆ. ಆದರೆ ಆ ನಾಯಕ ಆ ಕಥೆಯನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಏನು, ಮುಂದೇನಾಗುತ್ತೆ, ಕತೆ ಅಲ್ಲಿಗೆ ಮುಗಿಯುತ್ತಾ ಇಲ್ವಲ್ಲ. ಕೆಲವೊಮ್ಮೆ ಒಬ್ಬ ಸ್ಟಾರ್ ನಟ ಕೈಬಿಟ್ಟಂತಹ ಸಿನಿಮಾ ಮತ್ತೊಬ್ಬ ನಟನ ಬದುಕನ್ನ ಬದಲಾಯಿಸ್ಬಿಡುತ್ತೆ. ಕೆಲವೊಮ್ಮೆ ಸ್ಟಾರ್ ಇನ್ನೂ ಹೇಳಬೇಕು ಅಂತಂದ್ರೆ, ನಾವು ಅಂತಹ ಸಿನಿಮಾಗಳಲ್ಲಿ ನಟಿಸಿ ನಟ ನಟಿಯರು ಸೂಪರ್ ಡೂಪರ್ ಹಿಟ್ ಆಗಿರುವಂತಹ ಇದನ್ನು ನೋಡಿರ್ತೀವಿ ನಾವು. ಹಾಗೆ ಮೊದಲಿಗೆ ಒಂದು ನಟನಿಗೆ ಆ ಕಥೆಯನ್ನ ಕೇಳಿಸಿರ್ತಾರೆ, ಆಮೇಲೆ ಮತ್ತೊಬ್ಬನ ನಟನಿಗೆ ಆ ಸಿನಿಮಾ ಕೈ ಸೇರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಇಂತಹ ಕೆಲವು ಸೂಪರ್ ಹಿಟ್ ಸಿನಿಮಾಗಳು ಆರಂಭದಲ್ಲಿ ಬೇರೆ ನಟರ ಬಳಿಗೆ ಹೋಗಿದ್ವು, ಅದಾದ್ಮೇಲೆ ಕಾರಣಾಂತರಗಳಿಂದ ಆ ಸಿನಿಮಾಗಳು ಆ ನಟರು ಮಾಡೋದಕ್ಕೆ ಸಾಧ್ಯವಾಗಿಲ್ಲ, ನಂತರ ಆ ಪಾತ್ರಗಳು ಮತ್ತೊಬ್ಬರ ಪಾಲಾಗ್ತವೆ. ಅದರಲ್ಲೂ ಕೆಲ ಸಿನಿಮಾಗಳು ಆ ನಟರ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವನ್ನ ತಂದುಕೊಟ್ಟಿದ್ದಾವೆ. ಹಾಗಿದ್ರೆ ಆ ಚಿತ್ರಗಳ ಬಗ್ಗೆ ಇವತ್ತು ಮಾತಾಡ್ತಾ ಸಾಗೋಣ. ನಿಮಗೂ ಆ ರೀತಿಯ ಸಿನಿಮಾಗಳ ಬಗ್ಗೆ ಮಾಹಿತಿ ಇದೆಯಾ, ಯಾವ ಸಿನಿಮಾ ಯಾವ ನಟನ ಪಾಲಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ನಮಗೆ ಸಂದೇಶದ ಮೂಲಕ ಕಳಿಸ್ಕೊಡ್ಬಹುದು. ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013ಗೆ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಇಷ್ಟದ ಪಾತ್ರವನ್ನ ಈ ನಟ ಮಾಡಿದ್ರೆ ಚೆನ್ನಾಗಿತ್ತು ಅನ್ನೋದನ್ನು ಕೂಡ ನೀವು ಸಂದೇಶದ ಮೂಲಕ ಕಳಿಸಬಹುದು. ಇದೀಗ ಒಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಈಗಷ್ಟೇ ಓಂ ಚಿತ್ರದ ಹಾಡನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಎಸ್, ಈ ಚಿತ್ರದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಏನಪ್ಪ ಅಂದ್ರೆ, ಮೊದಲು ಈ ಚಿತ್ರಕ್ಕೆ ಆಯ್ಕೆ ಆದವರು ಬೇರೆ, ಆದ್ರೆ ಈ ಚಿತ್ರಕ್ಕೆ ಆಮೇಲೆ ಆಯ್ಕೆ ಆದವರು ಶಿವರಾಜ್ಕುಮಾರ್ ಅವರು. ನಿರ್ದೇಶಕ ಉಪೇಂದ್ರ ಅವರು 1995 ಈ ಓಂ ಚಿತ್ರದ ಕಥೆಯನ್ನ ಸಿದ್ಧಪಡಿಸ್ತಾರೆ. ಆದ್ರೆ ಮೊದಲಿಗೆ ಈ ಓಂ ಅಂತ ಇರಲ್ಲ, ಅವರ ನೇಮ್ ಇಟ್ಟಿರಲ್ಲ, ಅದಕ್ಕೆ ಸತ್ಯ ಅಂತ ಹೆಸರಿಡಲಾಗಿತ್ತು. ಆ ಸತ್ಯ ಪಾತ್ರಕ್ಕೆ ಉಪೇಂದ್ರ ಅವರು ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಕುಮಾರ್ ಗೋವಿಂದ್ ಅವರನ್ನ. ಅವರಿಬ್ರು ಇದಕ್ಕೂ ಮುನ್ನ ಫಿಲಮ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು, ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿದ್ರು. ಆದ್ರೆ ಕೆಲವು ಕಾರಣಗಳಿಂದ ಕುಮಾರ್ ಗೋವಿಂದ್ ಅವರಿಗೆ ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಉಪೇಂದ್ರ ಅವರು ಈ ಪಾತ್ರಕ್ಕೆ ನಂತರ ಶಿವರಾಜ್ಕುಮಾರ್ ಅವರನ್ನ ಆಯ್ಕೆ ಮಾಡಿಕೊಳ್ತಾರೆ. ಶಿವರಾಜ್ಕುಮಾರ್ ಹಾಗೆ ಪ್ರೇಮ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಂತಹ ಓಂ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿತು. ಒಂದು ವೇಳೆ ಕುಮಾರ್ ಗೋವಿಂದ್ ಅವರು ಈ ಪಾತ್ರವನ್ನ ಮಾಡಿದ್ರೆ ಅವ್ರಿಗೂ ಕೂಡ ದೊಡ್ಡ ಬ್ರೇಕ್ ಸಿಗ್ತಾ ಇತ್ತು ಅಂತ ಹೇಳಿ ಗಾಂಧಿನಗರದಲ್ಲಿ ಈಗಲೂ ಕೂಡ ಚರ್ಚೆಗಳು ನಡೆಯುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನ ಕಳಿಸುವ ಮುಖಾಂತರ ನಿಮ್ಮ ಅನಿಸಿಕೆಯನ್ನ ಶೇರ್ ಮಾಡ್ಕೊಳ್ಳಿ. 9489001013 ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಕೇಳುಗ ಮಿತ್ರರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಏನಂತ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಎಸ್, ಸಂದೇಶವನ್ನ ಕಳಿಸಿದ್ದಾರೆ ನಾಗರತ್ನ ರಾಜಾಜಿನಗರದಿಂದ. ಬಯಲುದಾರಿ ಚಿತ್ರ ರಾಜ್ಕುಮಾರ್ ಅವರಿಗೆ ಮಾಡಬೇಕಿತ್ತು, ಆದರೆ ಪಾರ್ವತಮ್ಮ ಅವರು ಅನಂತ್ ನಾಗ್ ಸರ್ ಅವರನ್ನ ಸೆಲೆಕ್ಟ್ ಮಾಡಿದ್ರು. ಈ ಸಿನಿಮಾ ಆ ಸಿನಿಮಾ ಕೂಡ ಅಜರಾಮರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೃದಯ ಹಡಿತು ಸಿನಿಮಾ ಶಿವರಾಜ್ಕುಮಾರ್ ಅವರು ಮಾಡಬೇಕಾಗಿತ್ತು, ಆ ಪಾತ್ರ ಶಿವರಾಜ್ಕುಮಾರ್ ಅವರಿಗೆ ಒಂದು ದಿನ ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳಿದ್ರು. ಆದರೆ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ಆ ಪಾತ್ರ ಕೊಟ್ಟರು. ಆ ಚಿತ್ರ ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು ಅಂತ ಹೇಳಿ ಹನುಮಂತಪ್ಪ ಮಡಿವಾಳರ್ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಮುಂಗಾರು ಮಳೆ ಚಿತ್ರ ಪುನೀತ್ ಅವರು

ಮಾಡಬೇಕಿತ್ತಂತೆ ಅಂತ ಹೇಳಿ ಪ್ರತಿಮಾ ಸಾನ್ವಿ ಹೊಸನಗರ ಅವರು ಕೂಡ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಹಲಿಂಗಪ್ಪ ಕಳ್ಳಿ ಬಡ್ಡಿಯವರು. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಯಾರಿದು, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಹುಚ್ಚ ಸಿನಿಮಾದ ಹಾಡನ್ನ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಬಂದ್ರಿ. ಈ ಒಂದು ಚಿತ್ರ 2001 ಬಿಡುಗಡೆಯಾಗಿ ಭಾರಿ ಜಯಭೇರಿಯನ್ನ ಬಾರಿಸಿತ್ತು. ಈ ಚಿತ್ರ ಸುದೀಪ್ ನಟನೆಯ ಹುಚ್ಚ ಚಿತ್ರದ ಹಿಂದೆ ದೊಡ್ಡದಾದ ಒಂದು ಕತೆ ಇದೆ. ಈ ಕನ್ನಡ ಚಿತ್ರ ಮೊದಲು ಮೂಲ ಅಂದರೆ ಅದು ತಮಿಳು ಚಿತ್ರ ಸೇತು ರಿಮೇಕ್. ಇದು ಸುದೀಪ್ ಕೆರಿಯರ್ನಲ್ಲಿ ಹುಚ್ಚ ಸಿನಿಮಾ ಭಾರಿ ಒಂದು ಪ್ಲಸ್ ಪಾಯಿಂಟ್ ಆಗಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಹುಚ್ಚ ಸಿನಿಮಾ ಬಳಿಕ ನಟ ಸುದೀಪ್ ಅವರು ಸ್ಟಾರ್ ನಟರಾದ್ರು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಅಷ್ಟರ ಮಟ್ಟಿಗೆ ಹುಚ್ಚ ಚಿತ್ರದ ಬಳಿಕ ಸುದೀಪ್ ಅವರಿಗೆ ಯಶಸ್ಸು ಸಿಕ್ತು, ವೃತ್ತಿ ಜೀವನ ಬದಲಾಯಿತು ಅಂತ ಹೇಳಿದ್ರೆ ಹೇಳ್ತಾರೆ. ಹಾಗೆ ಈ ಚಿತ್ರ ಮೊದಲು ಹೀರೋ ಆಗಬೇಕಾಗಿದ್ದು ಬೇರೆಯವರು, ಆದರೆ ಆದದ್ದು ಸುದೀಪ್ ಅವರು. ಫಸ್ಟು ಈ ಒಂದು ಚಿತ್ರಕ್ಕೆ ನಾಯಕನಾಗಿ ನಟಿಸೋದಕ್ಕೆ ನಿರ್ಮಾಪಕರು ರೆಹಮಾನ್ ಅವರು ಬೇರೆಯವ್ರನ್ನ ಕೇಳ್ತಾರಂತೆ. ಆದರೆ ಶಿವರಾಜ್ ಕುಮಾರ್ ಅವರನ್ನ ಈ ಒಂದು ಚಿತ್ರಕ್ಕೆ ಸಂಪರ್ಕ ಮಾಡಬೇಕು ಅಂತ ಅನಿಸುತ್ತೆ ಅವರಿಗೆ. ಹಾಗಾಗಿ ಅವರು ಶಿವರಾಜ್ ಕುಮಾರ್ ಅವರ ಹತ್ರ ಹೋಗಿ ಹುಚ್ಚ ಟೈಟಲ್ ಕಥೆಯನ್ನು ಹೇಳ್ತಾರೆ. ಆದರೆ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಅವರು ಈ ಚಿತ್ರದ ಸೆಕೆಂಡ್ ಹಾಫ್ ಏನಿದೆ ಆ ಗೆಟಪ್ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ಒಂದು ಗೆಟಪ್ ಅಲ್ಲಿ ನನ್ನ ಪತಿ ಮಾಡೋದಿಲ್ಲ ಅಂತ ಹೇಳ್ತಾರೆ, ಸಾಧ್ಯವಿಲ್ಲ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ರೆಹಮಾನ್ ಅವರು ನೆಕ್ಸ್ಟ್ ಉಪೇಂದ್ರ ಅವರನ್ನ ಸಂಪರ್ಕ ಮಾಡ್ತಾರೆ. ಆದ್ರೆ ಅಲ್ಲಿ ಟೈಟಲ್ ಬಗ್ಗೆ ಸ್ವಲ್ಪ ಗೊಂದಲ ಆಗುತ್ತೆ. ಈ ಟೈಟಲ್ ಅನ್ನ ಚೇಂಜ್ ಮಾಡಿದ್ರೆ ಮಾಡ್ತೀನಿ ಅಂತ ಹೇಳಿ ಉಪೇಂದ್ರ ಅವ್ರು ಹೇಳ್ತಾರಂತೆ. ಆದ್ರೆ ಅವರಿಗೆ ಈ ಒಂದು ಟೈಟಲ್ ಚೇಂಜ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ರೆಹಮಾನ್ ಅವರ ಮಗಳು ಸಜೆಷನ್ ಕೊಡ್ತಾರಂತೆ, ಈ ಒಂದು ಚಿತ್ರವನ್ನ ಸುದೀಪ್ ಅವರಿಗೆ ಕೊಟ್ಟರೆ ಹೇಗಿರುತ್ತೆ ಅಂತ ಹೇಳಿ. ಆಗ ಈವೆಂಟ್ ಅಲ್ಲಿ ಸುದೀಪ್ ಅವರನ್ನ ನೋಡಿ, ಓ ಈ ಹುಚ್ಚ ಟೈಟಲ್ಗೆ ಸುದೀಪ್ ಅವರು ಪಕ್ಕ ಮ್ಯಾಚ್ ಆಗುತ್ತೆ, ಈ ಸಿನಿಮಾ ಅವರಿಗೆ ಸೂಟ್ ಆಗುತ್ತೆ ಅಂತ ಹೇಳಿ ಈ ಕಥೆಯನ್ನ ಸುದೀಪ್ ಅವರಿಗೆ ಹೇಳಿ ಅವ್ರನ್ನ ಭೇಟಿಯಾಗಿ ಈ ಚಿತ್ರಕ್ಕೆ ಒಪ್ಪಿಸ್ತಾರೆ. ಹಾಗಾಗಿ ಈ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸುದೀಪ್ ಅವರಿಗೆ ಈ ಒಂದು ಚಿತ್ರ ಬ್ರೇಕ್ ಕೊಟ್ಟಂತ ಸಿನಿಮಾ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಲ್ಲ. ನೋಡಿ, ಎಷ್ಟೋ ಸಿನಿಮಾಗಳು ನಟ ನಟಿಯರ ಕೈಯಿಂದ ಜಾರಿ ಮತ್ತೆ ಕೆಲವೊಬ್ಬರಿಗೆ ಅವಕಾಶವನ್ನ ಕೊಡುತ್ತೆ ಅಂತ ಅಂದ್ರೆ ನಿಜಕ್ಕೂ ಇದು ಒಂಥರ ಗ್ರೇಟ್ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಇದೀಗ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಕಾಯ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಈಗಷ್ಟೇ ಡೆಡ್ಲಿ ಸೋಮಾ ಚಿತ್ರದ ಈ ಹಾಡನ್ನ ಕೇಳಿದ್ರಿ. ಈ ಹಾಡಿಗೆ ಧ್ವನಿಯಾಗಿದ್ದವರು ಚೇತನ್, ಹಾಗೆ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಇನ್ನು ಈ ಡೆಡ್ಲಿ ಸೋಮಾ ಸಿನಿಮಾದ ಬಗ್ಗೆ ಕುತೂಹಲಕಾರಿ ವಿಷಯ ಏನು ಅಂತಂದ್ರೆ, ಈ ಸಿನಿಮಾದ ಹೆಸರು ಕೇಳಿದ ತಕ್ಷಣ ನಿಮಗೆ ಕಣ್ಮುಂದೆ ಬರುವಂತಹ ಹೀರೋ ಆದಿತ್ಯ ಅವರು, ನಟ ಆದಿತ್ಯ ಅವರು. ಆದರೆ ಈ ಪಾತ್ರ ಮೊದಲು ಆದಿತ್ಯ ಅವರಿಗಾಗಿಯೇ ಸಿದ್ಧವಾಗಿತ್ತ? ಇಲ್ಲ, ಈ ಸಿನಿಮಾ ಮೊದಲು ಹೋಗಿದ್ದು ಕಿಚ್ಚ ಸುದೀಪ್ ಅವರಿಗೆ. ಆ ಬಳಿಕ ಆ ಸಿನಿಮಾವನ್ನ ಅವರು ಒಪ್ಕೊಳ್ಳಿಲ್ಲ, ಹಾಗಾಗಿ ಆ ಪಾತ್ರ ಆದಿತ್ಯ ಅವರ ಪಾಲಾಗತ್ತೆ. ಹೀಗೆ ಸಾಕಷ್ಟು ಸಿನಿಮಾಗಳು ಒಬ್ಬ ನಟನ ಕೈಯಿಂದ ಮತ್ತೊಬ್ಬ ನಟನಿಗೆ ಪಾಸ್ ಆಗತ್ತೆ. ಇನ್ನೊಂದು ಅಂತಂದ್ರೆ, ಈ ಸಿನಿಮಾ ನೀವು ಮಾಡದೆ ಹೋದ್ರೂ ಕೂಡ ಅದು ತಪ್ಪಿಸ್ಕೊಂಡಂತ ಅವಕಾಶ ಅಂತ ಅನ್ಕೊಳ್ಳೋದೆ, ಅವಕಾಶ ಇನ್ನೊಬ್ಬರಿಗೆ ಸಿಕ್ತಲ್ಲ ಅಂತ ಹೇಳಿ ಖುಷಿ ಪಡುವಂತಹ ನಟರು ನಮ್ಮ ಜೊತೆಗಿದ್ದಾರೆ. ಇನ್ನು ಚಿತ್ರರಂಗದಲ್ಲಿ ಇಂತಹ ಘಟನೆಗಳು ಆಗಾಗ ನಡೀತಾ ಇರುತ್ತೆ. ನಾವು ತೆರೆ ಮೇಲೆ ಸಿನಿಮಾ ನೋಡ್ತೀವಿ, ಆದರೆ ತೆರೆ ಹಿಂದೆ ಯಾರಿಗೂ ಕಾಣದೇ ಇರುವಂತಹ ಕುತೂಹಲಗಳು ಸಾಕಷ್ಟು ಇರುತ್ತೆ. ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 10:17:17. ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಅವಕಾಶಗಳು ಕೈ ತಪ್ಪಿ ಆ ಅವಕಾಶಗಳು ಬೇರೆ ನಟರ ಪಾಲಾಗಿ ಅವರು ಕೂಡ ಸೂಪರ್ ಡಿಪ್ಪರ್ ಹಿಟ್ಟಾದಂಥ ಸಿನಿಮಾಗಳನ್ನು ಕೊಟ್ಟಂಥ ನಟರ ಬಗ್ಗೆ ಮಾತುಕತೆ, ಹಾಗೆ ಆ ಸಿನಿಮಾಗಳ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಎಸ್, ಈಗಷ್ಟೇ ವಿಷ್ಣುವರ್ಧನ ಚಿತ್ರದ ಹಾಡನ್ನು ಕೇಳಿ ಬಂದ್ರಿ. ಈ ಒಂದು ಚಿತ್ರದ ಕುತೂಹಲಕಾರಿ ವಿಷಯ ಏನು ಅಂತಂದರೆ, ಈ ಒಂದು ಸಿನಿಮಾ ಕಿಚ್ಚ ಸುದೀಪ್ ಅವರ ವಿಭಿನ್ನ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಆದರೆ ಈ ಸಿನಿಮಾ ಮೊದಲೇ ಸುದೀಪ್ ಅವರ ಬಳಿಗೆ ಬಂದಿತ್ತ? ಖಂಡಿತವಾಗಿಯೂ ಇಲ್ಲ. ಈ ಕಥೆ ಮೊದಲು ಹೋಗಿದ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಳಿಗೆ. ಆದರೆ ಕಾರಣಾಂತರಗಳಿಂದ ಗಣೇಶ್ ಅವರು ಆ ಸಿನಿಮಾ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನಂತರದಲ್ಲಿ ಆ ಸಿನಿಮಾ ಸುದೀಪ್ ಅವರ ಪಾಲಾಯಿತು. ಮತ್ತೆ ಸುದೀಪ್ ತಮ್ಮದೇ ಸ್ಟೈಲ್ನಲ್ಲಿ ವಿಷ್ಣುವರ್ಧನ್ ಪಾತ್ರವನ್ನು ಪ್ರೇಕ್ಷಕರ ಮುಂದೆ ತಂದರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಗಣೇಶ್ ಅವರು ಆ ಸಿನಿಮಾ ಮಾಡಿದರೆ ವಿಷ್ಣುವರ್ಧನ್ ಸಿನಿಮಾ ಹೇಗಿರ್ತಾ ಇತ್ತು, ನಿಮ್ಮ ಕಲ್ಪನೆಯಲ್ಲಿ ಏನನ್ಸುತ್ತೆ ಅನ್ನೋದನ್ನ ಕೂಡ ನೀವು ಸಂದೇಶದ ಮೂಲಕ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಕಾಯ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಸ್ನೇಹಿತರೆ, ಸತೀಶ್ ಪಾಟ್ಲ, ದೀಪಿಕಾ ಟಿ ಹಾಗೆ ಅನೂಪ್ ಅವರ ಧ್ವನಿಯಲ್ಲಿ ರಂಗಿತರಂಗ ಚಿತ್ರದ ಈ ಸುಮಧುರವಾದಂತ ಹಾಡನ್ನ ಕೇಳಿದ್ರಿ. ಹಾಗೆ ಈ ಚಿತ್ರದ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಿಗೆ ಒಂದು ಹೊಸ ರೀತಿಯ ಗಮನ ಸೆಳೆದಂತಹ ಚಿತ್ರ ಅಂತ ಹೇಳ್ಬಹುದು. ಆದ್ರೆ ಈ ಸಿನಿಮಾ ಕೂಡ ಆರಂಭದಲ್ಲಿ ಬೇರೆ ನಟರ ಬಳಿ ಹೋಗಿತ್ತಂತೆ. ರಕ್ಷಿತ್ ಶೆಟ್ಟಿ ಅವರಿಗೆ ಈ ಸಿನಿಮಾ ಮೊದಲ ಆಫರ್ ಬಂದಿತ್ತು, ಆದ್ರೆ ಅವರು ಅದನ್ನ ಮಾಡೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಹಾಗಾಗಿ ನಂತರ ಅವಕಾಶ ನಿರೂಪ್ ಭಂಡಾರಿಯವರ ಪಾಲಾಯ್ತಂತೆ. ರಂಗಿತರಂಗ ಯಶಸ್ಸು ಕಾಣ್ತು, ಸಾಕಷ್ಟು ಜನ ಈ ಚಿತ್ರವನ್ನ ಹಾಗೆ ಆ ಚಿತ್ರದಲ್ಲಿ ಬರುವಂತಹ ಸೊಗಡನ್ನ, ಹಳ್ಳಿಯ ಸೊಗಡಾಗಿರಬಹುದು, ಹಾಗೆ ಹಾಡುಗಳನ್ನ ತುಂಬಾ ಇಷ್ಟಪಟ್ರು. ಇದರೊಂದಿಗೆ ನಿರ್ದೇಶಕ ಅನೂಪ್ ಭಂಡಾರಿ ಹಾಗೆ ನಟ ನಿರೂಪ್ ಭಂಡಾರಿ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಗುರುತನ್ನ ಮೂಡಿಸ್ಕೊಂಡ್ರು. ಹಾಗೆ ಇನ್ನೊಂದು ಕುತೂಹಲ ಅಂತಂದ್ರೆ, ರಕ್ಷಿತ್ ಶೆಟ್ಟಿಯವರು ಈ ಸಿನಿಮಾವನ್ನ ಮಾಡಿದ್ರೆ ಹೇಗಿರ್ತಾ ಇತ್ತು, ಹಾಗೆ ರಂಗಿತರಂಗದಲ್ಲಿ ರಕ್ಷಿತ್ ಅವರ ಅಭಿನಯವನ್ನ ನೀವು ಕೂಡ ಮಿಸ್ ಮಾಡ್ಕೊಂಡ್ರ ಅಂತ ನಾನು ನಿಮ್ನ ಕೇಳ್ತಾ ಇದ್ದೀನಿ. ನೀವು ಕೂಡ ಸಂದೇಶವನ್ನ ಕಳಿಸಬಹುದು 9480910013 ಅಂತ ಹೇಳ್ತಾ, ಇನ್ನೊಂದು ಚಿತ್ರ ಇಂಥದ್ದೇ, ಒಬ್ಬ ನಟನ ಕೈಯಿಂದ ಮತ್ತೊಬ್ಬ ನಟನ ಪಾಲಾದಂತಹ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಇನ್ನೊಂದು ಮುಂಗಾರು ಮಳೆ. ಈ ಸಿನಿಮಾವನ್ನ ಯಾರು ಮಾಡಬೇಕಿತ್ತು? ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾವನ್ನ ಮಾಡಬೇಕಿತ್ತಂತೆ. ಆದರೆ ಕಾರಣಾಂತರಗಳಿಂದ ಈ ಸಿನಿಮಾ ಅವರು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಯೋಗರಾಜ್ ಭಟ್ ನಿರ್ದೇಶನದ ಗಣೇಶ್ ಹಾಗೆ ಪೂಜಾ ಗಾಂಧಿ ಅಭಿನಯದ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲೇ ಹೊಸ ಅಲೆ ಸೃಷ್ಟಿಸಿದಂತಹ ಸಿನಿಮಾ. ಆದರೆ ಕಥೆ ಮೊದಲು ಹೋಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಬಳಿಗೆ. ಆದರೆ ಅಪ್ಪು ಅವರು

ಸಿನಿಮಾ ಒಪ್ಕೊಳ್ಳಿಲ್ಲ, ಯಾಕಂದ್ರೆ ಅವರು ಬೇರೆ ಸಿನಿಮಾಗಳಿಗೆ ಆಲ್ರೆಡಿ ಸಹಿ ಮಾಡಿದ್ರಂತೆ, ಹಾಗಾಗಿ ಆ ಪಾತ್ರವನ್ನು ಒಪ್ಕೊಳ್ಳಿಲ್ಲ. ಆ ನಂತರ ಈ ಪಾತ್ರ ಗಣೇಶ್ ಅವರ ಪಾಲಾಯಿತು. ಆಮೇಲೆ ನಡೆದಿದ್ದು ಇತಿಹಾಸ, ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮುಂಗಾರು ಮಳೆ ಗಣೇಶ್ ಅವರಿಗೆ ದೊಡ್ಡ ಮಟ್ಟದ ಸ್ಟಾರ್ ಇಮೇಜ್ ಕೊಟ್ಟಂತಹ ಸಿನಿಮಾ, ಹಾಗೆ ಯೋಗರಾಜ್ ಭಟ್ ಅವರಿಗೆ ನಿರ್ದೇಶಕರಾಗಿ ದೊಡ್ಡ ಹೆಸರು ತಂದುಕೊಟ್ಟಂತಹ ಸಿನಿಮಾ. ಸಿನಿಮಾ ಭರ್ಜರಿ ಯಶಸ್ಸು ಕಾಣ್ತು. ಹಾಗೆ ಆ ಸಿನಿಮಾದ ಹಾಡುಗಳು ಇವತ್ತು ಕೂಡ ಅಭಿಮಾನಿಗಳು ತಮ್ಮ ಮನಸ್ಸಿನಲ್ಲಿ ಗುಣಗುತ್ತಾನೇ ಇರ್ತಾರೆ. ಇದೀಗ ಅದೇ ಚಿತ್ರದ ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಒಬ್ಬ ನಟನ ಕೈಯಿಂದ ತಪ್ಪಿ ಇನ್ನೊಬ್ಬ ನಟನಿಗೆ ಆ ಒಂದು ಚಿತ್ರ ಸಕ್ಸಸ್ ಕೊಟ್ಟಂತಹ ಚಿತ್ರಗಳ ಬಗ್ಗೆ ಮಾತುಕತೆ, ಹಾಗೆ ಹಾಡುಗಳು ಸಾಕ್ತಾ ಇದ್ದು, ಹಾಗೆ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗ ಮಿತ್ರರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರೀತಿಯ ಆಕಾಶವಾಣಿಗೆ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ರೆ, ಇನ್ನು ವೀರಪ್ಪ ಗುರಿಕಾರ್ ಮತ್ತು ಫ್ಯಾಮಿಲಿ ನರೇಗಲ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗ ಅವರು ಹೇಳ್ತಾ ಇದ್ದಾರೆ. ಹಾಗೆ ಸತೀಶ್ ಎನ್ಎಚ್ ನಗರಕೆರೆ ಅವರು ಕೂಡ, ಮೇಡಮ್ ಸೂರ್ಯವಂಶ ಮೂವಿ ರವಿಚಂದ್ರನ್ ಸರ್ ಮಾಡಬೇಕಾಗಿತ್ತು, ಆದರೆ ವಿಷ್ಣು ಸರ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ ಎಲ್ಲರಿಗೂ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ರಾಜೇಂದ್ರ ಬನಂಕರಿಯಿಂದ. ಹೃದಯ ಹಡಿತು ಚಿತ್ರ ಫಸ್ಟು ರಾಜ್ಕುಮಾರ್ ಅವರಿಗೆ ಬರೆದ ಕಥೆಯಾಗಿತ್ತು. ಇದರಲ್ಲಿ ನಾಯಕ ಎರಡು ಮದುವೆ ಆಗ್ತಾನೆ, ಈ ಕಾರಣದಿಂದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಪಾತ್ರ ಬೇಡ ಅಂತ ಹೇಳಿದ್ರು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಿನಿಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಹರೀಶ್ ಮಲ್ಲೇಶ್ವರ್ ಅವರು, ಬಯಲುದಾರಿ ರಾಜ್ಕುಮಾರ್ ಅವರಿಗೆ ಮೊದಲು ಕೇಳಲಾಗಿತ್ತು, ರಾಜ್ಕುಮಾರ್ ಅವರ ಬದಲಿಗೆ ಅನಂತ್ ನಾಗ್ ಅವರಿಗೆ ಈ ಒಂದು ಪಾತ್ರ ಸಿಕ್ತು, ಹಾಗೆ ನಾಗ್ರಹವು ರಾಜ್ಕುಮಾರ್ ಅವರಿಗೆ ಪಾತ್ರವನ್ನ ಹೇಳಲಾಗಿತ್ತು, ಆ ನಂತರ ವಿಷ್ಣುವರ್ಧನ್ ಅವರಿಗೆ ಈ ಪಾತ್ರ ಸಿಕ್ತು ಅಂತ ಹೇಳ್ತಾ ಇದ್ದಾರೆ ಹರೀಶ್ ಮಲ್ಲೇಶ್ವರ್ ಅವರು. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಏನು ಅಂತ ಅಂದ್ರೆ, 1976 ಬಯಲುದಾರಿ ಚಿತ್ರ ರಿಲೀಸ್ ಆಗುತ್ತೆ. ದೊರೈ ಭಗವಾನ್ ಅವರು ಈ ಚಿತ್ರವನ್ನ ನಿರ್ದೇಶಿಸ್ತಾರೆ. ಈ ಒಂದು ಕಥೆ ಭಾರತಿ ಸುತ ಅವರ ಕಾದಂಬರಿ ಆಧಾರಿತವಾದಂತಹ ಚಿತ್ರ ಆಗಿತ್ತು. ನಿರ್ದೇಶಕ ಎಸ್ ಕೆ ಭಗವಾನ್ ಅವರು ಈ ಒಂದು ಸಿನಿಮಾದ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಂತೆ, ಮೊದಲು ಈ ಪಾತ್ರ ರಾಜ್ಕುಮಾರ್ ಅವರನ್ನ ಗಮನದಲ್ಲಿಟ್ಕೊಂಡು ಈ ಪಾತ್ರವನ್ನ ಯೋಜನೆ ಮಾಡಲಾಗಿತ್ತಂತೆ. ಆದರೆ ರಾಜ್ಕುಮಾರ್ ಅವರು ಬ್ಯುಸಿ ಶೆಡ್ಯೂಲ್ ಹಾಗೆ ಬೇರೆ ಕಥೆಯಲ್ಲಿ ಅವರು ಅಂದರೆ ಬೇರೆ ಸಿನಿಮಾಗೆ ಅವರು ಸಹಿ ಮಾಡಿರೋದ್ರಿಂದ ಆ ಪಾತ್ರದಲ್ಲಿ ನಟಿಸ್ಲಿಲ್ಲ. ಹಾಗೆ ಆ ಕಥೆಯ ನಾಯಕನ ಪಾತ್ರದಲ್ಲಿ ಆ ಒಂದು ಬದಲಾವಣೆ ಬೇಕಾಗಿತ್ತಂತೆ, ಹಾಗಾಗಿ ನಟಿಸ್ಲಿಲ್ಲ. ಆ ನಂತರ ಈ ಪಾತ್ರ ಅನಂತ್ ನಾಗ್ ಅವರಿಗೆ ಸಿಕ್ತು ಅಂತ ಹೇಳ್ತಾರೆ. ಎಸ್, ಇದೀಗ ಅದೇ ಚಿತ್ರದ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಮಾತು ಮಾಹಿತಿ ಮುಂದುವರೆದೇ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಸೇನೆ ಚಿಟ್ಟೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಹಾಗೆ ಅವಕಾಶಗಳು ಕೈತಪ್ಪಿ ಬೇರೆ ನಟನ ಪಾಲಾಗಿ ಆ ನಟರು ಯಶಸ್ಸು ಕಂಡಂತಹ ಚಿತ್ರಗಳ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಇನ್ನು ಇನ್ನೊಂದು ಚಿತ್ರ ಹೇಳಬೇಕು ಅಂತಂದ್ರೆ ಕನ್ನಡದ ಸೂರ್ಯವಂಶ ಸಿನಿಮಾ. ಮೊದಲು ರವಿಚಂದ್ರನ್ ಅವರಿಗೆ ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಲಾಗಿತ್ತಂತೆ. ಎಸ್ ನಾರಾಯಣ್ ನಿರ್ದೇಶನದಲ್ಲಿ ರವಿಚಂದ್ರನ್ ಅವರು ಹಾಗೆ ಈಶ್ವರಿ ಪಿಕ್ಚರ್ಸ್ ಮೂಲಕ ಸಿನಿಮಾಗೆ ತಯಾರಿ ಕೂಡ ನಡೆದಿತ್ತು. ಆದರೆ ಇದು ತಮಿಳಿನ ಸೂರ್ಯವಂಶಂ ಸಿನಿಮಾದ ರಿಮೇಕ್. ಆದರೆ ರಿಮೇಕ್ ಹಕ್ಕು ಪಡೆಯುವುದಕ್ಕೆ ಸ್ವಲ್ಪ ಲೇಟ್ ಆಯ್ತಂತೆ. ಹಾಗಾಗಿ ಇದು ರವಿಚಂದ್ರನ್ ಅವರ ಕೈ ತಪ್ಪತ್ತೆ. ಆ ನಂತರ ಇದನ್ನ ಹೆಚ್ ಡಿ ಕುಮಾರಸ್ವಾಮಿಯವರು ಇದರ ಒಂದು ಸಿನಿಮಾದ ಹಕ್ಕುಗಳನ್ನ ಪಡೆದುಕೊಳ್ತಾರೆ. ಆ ನಂತರ ಈ ಸೂರ್ಯವಂಶ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ನಟಿಸುವಂತಹ ಅವಕಾಶ ಸಿಗುತ್ತೆ. ವಿ ಪಾತ್ರದಲ್ಲಿ ನಟಿಸಿ ವಿಷ್ಣುವರ್ಧನ್ ಅವರು ಯಶಸ್ಸನ್ನ ಕಾಣ್ತಾರೆ ಅಂತ ಹೇಳ್ತಾ ಇದೀಗ ಅದೇ ಚಿತ್ರದ ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮ್ಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಇನ್ನೊಂದು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಇನ್ನೊಂದು ಸಿನಿಮಾ ಹೃದಯ ಹಾಡಿತು ಸಿನಿಮಾ. ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ನಟಿಸಬೇಕಾಗಿತ್ತಂತೆ. ಅದರಲ್ಲಿ ಇಬ್ಬರು ಹೆಂಡತಿಯರ ಪಾತ್ರ ಬರುತ್ತೆ. ಹಾಗಾಗಿ ಈ ಇಬ್ಬರು ಪತ್ನಿಯರ ಪಾತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸ್ತಾರೋ ಇಲ್ವೋ ಅನ್ನುವಂಥ ಆತಂಕದಲ್ಲೇ ಈ ಒಂದು ಪಾತ್ರ ಅವರ ಕೈ ತಪ್ಪತ್ತಂತೆ. ಆ ನಂತರ ಅಂಬರೀಷ್ ಅವರು ಈ ಒಂದು ಚಿತ್ರದಲ್ಲಿ ನಟನೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಹಾಗೆ ಸಾಕಷ್ಟು ಸಿನಿಮಾಗಳು ಒಬ್ಬ ನಟರಿಂದ ಮತ್ತೊಬ್ಬರ ಕೈ ಸೇರಿದೆ, ಹಾಗೆ ಸೂಪರ್ ಡೂಪರ್ ಹಿಟ್ ಕೂಡ ಆಗಿದೆ. ಅಂತಹ ಅವಕಾಶಗಳನ್ನ ಕಳ್ಕೊಂಡಂತಹ ನಟರು ಕೂಡ ಕೆಲವೊಂದು ಸಾರಿ ಬೇಸರ ಮಾಡಿಕೊಂಡಿದ್ದು ಇದೆ. ಕನ್ನಡ ಚಿತ್ರರಂಗದಲ್ಲಿ ಇಂತಹ ಅನೇಕ ಘಟನೆಗಳು ನಡೆದಿದೆ. ಆದರೆ ಯಾವುದೋ ಒಂದು ಅವಕಾಶ ಬೇರೊಬ್ಬರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಅನ್ನುವಂತಹ ಖುಷಿ ಕೂಡ ಅವರಲ್ಲಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಈ ಹಾಡಿನೊಂದಿಗೆ ಮುಗಿಸ್ತಾ ಇದ್ದೀನಿ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ ಹಾಗೆ ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟೊತ್ತು ನಿಮ್ಮ ಜೊತೆ ಇದ್ದಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಎಲ್ಲಾ ಪ್ರೀತಿಯ ಕೇಳುಗರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಘ್ನ ನಿವಾರಕ ಗಣಪತಿ ಮತ್ತು ತಾಯಿ ಗೌರಿ ದೇವಿ ನಿಮ್ಮೆಲ್ಲರ ಜೀವನದಲ್ಲೂ ಸುಖ ಶಾಂತಿ ಸಮೃದ್ಧಿ ಮತ್ತು ಯಶಸ್ಸನ್ನ ಕರುಣಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊತ್ತಿನ ಸಮಯ ನಿಮ್ಮ ನೆಚ್ಚಿನ ಸಮಯ ಆಪ್ ಕಿ ಪಸಂದ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಹಿಂದಿ ರೆಟ್ರೋ ಗೀತೆಗಳನ್ನ ರಿಕ್ವೆಸ್ಟ್ ಮಾಡೋದ್ರ ಜೊತೆಗೆ ಆ ಗೀತೆಯ ಕುರಿತಾಗಿರುವ ಇಂಟ್ರೆಸ್ಟಿಂಗ್ ಟ್ರಿವಿಯಾ ಸಹ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408091013 9408091013. ಈ ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ಇದೀಗ ಮೊದಲಿಗೆ ಗೀತೆ ಹಂಸೆ ಭಟ್ಕರ್ ಕೌನ್ ಈ ಚಿತ್ರದಿಂದ, ಮೊಹಮ್ಮದ್ ರಫಿ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ ರವೀಂದ್ರ ರಾವಲ್ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ.

0: ಗಣಪತಿಬಪ್ಪ.
1: ಗಣೇಶ ಬಂದ ಸಂಭ್ರಮ ತಂದ.
2: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
1: ಗಣೇಶನನ್ನು ಮನೆಗೆ ತರುವಾಗ
2: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
1: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
2: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
1: ನಮ್ಮ ಭಕ್ತಿ ಗಣಪನಿಗೆ,
2: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
1: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರರು.

ಸಂಗ್ದಿಲ್ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ತಲತ್ ಮಹಮೂದ್ ಅವರ ಗಾಯನದಲ್ಲಿ ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯ, ಸಜ್ಜದ್ ಅವರ ಸಂಗೀತ. ಜೊತೆಗೆ ಇಂದಿನ ಮತ್ತೊಂದು ವಿಶೇಷ ಏನಂದ್ರೆ, ಇಂದು ಭಾರತೀಯ ಹಿಂದಿ ಚಲನಚಿತ್ರರಂಗದ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಜಿಪಿ ಸಿಪ್ಪಿ, ಗೋಪಾಲ್ ದಾಸ್ ಪರಮಾನಂದ್ ಸಿಪ್ಪಿ ಇವರ ಜನ್ಮದಿನದ ನೆನಪಿನ ದಿನ ಎಂದು. 1914 ಸೆಪ್ಟೆಂಬರ್ 14 ಜನಿಸಿದ ಜಿಪಿ ಸಿಪ್ಪಿಯವರು ಬಾಲಿವುಡ್ ಚಿತ್ರರಂಗದಲ್ಲಿ ಹೊಸ ಶಕೆ ಆರಂಭಿಸಿದ ಮಹಾನ್ ವ್ಯಕ್ತಿತ್ವ. ಭಾರತೀಯ ಸಿನಿಮಾ ರಂಗದ ಸಾರ್ವಕಾಲಿಕ ಶ್ರೇಷ್ಠ ಹಾಗೂ ಬ್ಲಾಕ್ ಬಸ್ಟರ್ ಚಿತ್ರವಾದ ಶೋಲೆ ಚಿತ್ರವನ್ನು ನಿರ್ಮಿಸಿದ ಹೆಗ್ಗಳಿಕೆ ಸಹ ಇವರಿಗೆ ಸಲ್ಲುತ್ತೆ. ಇದೀಗ ಗೀತೆ ಶೋಲೆ ಚಿತ್ರದಿಂದ, ಕಿಶೋರ್ ಕುಮಾರ್ ಮನ್ನಾಡೆ ಅವರ ಗಾಯನದಲ್ಲಿ ಆನಂದ್ ಭಕ್ಷಿ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

ಬ್ರಹ್ಮಚಾರಿ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರ ಗಾಯನದಲ್ಲಿ ಹಜರತ್ ಜೈಪುರಿ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ.

0: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
1: ನಗುವ ನಮ್ಮ ಜಮನ
2: ಓ ಗಣೇಶ,
1: ನಗಿಸೋ ನಮ್ಮ ಜನನ
2: ಓ ಗಣೇಶ,
1: ಕಾಪಾಡು ಕಾಪಾಡು.
0: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
1: ಗಣಪತಿ ಬಪ್ಪ ಮರಿಯ ಮನಸೋ ನಮ್ಮ ಏರಿಯ,
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ
3: ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಸ್ಟುಡಿಯೋ ಸಮಯ 11:32, ಆಪ್ಕಿ ಪಸಂದ್ ಕಾರ್ಯಕ್ರಮ. ಭಾರತೀಯ ಹಿಂದಿ ಚಲನಚಿತ್ರರಂಗದ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಜಿಪಿ ಸಿಪ್ಪಿ ಅವರ ಜನ್ಮ ದಿನದ ನೆನಪಿನ ದಿನದ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ. ಸೀತಾ ಔರ್ ಗೀತಾ, ಶಾನ್ ಸಾಗರ್ ಮತ್ತು ಬ್ರಹ್ಮಚಾರಿಯಂತಹ ಅನೇಕ ಹಿಟ್ ಸಿನಿಮಾಗಳನ್ನ ನೀಡಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ ಇವರು. ಚಿತ್ರರಂಗಕ್ಕೆ ಅವರು ನೀಡಿದ ಅಪಾರ ಕೊಡುಗೆಯನ್ನ ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇಂತಹ ಮಹಾನ್ ನಿರ್ಮಾಪಕ ಮತ್ತು ನಿರ್ದೇಶಕರ ಜನ್ಮದಿನದಂದು ಅವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ ನಿಮ್ಮ ನೆಚ್ಚಿನ ಗೀತೆಗಳು. ಇದೀಗ ಚಿತ್ ಚೋರ್ ಚಿತ್ರದಿಂದ ಕೆಜೆ ಜೇಸುದಾಸ್ ಅವರ ಗಾಯನದಲ್ಲಿ ರವೀಂದ್ರ ಜೈನ್ ಅವರ ಸಾಹಿತ್ಯ ಸಂಗೀತ.

ಇಂದು ಒಂದು ಗಂಟೆಗೆ ಸರಿಯಾಗಿ ಮೂಡಿಬರಲಿದೆ ಕರೆಯಲಿ ಕೈರುಚಿ ಕಾರ್ಯಕ್ರಮ. ಇಂದು ನಿಮ್ಮ ನೆಚ್ಚಿನ ಕೈರುಚಿ ಅಥವಾ ಇವತ್ತಿನ ಹಬ್ಬದ ಅಡುಗೆಯ ಕುರಿತಾಗಿ ನಮಗೆ ಕರೆ ಮಾಡಿ ಹಂಚ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0808-222-8102-206. ಇದೀಗ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಆಮ್ರಪಲಿ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಹಜರತ್ ಜೈಪುರಿ ಅವರ ಸಾಹಿತ್ಯ ಶಂಕರ್ ಜೈಕಿಶನ್ ಅವರ ಸಂಗೀತ.

ಶ್ರೀಕಾಂತ್ ಅವರು ಸರ್ಜಾಪುರದಿಂದ ಕರೆ ಮಾಡಿದ್ರು. ಇಂದು ಹಿಂದಿ ದಿವಸ ಆಗಿರೋದ್ರಿಂದ, ಹಿಂದಿ ದಿನ ಆಗಿರೋದ್ರಿಂದ ಇದೀಗ ಒಂದು ಗೀತೆ ನವರಂಗ ಚಿತ್ರದಿಂದ, ಶ್ಯಾಮಲ್ ಶ್ಯಾಮಲ್, ಇದು ಪೂರ್ಣ ಹಿಂದಿ ಭಾಷೆಯಲ್ಲಿ ಇರುವ ಗೀತೆ. ಇದೀಗ ನವರಂಗ ಚಿತ್ರದಿಂದ ಮಹೇಂದ್ರ ಕಪೂರ್ ಅವರ ಗಾಯನದಲ್ಲಿ ಭಾರತ್ ವ್ಯಾಸ್ ಅವರ ಸಾಹಿತ್ಯ, ರಾಮಚಂದ್ರ ಸಿ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಸ್ಟುಡಿಯೋ ಸಮಯ 11:48. ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ಇದೀಗ ಬಂದ ಸಂದೇಶಗಳನ್ನು ಒಮ್ಮೆ ನೋಡೋಣ.

ಮಂಡ್ಯದಿಂದ ಸಂದೇಶವನ್ನು ಕಳಿಸಿದರು. ಪರ್ವೇಜ್ ಜೆ ಸಿ ರೋಡ್ನಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದರು. ಜೊತೆಗೆ ಹರೀಶ್ ಅವರು ಮಲ್ಲೇಶ್ವರದಿಂದ, ಗೋವಿಂದ ಮನನ್ ಕೋಲಾರದಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಇನ್ನು ಮತ್ತಷ್ಟು ಜನ ಸಂದೇಶಗಳನ್ನು ಕಳಿಸಿದರು. ಇದೀಗ ಮುಂದಿನ ಗೀತೆ ಕಾರ್ಯಕ್ರಮದಲ್ಲಿ ಆಕ್ರಮಣ್ ಚಿತ್ರದಿಂದ ಕಿಶೋರ್ ಕುಮಾರ್ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

ಕಿ ಪಸಂದ್ ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಂದೇಶಗಳು ನಮ್ಮನ್ನ ಬಂದು ತಲುಪಿದ್ವು. ವೀರಪ್ಪ ಗುರಿಕರ್ ಮತ್ತು ಕುಟುಂಬ ನರೇಕಲ್ ಗಜೇಂದ್ರಗಡ ಗದಗದಿಂದ, ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಜೊತೆಗೆ ಶಿವ, ಪ್ರೇಮ್, ಕಪಿಲ್, ಶಿವಾಂಶ್, ಸಂಗೀತ, ಲಿಪಿ, ದೀಪಾಲಿ, ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ.

0: ಗಣೇಶ ಬಂದ ಸಂಭ್ರಮ ತಂದ.
1: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
0: ಗಣೇಶನನ್ನು ಮನೆಗೆ ತರುವಾಗ
1: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
0: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
1: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ

0: ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
1: ನಮ್ಮ ಭಕ್ತಿ ಗಣಪನಿಗೆ,
0: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
1: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

0: ಇದೀಗ ಸಮಯ ಆಗಲಿದೆ 12 ಗಂಟೆ. ಕೇಳಿ ಪ್ರದೇಶ ಸಮಾಚಾರ ಧಾರವಾಡದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದು ನಾಡಿನಾದ್ಯಂತ ಸಂಭ್ರಮದ ಸ್ವರ್ಣಗೌರಿ ವ್ರತಾಚರಣೆ, ಶ್ರೀ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ, ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ಜರುಗುತ್ತಿವೆ. ಗಣೇಶ ಚತುರ್ಥಿ ಹಿನ್ನೆಲೆ ನಾಡಿನ ಜನತೆಗೆ ಗಣ್ಯರು ಶುಭಾಶಯಗಳನ್ನು ಕೋರಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಶ್ರೀ ಗಣೇಶನ ಕೃಪೆಯಿಂದ ನಾಡಿನ ಸಮಸ್ತ ಜನತೆಯ ಬದುಕಿನಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಆರೋಗ್ಯ ನೆಲೆಸಲಿ ಎಂದು ಶುಭ ಕೋರಿದ್ದಾರೆ. ಪರಿಸರ ಕಾಳಜಿಯೊಂದಿಗೆ ಸಾಂಪ್ರದಾಯಿಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಕರೆ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯ ವಿವಿಧೆಡೆಗಳಲ್ಲಿ 1600 ಸಾರ್ವಜನಿಕ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆಗೆ ನೋಂದಣಿಯಾಗಿವೆ. 1000 ಪೊಲೀಸ್ ಸಿಬ್ಬಂದಿಯನ್ನು ಭದ್ರತೆಗಾಗಿ ನೇಮಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಿನ್ನೆಲೆ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮ್ಮುಖದಲ್ಲಿ ಶ್ರೀ ಗಣೇಶನ ಮೃಣ್ಮಯ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆಯಾದ್ಯಂತ ಈ ಬಾರಿ 2570 ಗಣೇಶ ಮೂರ್ತಿಗಳು ಪ್ರತಿಷ್ಠಾಪಿಸಲಾಗುತ್ತಿದೆ. ಗಣೇಶ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸುವಂತಾಗಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ತಿಳಿಸಿದ್ದಾರೆ. ಗಣೇಶ ಮೂರ್ತಿ ಮೆರವಣಿಗೆಗೆ ಹಾಗೂ ವಿಸರ್ಜನೆಗೆ ವೇಳೆ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ಅವರು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಒಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿ 2570 ಗಣಪತಿಗಳನ್ನ ಕೂರಿಸ್ತಾ ಇದ್ದಾರೆ. ಈಗಾಗಲೇ ಹಲವಾರು ಗಣಪತಿಗಳು ಪ್ರತಿಷ್ಠಾಪನೆ ಆಲ್ರೆಡಿ ಆಗ್ಬಿಟ್ಟಿದೆ. ಇನ್ನು ಕೆಲವು ಇವತ್ತು ಮತ್ತೆ ನಾಳೆ ಕೂಡ ಮಾಡ್ತಾ ಇದ್ದಾರೆ. ಇವುಗಳಲ್ಲಿ 48 ಕಡೆ ಗಣಪತಿ ಪ್ರೊಸೆಷನ್ಸ್ ಏನಿರುತ್ತೆ ಅದು ಪ್ರಮುಖವಾಗಿರುತ್ತದೆ. ಇದರ ಪ್ರಯುಕ್ತ ನಾವು 700 ಸಿಬ್ಬಂದಿಗಳು ಮತ್ತೆ ಸುಮಾರು 350 ಹೋಮ್ ಗಾರ್ಡ್ಸ್, 3 ಕೆಎಸ್ಆರ್ಪಿ ಹಾಗೂ ಎಲ್ಲ ಕಡೆ ವಾಲಂಟಿಯರ್ಸ್, ಸಿವಿಲ್ ಡಿಫೆನ್ಸ್, ಎನ್ಸಿಸಿ ಇವರನ್ನೆಲ್ಲ ಮೊಬಿಲೈಸ್ ಮಾಡಿಬಿಟ್ಟು ಬಂದೋಬಸ್ತ್ ಎಲ್ಲ ಮಾಡ್ತಾ ಇದೀವಿ. ಅಪಾರ್ಟ್ ಫ್ರಮ್ ದೀಸ್ ನಾವು ಎಲ್ಲಾ ಗಣೇಶ ಗಜಾನನ ಮಂಡಳಿಯಿಂದ ಅಂಡರ್ಟೇಕಿಂಗ್ಸ್ ಕೂಡ ತಗೊಂಡ್ತಾ ಇದೀವಿ. ಅವರು ಯಾವುದೇ ಕಾಂಟ್ರವರ್ಷಿಯಲ್ ಫ್ಲೆಕ್ಸ್ ಬ್ಯಾನರ್ ಪ್ರಿಂಟರ್ ಮಾಡಬಾರದು, ಹಾಗೆ ಮ್ಯೂಸಿಕ್ ಸಿಸ್ಟಮ್ಸ್ ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಳಕೆ ಮಾಡಬೇಕು ಅಂತ ಎಲ್ಲರಿಂದ ನಾವು ಮುಚ್ಚಳಿಕೆ ಪತ್ರ ಕೂಡ ಬರ್ತಾ ಇದೀವಿ.
1: ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈ ಬಾರಿ ಒಟ್ಟು 1492 ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಗಣೇಶೋತ್ಸವವನ್ನು ಸುರಕ್ಷಿತ ಹಾಗೂ ಸಂಭ್ರಮದಿಂದ ಆಚರಿಸಲು ಸಾರ್ವಜನಿಕರು ಹಾಗೂ ಆಯೋಜಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಕೋರಿದ್ದಾರೆ. ಶಿವಮೊಗ್ಗ ನಗರದ ವಿವಿಧೆಡೆಗಳಲ್ಲಿ ಗಣೇಶೋತ್ಸವದ ಅಂಗವಾಗಿ ಇಂದಿನಿಂದ 25ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ತಾಲೂಕಿನಲ್ಲಿ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿಯನ್ನು ಶ್ರದ್ಧಾಭಕ್ತಿ ಹಾಗೂ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮುಳಬಾಗಿಲು ತಾಲೂಕು ಕುರುಡುಮಲೆ ಮಹಾಗಣಪತಿ ದೇವಾಲಯದಲ್ಲಿ ಗಣೇಶ ಚತುರ್ಥಿ ಹಿನ್ನೆಲೆ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ಗಣೇಶ ಚತುರ್ಥಿ ಸಂದರ್ಭ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಒಟ್ಟು 12 ಆನೆಗಳಿಗೆ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರದ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮಹಾವಿದ್ಯಾಲಯದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಊಟ ಮಾಡಿ ಆಹಾರದ ಗುಣಮಟ್ಟ ಪರಿಶೀಲಿಸಿದರು. ಕಲಬುರಗಿ, ರಾಯಚೂರು, ಹಾವೇರಿ, ಬೀದರ್, ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕುಂದುಕೊರತೆ ಸರಿಪಡಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಭವಿಷ್ಯ ಕಲ್ಪಿಸಲು ಹಾಸನ ಜಿಲ್ಲೆ ಅರಸೀಕೆರೆಯ ಗೀಜಿಹಳ್ಳಿ ಗ್ರಾಮ ಸಮೀಪ ನೂತನ ವಸತಿ ಶಾಲೆ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿ 35.75 ಕೋಟಿ ರೂಪಾಯಿ ವೆಚ್ಚದಲ್ಲಿ 6ರಿಂದ 12ನೇ ತರಗತಿ ಓದುವ 150 ಬಾಲಕರು ಹಾಗೂ 150 ಬಾಲಕಿಯರಿಗೆ ವಸತಿ ಶಾಲೆ, ಶಿಕ್ಷಕರ ವಸತಿ ಗೃಹಗಳು ಶೀಘ್ರ ನಿರ್ಮಾಣಗೊಳ್ಳಲಿವೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ಹಾಗೂ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಬಗ್ಗೆ ಚರ್ಚಿಸಲು 10 ದಿನಗಳ ವಿಶೇಷ ಅಧಿವೇಶನ ನಡೆಸುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, 3 ದಿನಗಳ ಅಧಿವೇಶನದ ಕಾಲಾವಧಿ ಗಂಭೀರ ವಿಷಯಗಳ ಚರ್ಚೆಗೆ ಸಾಲದು, ಸಮರ್ಪಕ ಅವಧಿ ಮತ್ತು ಪರಿಹಾರದ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದು ಆಕಾಶವಾಣಿ FM 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 12:07. ಇದೀಗ ಕೇಳಿ ವಿಶೇಷ ಕಾರ್ಯಕ್ರಮ. ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ. ಭಾಗವಹಿಸುತ್ತಾರೆ ಹಿನ್ನೆಲೆ ಗಾಯಕರಾದ ಬದ್ರಿ ಪ್ರಸಾದ್ ಅವರು, ನಡೆಸಿಕೊಡುತ್ತಾರೆ ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ KV, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ.
2: ಆಕಾಶವಾಣಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಗಣೇಶ ಬಂದ ಕಾಯಿ ಕಡುಬು ತಂದ. ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿ ವಿಶೇಷ ಕಾರ್ಯಕ್ರಮ.
3: ಆತ್ಮೀಯ ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ? ನೋಡಿ, ಹೀಗಂತ ಕೇಳ್ತಾ ಕೇಳ್ತಾನೆ ಪ್ರೀತಿಯಿಂದ ಎಲ್ಲ ಕೇಳುಗರ ಮನೆ ಮನಗಳಿಗೆ ಲಗ್ಗೆ ಹಾಕಿದವರು ನಮ್ಮ ಪ್ರೀತಿಯ ಹಿನ್ನೆಲೆ ಗಾಯಕರಾದಂತಹ ಬದ್ರಿ ಪ್ರಸಾದ್ ಅವರು ಇವತ್ತು ನಿಮ್ಮನೆಗೆ ಬರ್ತಾ ಇದ್ದಾರೆ. ಹೇಗೆ ಅಂತೀರಾ? ಆಕಾಶವಾಣಿ ಮೂಲಕ ಈಗ ನಮ್ ಜೊತೆಯಾಗಿದ್ದಾರೆ, ಆಕಾಶವಾಣಿ ಸ್ಟುಡಿಯೋದಲ್ಲಿದ್ದಾರೆ. ಗಣೇಶ ಹಬ್ಬದ ಯಾವೆಲ್ಲ ವಿಷಯಗಳನ್ನ ವಿಶೇಷವಾಗಿ ನಿಮ್ಮ ಮುಂದೆ ತರ್ತಾರೆ, ಬನ್ನಿ ಕೇಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬದ್ರಿ ಪ್ರಸಾದ್ ಅವರೇ.
4: ಹೇಮಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮಗೂ, ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ಇಬ್ಬರಿಗೂ ಸಹಿತ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
3: ಧನ್ಯವಾದ ಸರ್. ಗಣಪತಿಯ ಪ್ರಾರ್ಥನೆಯೊಂದಿಗೆ ಇದನ್ನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ನಿಮ್ಮ ಧ್ವನಿಯಲ್ಲಿ ಒಂದು ಗಣೇಶನನ್ನ ಸ್ತುತಿಸ್ತಾ ನಮ್ಮ ಕೇಳುಗರೆಲ್ಲರಿಗೂ ಕೂಡ ಹಬ್ಬದ ವಿಶೇಷಗಳನ್ನ ತಿಳಿಸ್ಬಿಡಿ ಸರ್.
4: ಖಂಡಿತ. ನಾನು ಮುಖಪುಟ ಅನ್ನೋ ಸಿನಿಮಾಗೆ ಅಜಂ ನಿರ್ವಿಕಲ್ಪಂ ಅಂತ ರೂಪಾಯಿಯವರದು ಸಿನಿಮಾ ಅದು, ಮುಖಪುಟ. ಸೊ ಆ ಸಿನಿಮಾದಲ್ಲಿ ಅಜಂ ನಿರ್ವಿಕಲ್ಪಂ ಅನ್ನೋ ಒಂದು ಹಾಡು ಹೇಳಿದ್ದೀನಿ. ಸೊ ಅದರದ್ದು ಒಂದು 4 ಸಾಲು ಹಾಡಕ್ಕೆ ಇಷ್ಟಪಡ್ತೇನೆ.

0: ಧನ್ಯವಾದ ಸರ್. ನಿಮ್ಮ ನೋಡಿದ್ರೇನೆ ಈಗಾಗ್ಲೇ ಹಬ್ಬ ಆಚರಣೆ ಮಾಡ್ಕೊಂಡೇ ಬಂದಿದ್ದೀರಾ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೇಗೆ ಆಚರಿಸಿದ್ರಿ ಸರ್?
1: ಗೌರಿ ಗಣೇಶ ಹಬ್ಬ ಅಂದ್ರೇನೆ ಸಡಗರ ಸಂಭ್ರಮ ಅಲ್ವಾ? ಸೊ ಹಾಗಾಗಿ ಒಂದ್ ತಿಂಗಳ ಮುಂಚೆನೆ ನಮ್ಗೆ ಸಂಭ್ರಮ ಶುರುವಾಗ್ಬಿಟ್ಟಿರುತ್ತೆ. ಅಂದ್ರೆ ಹಿಂದಿನ ದಿನ ಹೋಗಿ ಗೌರಿ ಗಣೇಶನೆಲ್ಲ ತಗೊಂಬಂದು ಬಾಳೆಕಂದು ಮಾವಿನ ಸೊಪ್ಪು ಎಲ್ಲ ತಂದು ಅದಕ್ಕೆಲ್ಲ ಅಲಂಕಾರ ಮಾಡಿ ಬೆಳಗ್ಗೆನೆ ಹಬ್ಬ ಆಚರಣೆ ಮಾಡಿಕೊಂಡು ಇವಾಗ ನಿಮ್ಮ ಸ್ಟುಡಿಯೋಗೆ ಬಂದಿದ್ದೀನಿ.
0: ಹಬ್ಬದ ಶಾಪಿಂಗ್ಗೆ ನೀವೇ ಹೋಗ್ತೀರಾ?
1: ಖಂಡಿತ, ನಮ್ಮನೆ ಎಲ್ಲ ಅತಿಥಿಗಳು ಬರ್ತಾನೆ ಇರ್ತಾರೆ. ಸೊ ನಾ ಹೋಗ್ತಾ ಇರೋ, ನಾನು ಬರ್ತೀನಿ ನಿಮ್ ಜೊತೆ. ಓಕೆ ಬನ್ನಿ. ಸೊ ಒಟ್ಟಿಗೆ ಹೋಗ್ಬಿಟ್ಟು
0: ನಾವೇ ಹೋಗಿ ಅದನ್ನೆಲ್ಲ ಆರಿಸಿ ತರೋದಿದ್ಯಲ್ಲ, ಅದೇ ಒಂಥರ ಖುಷಿ.
1: ಹಬ್ಬ ಖುಷಿಗಿಂತ ಇನ್ಯಾವುದು.
0: ನಾವೇ ಹೋಗಿ ತಂದಾಗ ಅದು ಇಮ್ಮಡಿ ಆಗತ್ತೆ. ಹಾಗೆ ಗಣೇಶನ ಮೂರ್ತಿ ತರೋದ್ರಲ್ಲೂ ಕೂಡ ನೀವು ಪರ್ಟಿಕ್ಯುಲರ?
1: ಹಾ, ಪರ್ಟಿಕ್ಯುಲರ್. ಯಾಕೆಂತಂದ್ರೆ ಇವಾಗ ಸುಮಾರು ಐಡಲ್ಸ್ ಇಟ್ಟಿರ್ತಾರೆ, ಮೂರ್ತಿಗಳಿರುತ್ತೆ, ಅದರಲ್ಲಿ ಒಂದ್ ಗಣೇಶ ಮಾತ್ರ ನನ್ ತಗೋ ಅಂತಾನೆ.
0: ಹೌದು.
1: ಸೊ ಆ ಕರೆ ಬಂದ ತಕ್ಷಣ ತಗೊಂಡು.
0: ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ, ಕಣ್ಣಿಗೆ ಅಂದವಾಗಿ ಕಾಣಿಸುವಂತ ಗಣೇಶ ಅಲ್ಲ, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಹೇಳೋ ಗಣೇಶ ನೀವು ತಗೊಂಡು ಬರ್ತೀರಾ ಅಂತ ನೋಡಿ ಅಲ್ವಾ. ಗಣೇಶನ ಅನುಗ್ರಹ ಅಲ್ಲಿಂದಾನೆ, ಕರ್ಕೊಂಡು ಹೋಗಪ್ಪ ಬರ್ತೀನಿ ನಿಮ್ಮ ಮನೆಗೆ.
1: ಅವನ ಅನುಗ್ರಹ ಇಲ್ದೇ ಇದ್ರೆ ಯಾವ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ. ಹಾಗೆ ಅವನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ.

0: ಗಣೇಶ ಹಬ್ಬ ಅಂದ್ರೆ ಸ್ಪೆಷಲ್, ಅದರಲ್ಲೂ ಗಣೇಶ ಅಂತ ಹೇಳಿದ್ರೆ ಮಕ್ಕಳ ದೇವರು ಅಂತ ಹೇಳಿ ಅಲ್ವಾ. ಗಣೇಶನ ಹಬ್ಬ ಅಂತ ಹೇಳಿದ್ರೆ ಒಂದ್ ಕ್ಷಣ ಎಲ್ಲೋ ನಾವು ಬಾಲ್ಯ ಕೊಟ್ಟೋಗ್ತೀವಿ, ನಾವೆಲ್ಲ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋಂಥದ್ದೆಲ್ಲ ಅವಾಗ ನಮ್ಮ ಮನ್ಸಿಗೆ ಬಂದ್ಬಿಡತ್ತೆ. ನೀವು ಕೂಡ ನಿಮ್ ಬಾಲ್ಯದಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ರಿ, ಅವಾಗೆಲ್ಲ ಯಾವ್ಯಾವ ವಿಶೇಷ ಇರ್ತಾ ಇತ್ತು ಅಂತ ಹೇಳಿ ನೆನ್ಪಿಸ್ಕೊಳ್ಳೋದಾದ್ರೆ ಈ ದಿನ
1: ಬಾಲ್ಯದಲ್ಲಿ ನೆನ್ಪಿಸ್ಕೊಳ್ಳೋದಾದ್ರೆ ನಾವು ನಮ್ಮ ರೋಡ್ ನಲ್ಲೆಲ್ಲ ಗಣೇಶ ನೆಡ್ತಾ ಇದ್ವಿ.
0: ಇದೇ ವಿಶೇಷ.
1: ಅದೇ ವಿಶೇಷ. ಅವಾಗ ಏನು ಸಡಗರ ಅಂದ್ರೆ, ನಮ್ಮನೆಗೆ ಗಣೇಶ ತಗೊಂಬರೋದಲ್ದೆ ನಮ್ ರೋಡ್ಗೆ ದೊಡ್ಡ ಗಣೇಶ ತರಬೇಕು ಅಂತ. ಅವಾಗ ಮಾರ್ಕೆಟ್ಗೋ ಎಲ್ಲೋ ಹೋಗಿ ಎಲ್ಲಿಟ್ಟಿರ್ತಾರೋ ಅಲ್ಲಿ ನೋಡ್ಕೊಂಡು ಅದನ್ನ ಒಂದು ಟೆಂಪೋನಲ್ಲೋ ಒಂದು ವ್ಯಾನಲ್ಲೋ ತಗೊಂಡ್ ಬಂದು ಅದನ್ನೆಲ್ಲ ಅಲಂಕರಿಸಿ ಅಲ್ಲಿಗೆಲ್ಲ ಈ ಕಡೆ ಆ ಕಡೆ ಒಳ್ಳೆ ಪರ್ವತಗಳ ತರ ಇರೋ ತರ ಆ ತರದೆಲ್ಲ
0: ಅಲಂಕಾರ. ಯಾವ ರೋಡಿನ ಗಣೇಶ
1: ಚೆನ್ನಾಗಿರುತ್ತೆ, ಆಮೇಲೆ ಲೈಟಿಂಗ್ ಹೆಂಗಿರುತ್ತೆ ರಾತ್ರಿ ಹೊತ್ತು ಆ ತರ. ಅಂಡ್ ಅವತ್ತಿನ ದಿನ ಏನ್ ವಿಶೇಷ ಅಂದ್ರೆ, ಎಷ್ಟು ಜಾಸ್ತಿ ಮನೆಗಳಿಗೆ ನಾವು ಹೋಗಿ ಗಣೇಶ ನೋಡ್ತೀವಿ ಅಂತ, ಗೌರಿ ಗಣೇಶ ನೋಡ್ತೀವಿ ಅಂತ, ನಾವು ಲೆಕ್ಕ ಮಿನಿಮಮ್ ಟು ಮಿನಿಮಮ್ 101 ಅಂತ ಹೋಗ್ಲೇಬೇಕು, 101 ಗಣೇಶ ನೋಡ್ಲೇಬೇಕು ಅಂತ.
0: ಎಲ್ಲ ಸ್ನೇಹಿತರೆಲ್ಲ ಗುಮ್ ಕಟ್ಕೊಂಡು ಹೋಗ್ತಾ
1: ಎಲ್ಲ ಒಟ್ಟಿಗೆ, ಅವಾಗ ಚಿಕ್ಕ ಚಿಕ್ಕವರು ಎಲ್ಲ ಹೋಗ್ತಿರ್ತಿದ್ವಿ. ಅಲ್ಲಿಗೆ ಹೋಗ್ಬಿಟ್ಟು, ಆಂಟಿ ನಿಮ್ ಮನೇಲಿ ಗಣೇಶ ಇಟ್ಟಿದ್ದೀರಾ? ಹ್ಞೂ ಬಿಟ್ಟಿದ್ದೀವಿ ಬನ್ನಿ. ಸೊ ಅಲ್ಲಿ ಹೋದ ತಕ್ಷಣ ಅವರೇನೋ ಇದು ಚರ್ಪ್ ಮಾಡಿರೋರು, ಆ ಚರ್ಪ ಎಲ್ಲ ಕೊಡೋರು, ಅಲ್ಲಿ ತಿನ್ಕೊಂಡು ಗಣೇಶಂಗೆ ನಮಸ್ಕಾರ ಹಾಕಿ
0: ಗಣೇಶ ನೋಡೋದು ಒಂದ್ ಖುಷಿ, ಆದ್ರೆ ಆ ಚರ್ಪ್ ತಿನ್ನೋದು
1: ಇನ್ನೊಂದು ಖುಷಿ. ಆಮೇಲೆ ಪಾಪ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರು, ಎಲ್ಲ ಹುಡುಗರು ಬರ್ತಾರೆ ಅಂತ ಅವರು ಕಡುಬು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರು. ನಾವ್ ಅಲ್ಲಿಗೆ ಇಸ್ಕೊಂಡ್ಬಿಟ್ಟು ಒಂದ್ ನಮಸ್ಕಾರ ಮಾಡ್ಬಿಟ್ಟು ಗಣೇಶಂಗೆ, ಮುಂದಿನ
0: ಗಣೇಶನ್ಗೂ ಕಡುಬು, ಗಣೇಶನ್ ನೋಡಕ್ ಹೋದ್ ಮಕ್ಕಳಿಗೂ
1: ಕಡುಬು.
0: ಆಮೇಲೆ ಅವಾಗೆಲ್ಲ ಗಣೇಶನ್ ಹಬ್ಬ ಅಂತ ಹೇಳಿದ್ರೆ ಈ ಹಾಡ್ ಹೇಳೋದು, ತಮಟೆ ಶಬ್ದ, ಅದಕ್ಕೆ ಡಾನ್ಸ್ ಅವೆಲ್ಲ ಇರ್ತಾ ಇತ್ತು. ನೀವು ಕೂಡ ಅದೆಲ್ಲ ಮಾಡಿದೀರಾ?
1: ಅಂದ್ರೆ ಇದು ವಿಸರ್ಜನೆ ಟೈಮ್ ಅಲ್ಲಿ,
0: ವಿಸರ್ಜನೆ
1: ಟೈಮ್ ನಲ್ಲಿ ನಾ ಹೇಳದ್ನಲ್ಲ ನಿಮ್ಗೆ, ಒಂದ್ ಟೆಂಪೋನಲ್ಲೋ ಅಥವಾ ಒಂದ್ ವ್ಯಾನ್ ಅಲ್ಲೋ ಇಟ್ಕೊಂಡ್ಬಿಟ್ಟು ಗಣೇಶನ, ಅವಾಗ ಜೋರ ಗಣೇಶ ಬಂದ ಕಾಯಿ ಕಡುಬು ತಿಂದ ಅಂತೆಲ್ಲ ಹೇಳ್ಕೊಂಡು ಅವಾಗ ಎಲ್ಲ ಜೋರಾಗಿ ಗಲಾಟೆ ಮಾಡ್ಕೊಂಡು ಸಂಭ್ರಮ ಅದು. ಆಮೇಲೆ ಎಲ್ಲ ಯಾರ್ಯಾರು ರೋಡ್ ಅಲ್ಲಿ ಹೋಗ್ತಿರ್ತಾರೋ ಎಲ್ಲ ನಮ್ ಗಣೇಶ ಎಲ್ಲ ನೋಡ್ಕೊಂಡು ಎಲ್ಲ ಕೈ ಮುಕ್ಕೊಂಡು
0: ಖುಷಿ ಅಲ್ವಾ, ನಮ್ ಕಡೆ ನೋಡ್ತಾ ಇದಾರೆ ಖುಷಿ.

0: ಆಮೇಲೆ ನೋಡಿ ನಮ್ ಗಣೇಶ ಹೆಂಗಿದೆ ಅಂತ. ಅವಾಗ ಅಲ್ಲೇ ನನಗೆ ಇವತ್ತಿಗೂ ಜ್ಞಾಪಕ ಇದೆ, ಅಲ್ಲೇ ಸ್ಪಾಟ್ ನಲ್ಲೇ ಲಿರಿಕ್ಸ್ ಸುಮ್ನೆ ಏನ್ ಬರುತ್ತೋ ಸುಮ್ನೆ ಅಲ್ಲಿ ನೋಡು ಗಣೇಶ ಅಂತ, ಇಲ್ಲಿ ನೋಡು ಗಣೇಶ ಆತರ ಎಲ್ಲ ಹೇಳ್ಕೊಂಡು ತುಂಬಾ ಚೆನ್ನಾಗಿರೋದು, ಒಂಥರ ಎಲ್ಲ ಹೋಮ್ಲಿ ಆಗಿರೋದು. ಯಾಕಂದ್ರೆ ಇಡೀ ನನ್ನ ಸ್ನೇಹಿತರು ಎಲ್ಲರು ಎಲ್ಲ ಚೆನ್ನಾಗಿರೋದು. ಇಟ್ ವಾಸ್
1: ಗಣೇಶನ್ ಹಬ್ಬ ಅಂತ ಹೇಳಿ ಮಾಡುವಾಗ ಈ ಮಂಗಳಾರತಿ ಸಮಯದಲ್ಲಿ ಎಲ್ಲ ಒಂದ್ ಹಾಡ್ ಹೇಳಿ, ಗಣಪತಿ ಹಾಡ್ ಹೇಳಿ ಅಂತ ಹೇಳ್ತಾರಲ್ವಾ, ಆ ಸಮಯದಲ್ಲೆಲ್ಲ ನೀವ್ ಹಾಡ್ತಾ ಇದ್ರಿ?
0: ಖಂಡಿತ, ನನ್ಗೆ ಅವಾಗೆಲ್ಲ ಸ್ಟೇಜ್ ನಲ್ಲಿ ನೀವು ಹಾಡ್ಲೇಬೇಕು ಹಾಡ್ಲೇಬೇಕು ಅಂತ ಒಂದು ಕಾರ್ಡ್ಲೆಸ್ ಕೊಟ್ಟು.
1: ಸೊ ಅವಾಗಿಂದನೇ ಎಲ್ಲರಿಗೂ ಗೊತ್ತಿತ್ತು.
0: ಚಿಕ್ಕ ವಯಸ್ಸಿಂದ,
1: ಚಿಕ್ಕ ವಯಸ್ಸಿಂದ. ಎಷ್ಟು ವಯಸ್ಸಿಗೆ ಶುರು ಮಾಡಿದ್ರಿ ನೀವು ಹಾಡ್
0: ಹೇಳಿ? ನನ್ ಜ್ಞಾಪಕ ಇದ್ದಂಗೆ ಲೈಕ್ 3 ಇಯರ್ಸ್ ಇಂದನೇ ಹಾಡಕ್ ಶುರು ಮಾಡಿದ್ದೆ. ಯಾಕೆಂದ್ರೆ ನಮ್ದು ಮ್ಯೂಸಿಕಲ್ ಫ್ಯಾಮಿಲಿ, ನಮ್ಮಅಮ್ಮನೆ ನಂಗೆ
1: ಮೊದಲ ಗುರು,
0: ಮೊದಲ ಯಾವಾಗ್ಲೂ ಗುರು ನಮ್ಮಅಮ್ಮನೆ. ಎನ್ ಶಾರದಾ ಅಂತ ಅವ್ರ ಹೆಸರು. ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ತಲ್ಲಿ ಗೋಲ್ಡ್ ಮೆಡಲಿಸ್ಟ್. ಅವರು ಆಸ್ಥಾನ ವಿದ್ವಾನ್ ಚಿಂತಲ್ಪಲ್ಲಿ ರಾಮಚಂದ್ರರಾವ್ ಅಂತ ಇದ್ರು, ಅವ್ರ ಶಿಷ್ಯ ನಮ್ಮಅಮ್ಮ.
1: ನೋಡಿ, ಅವರ ಹೆಸರು ಶಾರದಾ, ಶಾರದೆಯ ಅನುಗ್ರಹ ಅವ್ರ ಮೇಲೆ.
0: ಖಂಡಿತ ಖಂಡಿತ.
1: ಹಂಗಿದ್ರೆ ನಿಮ್ಗೆ ಈ ಸಂಗೀತದ ಮೊದಲ ಪಾಠ ನಿಮ್ ತಾಯಿಯವರಿಂದನೇ?
0: ಖಂಡಿತ, ನಮ್ ತಾಯಿಯಿಂದನೇ. ಹಾಗೆ ಮ್ಯೂಸಿಕ್ ಫ್ಯಾಮಿಲಿ ಅಂತ ಹೇಳದಲ್ಲ, ನಮ್ಮ ಅಕ್ಕನು ಆಕಾಶವಾಣಿ ಸಿಂಗರ್, ಅವ್ರ ಹೆಸರು ಎನ್ ಮೀರಾ ಅಂತ. ಅವರು ಸುಮಾರು ವರ್ಷಗಳೆಲ್ಲ ಆಕಾಶವಾಣಿಯಲ್ಲೆಲ್ಲ ಹಾಡಿದ್ದಾರೆ. ಅಂಡ್ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಮ್ಮ ಮನೆಯಲ್ಲೇ ನಾವು ಹಾಡುಗಳೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಿರ್ತಿದ್ವಿ. ಅಮ್ಮ ಹಂಗೆ ಸಾಹಿತ್ಯ ಎಲ್ಲ ಬರೆಯೋರು, ಹಾಡ್ ರಚಿಸೋರು, ಅದಕ್ಕೆ ರಾಗ ಕೂಡ ಹಾಕಿ ಸೈಮಲ್ಟೇನಿಯಸ್ ಆಗಿ ಆಮೇಲೆ ಹೇಳಿ ತೋರಿಸೋರು, ಇದು ಹೇಳ್ತೀನಿ ನೋಡಿ ಹೆಂಗಿದೆ. ಅವಾಗ ನಮ್ಗೆ ನಾವೇ ಅದನ್ನೆಲ್ಲ ಕಲ್ತ್ಕೊಂಡು ಆತರ ಸುಮಾರು
1: ಸಂಗೀತದ ವಾತಾವರಣ ನಿಮಗೆ ಮನೆಯಲ್ಲೇ ಇತ್ತು. ಸೊ ಬಳುವಳಿಯಾಗಿ ಹಾಗೆ ಬಂತು, ಜೊತೆಗೆ ನಿಮ್ ಪರಿಶ್ರಮ ಈ ದಿನ ನಿಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿರುವಂತದ್ದು.
0: ಅಪ್ಪ ಅಮ್ಮನ ಆಶೀರ್ವಾದ, ಹಾಗೆ ದೇವರ ಕೃಪೆ. ಯಾಕೆಂದ್ರೆ ಖಂಡಿತ, ಯಾಕೆಂದ್ರೆ ಎಷ್ಟೋ ಜನ ನಾವು ಏನೋ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಲ್ವಾ. ನನ್ಗೆ ಸಂತೋಷ ತಂದ್ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿದ್ದು ಕಾಲೇಜ್ ಡೇಸ್ ಅಲ್ಲಿ. ಸೊ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿರೋದನ್ನ ಆದ್ನಲ್ಲ, ಆಗ್ಸಿದ್ರಲ್ಲ ದೇವ್ರು.
1: ಸೊ ನೋಡಿ, ನನ್ನ ಪ್ರಶ್ನೆಗೆ ನೀವು ಉತ್ತರ ಈಗಲೇ ಕೊಟ್ಬಿಟ್ರಿ. ನಾನು ಕೇಳೋಣ ಅನ್ಕೊಂಡಿದ್ದೆ, ಬೈ ಚಾಯ್ಸ್ ಬೈ ಚಾನ್ಸ್ ಅಂತ.
0: ಡೆಫಿನೆಟ್ಲಿ ಬೈ ಚಾಯ್ಸ್,
1: ಇಷ್ಟಪಟ್ಟು ಆಗ್ಬೇಕು ಅನ್ಕೊಂಡ್ರಿ. ಆದ್ರಿ
0: ಇಷ್ಟಪಡೋದು ಒಂದೇ ಅಲ್ಲ, ಇವಾಗ ನಾವ್ ಇಷ್ಟಪಟ್ಟರು ನಾ ಹೇಳದ್ನಲ್ಲ, ಅವನ್ ತಥಾಸ್ತು ಅಂದ್ರೆ
1: ಖಂಡಿತ
0: ಅಷ್ಟೇ. ಆಮೇಲೆ ಅಪ್ಪ ಅಮ್ಮನ ಆಶೀರ್ವಾದ.
1: ಎಷ್ಟೋ ಜನ ಅನ್ಕೊಂಡಿರ್ತಾರೆ ಆಗಲ್ಲ. ಸೊ ಆ ವಿಷಯದಲ್ಲಿ ನೀವು ಅದೃಷ್ಟವಂತ, ಏನ್ ಅನ್ಕೊಂಡ್ರು ಅದಾಗಿದ್ದೀರಾ.
0: ಖಂಡಿತ.

0: ಬದ್ರಿ ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ.
1: ಥ್ಯಾಂಕ್ ಯು.
0: ನೀವು ಹಿನ್ನೆಲೆ ಗಾಯಕರಾಗಿ ಪಾದಾರ್ಪಣೆ ಮಾಡಿದ ಹೇಗೆ?
1: ಆಕ್ಚುಲಿ ನಾನು ನನ್ನ ಮೊಟ್ಟ ಮೊದಲನೇ ಹಾಡು ಹಿನ್ನೆಲೆ ಗಾಯಕನಾಗಿ ಅಳಿಯ ಅಲ್ಲ ಮಗಳ ಗಂಡ ಅಂತ ಒಂದು ಸಿನಿಮಾ,
0: ಜಗ್ಗೇಶ್ ಅವ್ರ ಸಿನಿಮಾ,
1: ಅದರಲ್ಲಿ ಕಲ್ಯಾಣ್ ಕುಮಾರ್ ಅವರು ಆಕ್ಟ್ ಮಾಡಿದ್ರು. ರಾಜೇಶ್ ರಾಮನಾಥ್ ಅಂತ ಮ್ಯೂಸಿಕ್ ಡೈರೆಕ್ಟರು, ಸ್ನೇಹಿತರವರು ಅಂಡ್ ಅತ್ಯಂತ ಕ್ಲೋಸ್ ಫ್ರೆಂಡ್ ಕೂಡ, ಅವ್ರು ಕಂಪೋಸ್ ಮಾಡಿದ್ದು. ಈ ಹಾಡ್ನ ದೊಡ್ಡರಂಗೇಗೌಡರು ರಚನೆ ಮಾಡಿದ್ರು. ಯಾವ್ಯಾವ ಸಂಬಂಧ ಹೆಂಗೆಂಗೋ ಏನು, ಹಣೆ ಬರಹ ಕಂಡವ್ರು ಯಾರು ಅಂತ ಅದನ್ನ ನಾನು ಟ್ರ್ಯಾಕ್ ಹಾಡಕ್ಕೆ ಅಂತ ಹೋಗಿದ್ದು. ಹಾಡಿದೆ ನಾನು ಆ ಸಾಂಗ್ನ, ಅದೊಂದು 2 ಸಾಲ್ನ ಹಾಡಕ್ಕೆ ಇಷ್ಟಪಡ್ತೀನಿ. ಸೊ ಹಾಡ್ತೀನಿ ಅದನ್ನು.

0: ಕಲ್ಯಾಣ್ ಕುಮಾರ್ ಅವರು ಆಕ್ಟ್ ಮಾಡಿದ್ರಂತೆ ಆ ಸಾಂಗಿಗೆ. ಆ್ಯಂಡ್ ಆ ಸಾಂಗ್ನ ನಮ್ಮ ಪ್ರೀತಿಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಹಾಡಬೇಕು ಅಂತ ಆಗಿತ್ತು. ಕಲ್ಯಾಣ್ ಕುಮಾರ್ ಅವರು ಕೇಳಿಬಿಟ್ಟು ಯಾರಿದು ಹಾಡಿರೋದು ಸಾಂಗು ಅಂತ ಕೇಳಿದ್ರಂತೆ. ಸರಿ ಹೇಳಿದ್ರಂತೆ ಬದರಿ ಪ್ರಸಾದ್ ಅಂತ ಹಾಡಿದ್ದಾರೆ, ತುಂಬ ಚೆನ್ನಾಗಿದೆ ವಾಯ್ಸು ಎಕ್ಸ್ಪ್ರೆಷನ್ ಎಲ್ಲ ತುಂಬ ಚೆನ್ನಾಗಿದೆ, ಇವ್ರದೇ ಇಟ್ಕೊಳ್ಳಿ ಅಂತ ಹೇಳಿದ್ರಂತೆ ಕಲ್ಯಾಣ್ ಕುಮಾರ್ ಅವರು. ತಕ್ಷಣನೇ ನಾನೇ ಅದ್ಯಾವುದೋ ಒಂದು ಫಂಕ್ಷನ್ ಅಲ್ಲಿದ್ದೆ, ನನಗೆ ರಾಜೇಶ್ ರಾಮನಾಥ್ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಬದರಿ ಪ್ರಸಾದ್ ಅವರೇ, ಒಂದು ಸಂತೋಷಕರವಾದ ವಿಷಯನ ನಿಮಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿ ಸರ್ ಏನು ಅಂತ. ತಕ್ಷಣ ಹೇಳಿದ್ರು ಅವರು, ನಿಮ್ಮ ಸಾಂಗ್ ರಿಟೈನ್ ಆಗಿದೆ ನಿಮ್ಮ ವಾಯ್ಸ್ನಲ್ಲೇ. ಸೊ ದಟ್ ವಾಸ್ ಅಲ್ಟಿಮೇಟ್, ಅತ್ಯಂತ ಸಂತೋಷ ಆಯಿತು ನನಗೆ, ಏನು ಖುಷಿಗೆ ಎಣೆನೆ ಇಲ್ಲ, ಯಾಕೆಂದರೆ ಅದು ನನ್ನ ಫಸ್ಟ್ ಸಾಂಗ್, ನಂಗೆ ತುಂಬಾನೇ ಸಂತೋಷ ಆಯಿತು.
1: ಹಾಗೆ ನೀವು ಹೇಳದೆ ಕಾಲೇಜ್ ದಿನಗಳಲ್ಲಿ ನನಗೆ ಆ ಒಂದು ಕನಸು ಬಂತು, ನಾನು ಹಿನ್ನೆಲೆ ಗಾಯಕ ಆಗ್ಬೇಕು ಅಂತ ಹೇಳಿ. ಆಗ ನಿಮ್ಮ ತಯಾರಿ ಯಾವ ತರ ಇತ್ತು? ಯಾಕಂತ ಹೇಳಿದ್ರೆ ನೀವು ಅನ್ಕೊಂಡ್ಬಿಟ್ಟಿದ್ರಿ ನಾನು ಹಿನ್ನೆಲೆ ಗಾಯಕ ಆಗ್ಬೇಕು ಅಂತ ಹೇಳಿ, ಅದಕ್ಕೆ ಬೇಕಾದಂತಹ ತಯಾರಿ ಕೂಡ ಜೊತೆ ಜೊತೆಗೇನೆ ಸಾಕ್ತಾ ಇರ್ಬೇಕಾಗತ್ತಲ್ವಾ? ಹೇಗೆಲ್ಲ ನೀವು ಮಾಡ್ಕೊಂಡ್ರಿ ಸರ್? ಆಗ
0: ಫಿಲಮ್ ಸಾಂಗ್ಸ್ ನ ಅಭ್ಯಾಸ ಮಾಡೋದು, ಅದ್ ಯಾವ ಧಾಟಿನಲ್ಲಿ ಹಾಡಿದ್ದಾರೆ ಆ ಧಾಟಿನಲ್ಲಿ ಹಾಡಕ್ ಪ್ರಯತ್ನ ಪಡೋದು. ಆಮೇಲೆ ಇದು ಅಲ್ಲೇನೋ ಸರಿ ಹೋಗಿರಲ್ಲ, ಆವಾಗ ತಿರ್ಗಾ ಒಂದ್ಸರ್ತಿ ಕೇಳ್ಕೊಂಡು ಮತ್ತೆ ಅದನ್ನ ಪ್ರಯತ್ನ ಪಟ್ಟು ಅದನ್ನ ಅದೇ ತರ ಹಾಡಕ್ಕೆ ಆದಾಗ ಸಿಗೋ ಸಂತೋಷ ಇದೆಯಲ್ಲ ಅಪಾರ. ಅದು ನಾ ತಯಾರಿ ಮಾಡ್ಕೊಂಡು ಆಮೇಲೆ ಒಂದು ಕಾಂಪಿಟೇಷನ್ ಮಾಡಿದ್ರು, ಅದರಲ್ಲಿ ನಾನು ವಿನ್ನರ್. ಸೊ ಅದಕ್ಕೆ ಫೈನಲ್ಸ್ಗೆ ರಾಜನ್ ನಾಗೇಂದ್ರ ಅವರು ಬಂದಿದ್ರು ಜಡ್ಜ್ ಆಗಿ. ಶಿಲೆಗಳು ಸಂಗೀತವ ಹಾಡಿದೆ, ಸೊ ಫೈನಲ್ಸ್ಗೆ ಅದು ಹಾಡಬೇಕು ಅಂತ ಅದನ್ನು ಹಾಡಿದ್ದೆ.

0: ಅದನ್ನ ಹಾಡಿದ ತಕ್ಷಣನೇ ತುಂಬಾ ಇಷ್ಟ ಆಯ್ತು ರಾಜನ್ ಮತ್ತೆ ನಾಗೇಂದ್ರ ಅವ್ರಿಗೆ, ತುಂಬಾ ಚೆನ್ನಾಗಿ ಹಾಡದ್ರಿ ಅಂತೆಲ್ಲ ಹೇಳಿದ್ರು ನಂಗೆ, ಥ್ಯಾಂಕ್ ಯು ಸರ್ ಅಂತ. ನಾಳೆ ನೀವೇನಾದ್ರೂ ಫ್ರೀ ಇದ್ದು ನಮ್ಮ ಸ್ಟುಡಿಯೋಗೆ ಬರ್ಬೋದಾ ಅಂತ ಕೇಳಿದ್ರು.
1: ಅದಕ್ಕಿಂತ
0: ಇನ್ನೇನು, ಖಂಡಿತ ಬರ್ತೀನಿ ಸರ್, ಇಟ್ಸ್ ಮೈ ಪ್ಲೆಷರ್, ಮೈ ಆನರ್. ಆಮೇಲೆ ಸ್ಟುಡಿಯೋಗೆ ಹೋದಾಗ ಅದು ಒಂದು ಒಳ್ಳೆ ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಯಾಕೆಂದ್ರೆ ಪ್ರಸಾದ್ ಸ್ಟುಡಿಯೋನಲ್ಲಿ ತುಂಬಾ ದೊಡ್ಡ ಹಾಲು, ಎಲ್ಲ ಮ್ಯೂಸಿಷಿಯನ್ಸ್ ವಿತ್ ಫುಲ್ ಆರ್ಕೆಸ್ಟ್ರಾ. ನೋಡಿದ ತಕ್ಷಣನೇ ಓ ಏ ಇಷ್ಟು ಜನ ಇದ್ದಾರೆ ಅನ್ನೋ ಒಂದು ಫೀಲು. ಬಟ್ ನನಗೇನು ಅದರಿಂದ ಏನು ತೊಂದರೆ ಇಲ್ಲ, ಯಾಕೆಂತಂದರೆ ಇವಾಗ ನಾವು ಹಾಡೋದು ಇಂಪಾರ್ಟೆಂಟ್ ಅಷ್ಟೇ, ಎಲ್ಲ ಖುಷಿ ಪಡ್ತಾರೆ ಅನ್ನೋ.
1: ಅದು ಹೀಗಿರುತ್ತೆ ಅಂತ ನಿಮಗೆ ಮುಂಚೆನೆ ಗೊತ್ತಿತ್ತ?
0: ಇಲ್ಲ ಗೊತ್ತಿರಲಿಲ್ಲ, ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ನಮಗೆ, ನನಗೆ ಆವಾಗಲೇ ನಾನು ಸ್ಟೇಜ್ ಮೇಲೆ ಹಾಡಿ ಸುಮಾರು ಜನರ ಮುಂದೆ ಎಲ್ಲ ಹಾಡೋ ಅಭ್ಯಾಸ ಇತ್ತು.
1: ಬಟ್ ಸ್ಟುಡಿಯೋ ಕಲ್ಪನೆ ಇರ್ಲಿಲ್ಲ ನಿಮ್ಗೆ, ಸ್ಟುಡಿಯೋ ಹೇಗಿರುತ್ತೆ ಅನ್ನೋ ಕಲ್ಪನೆ ಇರ್ಲಿಲ್ಲ. ಯಾಕಂದ್ರೆ ಸ್ಟೇಜ್ ಅಲ್ಲೆಲ್ಲ ಹಾಡ್ತಾ ಇದ್ರಿ,
0: ಕರೆಕ್ಟ್,
1: ಬೇರೆ ಕಡೆ ಹಾಡ್ತಾ ಇದ್ರಿ. ಸ್ಟುಡಿಯೋ ರೆಕಾರ್ಡಿಂಗ್ ಅನ್ನುವಂಥದ್ದು ಇದು ಮೊದಲ ಅನುಭವ,
0: ಇದು ಟ್ರ್ಯಾಕ್ ಹಾಡಿದ್ದ ಸರಿ. ಆಮೇಲೆ ಹೋದ ತಕ್ಷಣನೇ ಸಾಂಗ್ ಕೊಟ್ರು ನನಗೆ, ಸರಿ. ಆ ಸಾಂಗ್ ನ ನಾಗೇಂದ್ರ ಅವ್ರು ಕೊಟ್ರು, ಸಾಹಿತ್ಯನ ಬರ್ಕೊಂಡು ಆಮೇಲೆ ಟ್ಯೂನ್ ನ ಕೇಳಿಸಿದ್ರು, ಹೇಳ್ಕೊಟ್ರು ನಂಗೆ, ಅದನ್ನು ಕಲ್ತ್ಕೊಂಡು. ಸೊ ಐ ವಾಸ್ ರೆಡಿ ವಿತ್ ದ ಸಾಂಗ್. ಆಮೇಲೆ ರಾಜನ್ ಅವರು ಆ ಕಡೆಯಿಂದ ಬಂದು ಕೇಳಿದ್ರು, ಅವ್ರು ರೆಡಿ ಇದಾರಾ ಅಂತ ಕೇಳಿದ್ರು, ಸಿಂಗರ್ ರೆಡಿ ಇದಾರಾ ಅಂತ. ರೆಡಿ ಇದ್ದಾರೆ ಸರ್ ಅಂತಂದ್ರು. ಆಮೇಲೆ ಹಾಲ್ನಲ್ಲಿ ಎಲ್ಲ ಅಸೆಂಬಲ್ ಆದ್ರು, ಒಂದಷ್ಟು ಜನ ವೈಲಿನಿಸ್ಟ್ಗಳು, ಒಂದು 60 ಜನ ವೈಲಿನ್, ಆ ಕಡೆ ಪರ್ಕಷನ್ನು, ಈ ಕಡೆ ಸ್ಟ್ರಿಂಗ್ಸ್, ಮೇಲ್ ಕೋರಸ್ಸು, ಫಿಮೇಲ್ ಕೋರಸ್, ಈ ಥರ ಫುಲ್ ಎಲ್ಲ ಇರ್ತಾರೆ, ಕಂಟ್ಯಾಕ್ಟ್ ಮಾಡ್ತಾ ಇದ್ರು. ನಾನು ಕಂಫರ್ಟಬಲ್ ಆಗಿ ಹಾಡ್, ನನಗೆ ಆ ಹಾಡ್ ಮೇಲೆ ಗಮನ ಇತ್ತು. ಅವ್ರು ಹೇಳಿದ ತಕ್ಷಣ ಇದನ್ನು ಚೆನ್ನಾಗಿ ಹಾಡಬೇಕು ನಾನು, ಎಲ್ಲರ ಪ್ರಶಂಸೆ ಪಡಿಬೇಕು ಅಂತ. ಆಮೇಲೆ ಅದು ಫ್ಲೋರ್ ರಿಹರ್ಸಲ್, ಅದು ರಿಹರ್ಸಲ್ ಆಯಿತು, ಟೇಕ್ಗೆ ಹೋಗೋಣ ಅಂತ ಟೇಕ್ ಆಯಿತು. ಟೇಕ್ ಆದಮೇಲೆ ಮತ್ತೆ ಒಂದ್ಸರ್ತಿ ಅಲ್ಲೇ ಫ್ಲೋರ್ನಲ್ಲಿ ಜೋರಾಗಿ ಮ್ಯೂಸಿಕ್ ಸ್ಪೀಕರ್ ಅಲ್ಲಿ ಹಾಕಿ ಮತ್ತೆ ಕೇಳ್ತೀವಿ ಎಲ್ಲರೂ. ಸೊ ಎಲ್ಲರೂ ಬಂದು ನಿಂತಿದ್ವಿ, ಪ್ಲೇ ಮಾಡಿದ್ರು ಸಾಂಗ್ನ. ಪ್ಲೇ ಮಾಡಿದ ತಕ್ಷಣ ಜೋರಾಗಿ, ಅದೇ ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ನನ್ನ ವಾಯ್ಸು ಆ ಥರ ಒಳ್ಳೆ ಏನು ಅಂತಾರೆ ಬೋರ್ಗರಿಸ್ತಾ ಇತ್ತು ಸ್ಟುಡಿಯೋನಲ್ಲಿ ಸ್ಪೀಕರ್ನಲ್ಲಿ. ಇದರಲ್ಲಿ ಕೇಳಿದ್ದು ತುಂಬಾನೇ ಸಂತೋಷ ಕೊಡ್ತು. ಆ್ಯಂಡ್ ಎಲ್ಲರೂ ತುಂಬ ಸಂತೋಷ ಪಟ್ಟರು, ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸು, ತುಂಬ ಚೆನ್ನಾಗಿ ಹಾಡಿದ್ದೀರಾ ಅಂತ.
1: ಯಾವ ಹಾಡೋದು ಅಂತ ಹೇಳಿ ನೆನಪಿ?
0: ಬಂಗಾರದ ಮನೆ ಅಂತ ಸಿನಿಮಾ, ಅದು ನೀ ಪ್ರೇಮ ಖೈದಿ ಅಂತ.

0: ಆ ಜಗವನೇ, ನಾನು ನಿನ್ನ ಪ್ರೀತಿ ಬಂಧಿ ಎಂದಿಗೂ.
1: ನೋಡಿ, ಇಲ್ಲೇ ಹೀಗೆ ಅಂತ ಹೇಳಿದ್ರೆ ಅವತ್ತು ನಿಮ್ಗೆ ಆ ಅನುಭವ ಹೇಗಿರ್ಬೋದು ನಾವು ಊಹೆ ಮಾಡ್ಕೋಬಹುದು ಅಲ್ವಾ?
2: ಹಾಗೆ ಒಂದು ಹಾಡು ತಯಾರಾಗಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಪ್ರೊಸೀಜರ್ ಇರುತ್ತೆ ಸರ್, ಹಂತಗಳು ಏನಿರುತ್ತೆ?
0: ಒಂದು ಸಾಂಗ್ ರೆಡಿ ಆಗಬೇಕು ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್, ಹಿ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ಸೊ ಆ ತರ ಮ್ಯೂಸಿಕ್ ಗೆ ಕ್ಯಾಪ್ಟನ್, ಮ್ಯೂಸಿಕ್ ಡೈರೆಕ್ಟರ್. ಫಿಲ್ಮ್ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಫಾರ್ ದ ಫಿಲ್ಮ್, ಸೊ ಅವ್ರಿಗೆ ಹೆಂಗ್ ಬರ್ಬೇಕು ಎಲ್ಲ ಅವ್ರಿಗೆ ನಿಗಾ ಇರುತ್ತೆ. ಅವರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಈ ತರ ಸಿಚುವೇಶನ್, ಸನ್ನಿವೇಶ ಇರುತ್ತೆ, ನೀವು ಈ ತರ ಸಾಂಗ್ ಕಂಪೋಸ್ ಮಾಡ್ಬೇಕು ಅದಕ್ಕೆ ಆ ಸಿಚುವೇಶನ್ಗೆ ಅಂತೆಲ್ಲ. ಮ್ಯೂಸಿಕ್ ಡೈರೆಕ್ಟರ್ನ ಅದನ್ನ ಅರ್ಥ ಮಾಡಿಕೊಂಡು ಸಿಚುವೇಶನ್ಗೆ ಈ ತರ ಒಂದು ಸಾಂಗ್ ಕಂಪೋಸ್ ಆದ್ರೆ ಹೇಗಿರುತ್ತೆ ಅಂತ ಅವ್ರ ಊಹೆಗೆ, ಅವ್ರ ಕೆಪಬಿಲಿಟೀಸ್ಗೆ, ಸೊ ಅವ್ರು ಕಂಪೋಸ್ ಮಾಡ್ತಾರೆ. ಅವ್ರು ಕಂಪೋಸ್ ಮಾಡಿ ಆಮೇಲೆ ಯಾರ್ ಲಿರಿಸಿಸ್ಟ್ ಅಂತ ಅವ್ರು ಸೆಲೆಕ್ಟ್ ಮಾಡಿ ಆ ಲಿರಿಸಿಸ್ಟ್ ಬಂದು ಆ ಟ್ಯೂನ್ಗೆ ಬರೆದು ಅಥವಾ ಆ ಸಾಹಿತ್ಯಕ್ಕೆ ಇವ್ರ ಟ್ಯೂನ್ ಮಾಡಿ ವಾಟ್ ಎವರ್, ಸೊ ಯಾವ ತರ ಬೇಕಾದ್ರೂ ಆಗ್ಬೋದು. ಅದ್ ಎರಡೂ ಸೇರ್ಕೊಂಡಾಗ ಸಾಹಿತ್ಯನೂ ಇರುತ್ತೆ, ಸಂಗೀತನೂ ಇರುತ್ತೆ, ಮ್ಯೂಸಿಕ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಒಂದು ಟ್ರ್ಯಾಕ್ ಸಿಂಗರ್ ಹಾಡ್ತಾರಲ್ಲ, ಆವಾಗ ವಿತ್ ಇನ್ಸ್ಟ್ರೂಮೆಂಟ್ಸ್, ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತಾರೆ ಮ್ಯೂಸಿಕ್ ಡೈರೆಕ್ಟರ್. ಇಷ್ಟು ವಯಲಿನ್ಸ್ ಬೇಕು, ಇಷ್ಟು ಅಲ್ಲಿ ಸಿತಾರ್ ಬೇಕು, ಇಲ್ಲಿ ಫ್ಲೂಟ್ ಬೇಕು, ಇಲ್ಲಿ ಡೋಲಕ್ ಬೇಕು, ಇಲ್ಲಿ ತಬಲಾ, ಈ ತರ ಎಲ್ಲ. ಆಮೇಲೆ ಇಲ್ಲಿ ಕೋರಸ್ ಬರಲಿ, ಮೇಲ್ ಕೋರಸ್, ಫಿಮೇಲ್, ಈ ತರ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಫಸ್ಟ್ ರೆಡಿ ಮಾಡ್ಕೊತಾರೆ. ಸೊ ಸಾಂಗ್ ಒಂದು ಸ್ಟ್ರಕ್ಚರ್ ಆಗಿ ಬರುತ್ತೆ, ಸೊ ವಿತ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಮೇನ್ ಸಿಂಗರ್ ಯಾರು ಹಾಡೋದು, ಮೇನ್ ಸಿಂಗರ್ ಬಂದು ಡ್ಯುಯೆಟ್ ಆಗಿದ್ರೆ ಮೇಲ್ ಫಿಮೇಲ್ ಇಬ್ರು ಬರ್ತಾರೆ, ಸೋಲೋ ಆಗಿದ್ರೆ ಅವ್ರಿಗೆ ತಕ್ಕಂಗೆ ಮೇಲ್ ಅಥವಾ ಫಿಮೇಲ್ ಬಂದು ಅದನ್ನ ಹಾಡ್ತಾರೆ, ವಾಯ್ಸ್ ಮಿಕ್ಸ್ ಮಾಡ್ತಾರೆ. ಈಗ ಆವಾಗ ಲೈವೇ ಹಾಡಬೇಕಾಗಿತ್ತು ನಾ ಹೇಳಿದಾಗ.
1: ನೋಡಿ, ಅದನ್ನೇ ಒಂದು ಕೇಳೋಣ ಪ್ರಶ್ನೆ ಅಂತ ಅನ್ಕೊಂಡಿದ್ದೆ. ನೀವು ಎರಡೂ ತರನು ನೋಡಿದ್ದೀರಾ ಅಲ್ವಾ? ಅವಾಗಿನ ಒಂದು ಹೇಗೆ ಆರ್ಕೆಸ್ಟ್ರಾ ಸಿಸ್ಟಮ್ ಅಲ್ಲಿ ರೆಕಾರ್ಡಿಂಗ್ ಆಗ್ತಿತ್ತು ಅನ್ನುವಂಥದ್ದು, ಹಾಗೆ ಈಗ ಈ ಡಿಜಿಟಲ್ ಯುಗದಲ್ಲಿ ಹೇಗೆ ಹಾಡುಗಳು ತಯಾರಾಗ್ತಿದೆ ಎರಡೂ ಕೂಡ ನಿಮ್ಗೆ ತಿಳಿದಿದೆ. ಯಾವುದು ಬೆಸ್ಟ್ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಯಾಕಂತ ಹೇಳಿದ್ರೆ ನಾವು ಇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅವರು ಎಷ್ಟೋ ಸಾರಿ ಹೇಳಿರೋದನ್ನ ಕೇಳಿದೀವಿ, ಆ ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇತ್ತು ಇಬ್ರು ಮಧ್ಯ, ಆ ಸಿಂಗರ್ಸ್ ಮಧ್ಯ ಅಂತ ಹೇಳಿ. ಈಗ ಎಲ್ಲೋ ಒಂದ್ ಕಡೆ ಬೇರೆ ಸ್ಟುಡಿಯೋದಲ್ಲಿ ಬೇರೆ ಊರಲ್ಲಿ ಎಲ್ಲೋ ಕೋಲ್ಕತ್ತಾದಲ್ಲಿ ಒಬ್ರು ಕೂತಿರ್ತಾರೆ, ಬೆಂಗಳೂರಲ್ಲಿ ಒಬ್ರು ಇರ್ತಾರೆ, ಇಲ್ಲಿ ಹಾಡ್ ಹಾಡ್ತಾರೆ, ಅವ್ರಲ್ಲಿ ಹಾಡ್ ಹಾಡ್ತಾರೆ, ಆಮೇಲೆ ಮಿಕ್ಸಿಂಗ್ ಆಗತ್ತೆ, ಹಾಡ್ ಹೊರಗಡೆ ಬರುತ್ತೆ. ನಿಮ್ಗೆ ಯಾವುದು ತುಂಬಾ ಖುಷಿ ಕೊಡುವಂತದ್ದು, ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಕ್ವಾಲಿಟಿ ವೈಸ್ ಒಂದು ಗುಣಮಟ್ಟ ಅಂತ ಹೇಳಿ ನೋಡಿದಾಗ ಆರ್ಕೆಸ್ಟ್ರಾ ಸಿಸ್ಟಮ್ ಅಲ್ಲಿ ತಯಾರಾಗ್ತಾ ಇತ್ತಲ್ಲ, ಅದು ಖುಷಿ ಕೊಡುತ್ತಾ? ಇದ
0: ಸಿ ನನ್ ಪ್ರಕಾರ ಯಾವತ್ತಿದ್ರು ಲೈವ್ ಅಂದ್ರೆ ಎಲ್ಲ ಒಟ್ಟಿಗೆ ಮೇನ್ ಸಿಂಗರ್ಸ್ ವಿತ್ ಆರ್ಕೆಸ್ಟ್ರೇಷನ್ ಎಲ್ಲ ಒಟ್ಟಿಗೆ ರೆಕಾರ್ಡ್ ಆಗ್ತಾ ಇತ್ತಲ್ಲ, ಅದು ತುಂಬಾ ಒಳ್ಳೆ ಸಿಸ್ಟಮ್. ಯಾಕೆಂತಂದ್ರೆ ಆ ಹಾಡ್ನ ಬೆಳಗ್ಗೆಯಿಂದ ತಯಾರಿ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ರಿಹರ್ಸಲ್ಗಳು ಆಗ್ತಾ ಇರ್ತಾ ಇತ್ತು. ಸೊ ಎಲ್ಲಾರ್ಗು ಆ ಹಾಡು ಚಿರಪರಿಚಿತ ಆಗೋಗಿರೋದು ರಾತ್ರಿ ರೆಕಾರ್ಡಿಂಗ್ ಆಗೋಷ್ಟರೊಳಗೆ, ಸೊ ಎಲ್ಲಾರ್ಗೂ ಕರ್ತಲಾ ಮಲಕ ಆಗೋಗಿರೋದು. ಹಾಗಾಗಿ ಟೇಕ್ ಟೈಮ್ನಲ್ಲಿ ಯಾರು ಮಿಸ್ಟೇಕೆ ಮಾಡ್ತಾ ಇರಲಿಲ್ಲ, ಆಲ್ಮೋಸ್ಟ್ ಮಾಡಿದ್ರು ಒಂದ್ ಸರ್ತಿ ಎರಡ್ ಸರ್ತಿ ಅಷ್ಟೇ, ಆಮೇಲೆ ಟೇಕ್ ಆಗೋದು. ಟೇಕ್ ಆದ್ಮೇಲೆ ಯಾಕೆಂದ್ರೆ ಬೆಳಗ್ಗೆಯಿಂದ ರಿಹರ್ಸಲ್ ಆಗಿರ್ತಿತ್ತಲ್ಲ, ಸೊ ಹಾಗಾಗಿ ಅವರೆಲ್ಲ ಚೆನ್ನಾಗಿ ಎಕ್ಸ್ಪರ್ಟೀಸ್ ಆಗೋಗಿರೋದು ಬಂದ್ಬಿಟ್ಟಿರೋದು. ತುಂಬಾ ಚೆನ್ನಾಗಿ ನುಡ್ಸೋರು ಎಲ್ಲ ನುಡ್ಸಿರೋರು, ಹಾಡೋರು ತುಂಬಾ ಚೆನ್ನಾಗಿ ಹಾಡಿರೋರು. ಎಂಡ್ ಪ್ರಾಡಕ್ಟ್ ಕೇಳಿದ್ರೆ ಲೈವ್ಲಿ ಆಗಿರೋದು, ಯಾಕೆಂದ್ರೆ ಎಲ್ಲಾರು ಪಾರ್ಟಿಸಿಪೇಷನ್ ಒಟ್ಟಿಗೆ ಒಟ್ಟಿಗೆ ಇರ್ತಿದ್ರು, ಒಟ್ಟಿಗೆ ರೆಕಾರ್ಡ್ ಮಾಡ್ತಿದ್ರು. ಸೊ ಹಾಗಾಗಿ ಎಂಡ್ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋ ಇಂಟೆನ್ಷನ್, ಬಟ್ ಅದ್ ಯಾವಾಗ್ಲೂ ಇರುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿದಾಗ ಫಿಸಿಕಲ್ ಆಗಿ ಅದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಮಿಕ್ಸ್ ಮಾಡಿದ್ರು ಚೆನ್ನಾಗಿದ್ದೇ ಇರುತ್ತೆ, ಅದೇನು ಇಲ್ಲ ಅಂತಲ್ಲ, ಬಟ್ ಪಾರ್ಟಿಸಿಪೇಷನ್ ನಿಮಗ್ ಟೈಮ್ ಆದಾಗ ನೀನ್ ಬಾ ಫ್ಲೂಟ್ ನೋಡ್ಸಕ್ಕೆ, ನಿನಗ್ ಟೈಮ್ ಆದಾಗ ನೀನ್ ಸಿತಾರ ಬಾ, ಈ ತರ ಸಪರೇಟ್ ಸಪರೇಟ್
1: ಹಾಡಿನ ಒಂದು ಭಾವದಲ್ಲಿ ಏನಾದ್ರೂ ವ್ಯತ್ಯಾಸ ಆಗತ್ತೆ ಅಂತ ಹೇಳಿ ಅಥವಾ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ?
0: ಖಂಡಿತ ಖಂಡಿತ ಬೀರೇ ಬೀರುತ್ತೆ, ಯಾಕೆಂದ್ರೆ ಲೈವ್ ನಲ್ಲಿ ಎಲ್ಲಾ ನೋಡ್ತಿರ್ತಾರೆ, ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಇದನ್ನ ಚೆನ್ನಾಗಿ ಹಾಡ್ಬೇಕು ಅಂತ.
1: ಹಾಗೇನೆ ಇದು ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲೇ ಹೇಳ್ಬಹುದು, ಈ ತರ ಇಲ್ಲ ಹೀಗ್ ಮಾಡ್ಕೊ ಅಂತ ಹೇಳ್ಬಹುದು. ಹಾಗೆ ಎಲ್ಲರ ಒಂದು ಅಭಿಪ್ರಾಯಕ್ಕೂ ಅಲ್ಲಿ ಮನ್ನಣೆ ಸಿಗತ್ತೆ.
0: ಖಂಡಿತ
1: ಎಲ್ಲರೂ ಜೊತೆಗಿರ್ತೀರಾ,
0: ಎಲ್ಲರೂ ಜೊತೆಗಿರೋದೇ ಇಂಪಾರ್ಟೆಂಟ್, ಯಾಕೆಂದ್ರೆ ಎಲ್ಲಾರು ಪಾರ್ಟಿಸಿಪೇಷನ್ ಅಷ್ಟು ಚೆನ್ನಾಗಿರುತ್ತೆ.
1: ಸಾಹಿತಿಗಳು ಇರ್ತಾರೆ,
0: ಹುರುಪಿರುತ್ತೆ, ಎಲ್ಲರೂ ಇದಾರಲ್ಲ ಅನ್ನೋ ಹುರುಪಿರುತ್ತೆ.
1: ಕೂಡು ಕುಟುಂಬ ಅಂತ ಹೇಳ್ತೀವಿ ನೋಡಿ, ಹಾಗೆ ಈಗಿನ ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ಆಗಿನ ಕೂಡು ಕುಟುಂಬ ಫ್ಯಾಮಿಲಿ ಅಂತ ಏನ್ ಹೇಳ್ತೀವಿ ಆ ರೀತಿಯನ್ನು.
0: ಬಟ್ ಇವಾಗಿಂದ ಹೇಳ್ಬೋದು ಅಂದ್ರೆ ಅಡ್ವಾಂಟೇಜ್ ಅನ್ನೋ ಇದು ಬಂದ್ರೆ ಅವ್ರಿಗೆ ಯಾರಿಗೋ ಆರ್ಟಿಸ್ಟ್ಗೆ ಟೈಮ್ ಇರೋದಿಲ್ಲ, ಸೊ ಇವತ್ತಿನ ದಿನ ನಾನು ಫ್ರೀ ಇಲ್ಲ ನಾಳೆ ಬರ್ಬೋದಾ ಅಂತ ಅವ್ರಿಗೆ ಅನ್ಬಿಟ್ಟು ಕಾದ್ಬಿಟ್ಟು ನಾಳೆ ಬನ್ನಿ ಅಂತ ಹೇಳಿ ನಾಳೆ ಅವ್ರು ಸಪರೇಟ್ ಆಗಿ ಮಿಕ್ಸ್ ಮಾಡ್ಕೋಬಹುದು.

0: ಒಂದು ಆಪ್ಷನ್ ಇರುತ್ತೆ. ಆವಾಗ ಎಲ್ಲಾರ್ ಕಾಲ್ ಶೀಟ್
1: ಒಟ್ಟಿಗೆ ಸೇರ್ಬೇಕಾಗಿತ್ತು, ಆಗಷ್ಟೇ ಹಾಡ್ ತಯಾರಾಗಕ್ಕೆ ಸಾಧ್ಯ ಇರ್ತಾ ಇತ್ತು. ಪ್ರತಿ ಒಂದ್ರಲ್ಲೂ ಅದರದೇ ಆದಂತಹ ಒಂದು ಪ್ಲಸ್ ಮೈನಸ್ ಇದೇ ಇರುತ್ತೆ.
0: ಬಟ್ ಏನೇ ಆದ್ರೂ ಆ ಲೈವ್ ನಲ್ಲಿ ಹಾಡೋ ಫೀಲ್ ಇದೆಯಲ್ಲ, ಆ ಖುಷಿ, ಆಮೇಲೆ ಆ ಫೀಲ್, ಅದು ತುಂಬಾನೇ ಸಂತೋಷ ತಂದ್ಕೊಡುತ್ತೆ.

0: ಆಕಾಶವಾಣಿಯ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗೌರಿ ಗಣೇಶ ಹಬ್ಬ ಈ ದಿನ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಬದ್ರಿ ಪ್ರಸಾದ್ ಅವರು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಈಗ ಒಬ್ಬ ಗಾಯಕ ಹಾಡು ಹೇಳಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಭಾಷಾ ಉಚ್ಚಾರಣೆ. ನಮ್ಮಲ್ಲಿ ಎಷ್ಟೋ ಜನ ಬೇರೆ ಭಾಷೆಯ ಗಾಯಕರು ಬಂದು ಹಾಡಿದ್ದಾರೆ, ಹಾಗೆ ನೀವು ಕೂಡ ಅನ್ಯ ಭಾಷೆಗಳಲ್ಲಿ ಹಾಡಿದ್ದೀರಿ. ಭಾಷೆಯ ಉಚ್ಚಾರಣೆ ಸರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ತಯಾರಿ ಹೇಗಿರುತ್ತೆ?
1: ಈಗ ಮ್ಯೂಸಿಕ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಹಾಗಿರುವಾಗ ಇವಾಗ ನಾವು ಯಾವ ಲ್ಯಾಂಗ್ವೇಜ್ನಲ್ಲಿ ಭಾಷೆನಲ್ಲಿ ಹಾಡಬೇಕು ಅಂತ ಇರ್ತೀವಿ, ಆಮೇಲೆ ಅದಕ್ಕೆ ಹಾಡಿಗೆ ಯಾರು ಸಾಹಿತ್ಯ ಬರೆದಿರ್ತಾರೆ ಅವರು ಇರಬೇಕು. ಯಾಕೆ ಅಂತಂದ್ರೆ ನಮಗೆ ಗೊತ್ತಿರಲ್ಲ ಅದರದ್ದು ಉಚ್ಚಾರಣೆ ಎಲ್ಲ. ಸೊ ಆ ಭಾಷೆ ಗೊತ್ತಿರೋರು, ಪರಿಣಿತರು, ಸಾಹಿತ್ಯ ಬರೆದಿರೋರು ಅವ್ರು ಇದ್ದಾಗಲ್ಲಿ ಮಹಾಪ್ರಾಣ, ಅಲ್ಪಪ್ರಾಣ ಇದೆಲ್ಲ ಉಚ್ಚಾರಣೆ ಹೇಗಿದೆ, ಒಂದೊಂದಕ್ಕೊಂದೊಂದು ನೇಟಿವಿಟಿ ಇರುತ್ತೆ ಒಂದೊಂದು ಭಾಷೆಗೆ. ಸೊ ಅಕಾರ್ಡಿಂಗ್ಲಿ ಸೊ ಅವ್ರು ಹೇಳ್ಬಿಟ್ಟು ಸರ್ ನೀವು ಈ ತರ ಹಾಡಿದನ, ಈ ತರ ಹಾಡಿ, ಈ ತರ ಹಾಡಿ ಅಂದಾಗ ಅದನ್ನ ನೋಟ್ ಮಾಡ್ಕೊಂಡು ನಾವು ಬರ್ಕೊಳ್ಳೋದು ಕನ್ನಡದಲ್ಲೇ ಬರ್ಕೊಳ್ಳೋದು.
0: ಸಾಹಿತಿಗಳಲ್ಲಿರ್ತಾರೆ ಒಟ್ಟಿನಲ್ಲಿ ಹಾಡೋ ಸಮಯದಲ್ಲಿ ಸಾಹಿತಿಗಳು
1: ಇರಲೇಬೇಕು. ಯಾಕೆ ಅಂತಂದ್ರೆ ಅವರೇ ಬರೆದಿರೋದು
0: ಈ ಪದದ ಉಚ್ಚಾರಣೆ ಇದೇ ರೀತಿ ಆಗ್ಬೇಕು ಅಂತ ಅವರು ಹೇಳ್ತಾರೆ.
1: ಯಾಕೆಂದ್ರೆ ನೀವು ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಆ ಭಾಷೆ ಕೇಳುಗರು ಇರ್ತಾರಲ್ಲ ಅವ್ರಿಗೆಲ್ಲ ಇದೇನ್ ತಪ್ಪಾಡಿದಾರೆ ಇವರು ಅನ್ನೋದು ಬರುತ್ತೆ. ಆದಷ್ಟು ಸರಿಯಾಗಿ ಹಾಡ್ಬೇಕು. ಸೊ ಸರಿಯಾಗಿ ಹಾಡ್ಬೇಕು ಅಂದ್ರೆ ಗೊತ್ತಿರೋರು ಇರ್ಬೇಕು. ಸೊ ಆ ಭಾಷೆ ಗೊತ್ತಿರೋರು ತಿಳಿದಿರೋರು ಇದ್ರೆ ಅವ್ರು ಹೀಗೆ ಹಾಡ್ಬೇಕು ಸರ್ ಇದು ಆಕ್ಸೆಂಟ್ ಅಂತ ಹೇಳ್ತಾರೆ. ಅದನ್ನ ನಾವು ಕನ್ನಡದಲ್ಲಿ ಬರ್ಕೋತೀನಿ, ಯಾವುದೇ ನಾವು ಭಾಷೆ ಹಾಡಕ್ ಹೋದ್ರು ಇದನ್ನ ಕನ್ನಡದಲ್ಲಿ ಬರ್ಕೊಂಡ್ಬಿಟ್ಟು ಆಮೇಲೆ ಅವ್ರು ಹೇಳ್ತಾ ಇರೋ ಪಾಯಿಂಟ್ಸ್ ಯಾವ್ದು ಅಂತ ನೋಟ್ ಮಾಡ್ಕೊಂತೀವಿ. ನಾವು ಹಾಡುವಾಗ ಅದನ್ನ ಅಳವಡಿಸ್ಕೋತೀವಿ. ಅಳವಡಿಸ್ಕೊಂಡಾಗ
0: ಉಚ್ಚಾರಣೆ ಸರಿಯಾಗಿ ಬರುತ್ತೆ,
1: ಉಚ್ಚಾರಣೆ ಚೆನ್ನಾಗಿ ಬರುತ್ತೆ. ಹಾಗೆ ಅದ್ರ ಜೊತೆ ಸಂಗೀತ ಸೇರ್ಕೊಂಡಾಗ ನಮ್ಮ ಹಾಡೋ
0: ಜೊತೆಗೆ ಭಾವ ತುಂಬೋದಕ್ಕೂ ಕೂಡ ನಿಮ್ಗೆ ಸಹಾಯ
1: ಖಂಡಿತ.
0: ಕನ್ನಡದಲ್ಲಿ ಹಾಡಬೇಕಾದ್ರೂ ಇದೇ ರೀತಿ
1: ಖಂಡಿತ
0: ಆಗ್ಲೂ ಸಾಹಿತಿಗಳು
1: ಹೌದು ಸಾಹಿತಿ ಇರ್ಲೇಬೇಕು. ಯಾಕೆ ಅಂತಂದ್ರೆ ಅವ್ರು ಯಾವಾಗ ಇರ್ಬೇಕು, ಯಾಕಿರ್ಬೇಕು ಅಂದ್ರೆ ಇವಾಗ ಯಾವುದೋ ಒಂದು ವರ್ಲ್ಡ್ ಚೇಂಜ್ ಮಾಡಬೇಕು ಅನ್ಕೊಂತಾರೆ ಮ್ಯೂಸಿಕ್ ಡೈರೆಕ್ಟರು ಅಥವಾ ಸಿಂಗರು. ನಾವೆಲ್ಲ ಅನ್ಕೊಂತೀವಿ ಸರ್ ಇದೇನೋ ಸ್ವಲ್ಪ ಫ್ಲೂಯೆನ್ಸಿ ಇಲ್ಲ, ಇದಕ್ಕೇನಾದ್ರೂ ಒಂದ್ ಅನ್ಯ ಪದ ಏನಾದ್ರು ಕೊಡ್ಬೋದಾ ಅಂತ. ಆವಾಗ ಅದ್ ಕೊಡ್ಬೋದು ಅನ್ನೋರು ಯಾರು? ಸಾಹಿತಿಗಳು. ಸೊ ಅವ್ರು ಇರ್ತಾರೆ, ಓ ಇದನ್ನ ಹೀಗ್ ಮಾಡ್ಕೋಬಹುದಾ ಅಂತ ಇನ್ನೊಂದು ವರ್ಡ್ ಕೊಡ್ತಾರೆ, ಅದನ್ನ ಅಳವಡಿಸ್ಕೊಂಡು ಅದಕ್ಕೆ ಹೊಂದೋ ತರ ಅದಕ್ಕೆ ಹಾಡಿದಾಗ ಅಮೋಘವಾಗಿರುತ್ತೆ.

0: ಯಾವ್ಯಾವ ಭಾಷೆಗಳಲ್ಲಿ ಸರ್ ನೀವು ಹಾಡಿರೋದು? ಎಷ್ಟು ಭಾಷೆಗಳಲ್ಲಿ ಹಾಡಿದೀರಾ?
1: ಸುಮಾರು ಭಾಷೆಗಳಲ್ಲಿ ಹಾಡಿದ್ದೀನಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಕೊಂಕಣಿ, ತುಳು, ಇತ್ತೀಚೆಗೆ ಇಟಾಲಿಯನ್ ಭಾಷೆ ಹಾಡಿದ್ದೀನಿ, ರಷ್ಯನ್ ಭಾಷೆ ಹಾಡಿದ್ದೀನಿ, ಹಿಂದಿ ಭಾಷೆ ಹಾಡಿದ್ದೀನಿ.
0: ಎಲ್ಲಾ ಹಾಡುಗಳನ್ನ, ಎಲ್ಲಾ ಭಾಷೆ ಹಾಡುಗಳನ್ನು ಹಾಡುವಾಗ ತಯಾರಿ ಇದೇ ರೀತಿ
1: ಇದೇ ರೀತಿ ಸಂಸ್ಕೃತದಲ್ಲಿ ಹಾಡಿದ್ದೀನಿ, ಈ ತರ ಸುಮಾರು ಹಲವಾರು ಭಾಷೆಗಳಲ್ಲಿ.
0: ಈಗ ಬದ್ರಿ ಪ್ರಸಾದ್ ಅವರಂದ್ರೆ ವರ್ಸಟೈಲ್ ಸಿಂಗರ್, ಎಲ್ಲಾ ರೀತಿ ಹಾಡುಗಳನ್ನು ಹಾಡ್ತಾರೆ. ಭಕ್ತಿ ಸಂಗೀತ ಇರಬಹುದು, ಜನಪದ ಇರಬಹುದು, ಸುಗಮ ಸಂಗೀತ ಇರಬಹುದು, ಹಾಗೆ ಚಿತ್ರ ಸಂಗೀತ, ಅದಂತೂ ಹೇಳೋ ಹಾಗೆ ಇಲ್ಲ. ನಿಮ್ಗೆ ಹೆಚ್ಚು ಖುಷಿ ಕೊಡುವಂತದ್ದು ಯಾವ ಪ್ರಕಾರ ಸಂಗೀತದಲ್ಲಿ?
1: ಮ್ಯೂಸಿಕ್ ಆಸ್ ಎ ಹೋಲ್. ಇವಾಗ ಒಂದು ಮ್ಯೂಸಿಕ್ ಅಂದಾಗ

0: ಅದು ಚೆನ್ನಾಗಿದ್ರೆ, ಒಳ್ಳೆ ಸಾಹಿತ್ಯ ಒಳ್ಳೆ ಸಂಗೀತ ಅದಕ್ಕೆ ಬಿದ್ರೆ ಚೆನ್ನಾಗಿದ್ದೇ ಇರುತ್ತೆ, ಯಾವುದೇ ಪ್ರಕಾರ ಆಗ್ಲಿ ಅಲ್ವಾ. ನಿಮ್ಗೆ ದೇವರನಾಮ ಆಗಿರ್ಬೋದು, ಫಿಲಂ ಆಗಿರ್ಬೋದು, ತುಂಬಾ ಚೆನ್ನಾಗಿದ್ರೆ ಹಾಡು, ಹಾಡುಗಾರ ಎರಡು ಚೆನ್ನಾಗಿದ್ರೆ ಮನ ಮುಟ್ಬಿಡುತ್ತೆ.
1: ಹೌದು, ಕೇಳುಗರ ಮನ ಮುಟ್ಟ
0: ಅಷ್ಟೇ. ದೇವರನಾಮ ಹಾಡ್ಲಿ, ಏನ್ ಚೆನ್ನಾಗಿ ಹಾಡ್ತೀರಾ ಸರ್ ಅಂತಾರೆ. ಭಾವಗೀತೆ ಹಾಡ್ಲಿ, ಏ ಇದು ಚೆನ್ನಾಗಿ ಹಾಡ್ತೀರಾ ಸರ್, ಫಿಲಂ ಓ ತುಂಬಾ ಚೆನ್ನಾಗಿ ಹಾಡ್ತೀರಾ. ಬಟ್ ಅದರ ಒಂದು ಟೆಕ್ನಿಕಲಿ ಅದರದೇನೋ ಒಂದು ಪಾಯಿಂಟ್ಸ್ ಇರುತ್ತೆ, ಅದನ್ನ ನೋಟ್ ಮಾಡಿ ಅದನ್ನ ಹಾಡಿದಾಗ ಅಳವಡಿಸ್ಕೊಂಡಾಗ ಅದನ್ನ. ಇವಾಗ ದೇವರ ನಾಮದಲ್ಲಿ ಒಂದೇನೋ ಅಳವಡಿಕೆ ಇದೆ,
1: ಬೇಕಾದಂತಹ ಭಾವ, ಆಟಿಟ್ಯೂಡ್ ಅಂತ ಹೇಳ್ತಾರೆ
0: ಆತರ. ಸೊ ಮನದಟ್ಟಾಗಿದ್ರೆ ಅದನ್ನ ಇದನ್ನ ಹೆಂಗ್ ಹಾಡ್ಬೇಕು ಅಂತ ಹಾಡಿದಾಗ ತುಂಬಾ ಚೆನ್ನಾಗಿದೆ ಸರ್ ದೇವರ ನಾಮ. ಇವಾಗ ಒಂದ್ ಸುಮ್ನೆ ಒಂದ್ ಕಾಮಿಡಿ ಹೇಳ್ತೀನಿ, ಈಗ ಒಂದ್ ಫಿಲಂ ಸಾಂಗ್ ಇದೆ, ಇವಾಗ ದೇವರ ನಾಮ ಹಾಡೋ ತರ ನೀವು ಫಿಲಂ ಮಾಡ್ಬಿಟ್ರೆ ಹೆಂಗಿರುತ್ತೆ ಅಲ್ವಾ? ಸೊ ಕ್ಲಾಸಿಕಲ್ ಆಗಿ ಆಗ್ಬಿಡುತ್ತೆ. ಇಲ್ಲಿ ರೊಮ್ಯಾಂಟಿಕ್ ಸಾಂಗ್ ಕೊಟ್ಟಿರ್ತಾರೆ, ನೀವು ಕ್ಲಾಸಿಕಲ್ ಆಗಿ ಹಾಡ್ತಾ ಇದ್ರೆ ಅಂತ ಹಾಡಿದ್ರೆ ಚೆನ್ನಾಗಿರಲ್ಲ. ಅದೇ ರೀತಿ
1: ಹಾಡಿಗೆ ಏನ್ ಬೇಕೋ ಅದೇ
0: ಅದೇ ಕೊಡ್ಬೇಕು. ಅದೇ ತರ ಫಿಲಂ ಅಲ್ಲಿ ನಾವೇನ್ ಹಾಡ್ತೀವಿ ಆತರ ಒಂದ್ ಭಾವ ನೀವು ದೇವರ ನಾಮದಲ್ಲಿ ಕೊಡಕ್ ಆಗಲ್ಲ. ದೇವರ ನಾಮದಲ್ಲೇ ಒಂಥರ ಬೇರೆ ಇರುತ್ತೆ, ಟ್ರೆಡಿಷನಲ್ ಆಗಿ ಅದನ್ನ ಹಾಡ. ಅದರ ಪ್ರಕಾರ
1: ಎಲ್ಲಾ ಪ್ರಕಾರದ ಸಂಗೀತ ನಿಮಗೆ ಬಹಳ ಇಷ್ಟ ಆಗತ್ತೆ.
0: ಇಷ್ಟ ಆಗುತ್ತೆ
1: ಯಾಕಂತ ಹೇಳಿದ್ರೆ ನೀವೊಬ್ರು ಗಾಯಕರು, ಎಲ್ಲಾ ಒಂದು ರೀತಿಯ ಹಾಡುಗಳನ್ನು ಕೂಡ ಇಷ್ಟಪಡ್ತೀರ.
0: ಆಮೇಲೆ ಒಬ್ಬ ಗಾಯಕ ಅಂದ್ರೆ ನನ್ನ ಪ್ರಕಾರ ಎಲ್ಲಾ ತರ ಹಾಡೋ ತರನು ಇರ್ಬೇಕು, ಕಲ್ತಿರ್ಬೇಕು, ಅಟ್ಲೀಸ್ಟ್ ನೋ ಹೌ ಅಂತಾರಲ್ಲ, ಎಕ್ಸ್ಪರ್ಟೀಸ್ ಆಗಕ್ಕಾಗಲ್ಲ. ಯಾಕಂದ್ರೆ ಇಡೀ ಜನ್ಮ ತಗೊಂಡ್ರು ಕಡಿಮೆನೆ, ಅಷ್ಟು ಟೈಮ್ ಸಾಲದು. ಅಂತ ಲೆಜೆಂಡರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನನ್ನ ಹತ್ರ ಎಷ್ಟೋ ಸರ್ತಿ ಹೇಳಿದ್ದಾರೆ, ಐ ಆಮ್ ಎ ಸ್ಟೂಡೆಂಟ್ ಫಾರ್ ಎವರ್ ಬದ್ರಿ ಅಂತ. ಅಂತ ಗಾಯಕರು, ಮೇರು ಗಾಯಕರು ಐ ಆಮ್ ಎ ಸ್ಟೂಡೆಂಟ್ ಫಾರ್ ಎವರ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇನ್ನ ಮಿಕ್ಕಿದ್ದವರ ನಾವುಗಳೆಲ್ಲ ಹೇಗೆ ಅಂತ.

0: ಹಿರಿಯ ಗಾಯಕರ ಜೊತೆ ಎಲ್ಲ ತುಂಬಾ ಕೆಲಸ ಮಾಡಿದ್ರ ನೀವು ಅಲ್ವಾ, ಅವರ ಜೊತೆ ಒಡನಾಟ ಹೇಗಿತ್ತು, ಆ ಒಂದೆರಡು ಅನುಭವಗಳನ್ನ ಹೇಳೋದಾದ್ರೆ, ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ?
1: ಅಯ್ಯೋ ತುಂಬಾ ಚೆನ್ನಾಗಿರ್ತಿತ್ತು. ಯಾಕೆ ಅಂತಂದ್ರೆ ಅವರು ಹಾಡೋದ್ರಲ್ಲಿ ಅವ್ರ ಅಪ್ರೋಚೇ ಬೇರೆ. ಯಾಕೆಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್, ಎಷ್ಟೋ ಸಾಂಗ್ಗಳು ಸಾವಿರಾರು ಗೀತೆಗಳ ಹಾಡ್ಬಿಟ್ಟಿರ್ತಾರಲ್ಲ, ಅವರ ಅಪ್ರೋಚ್ ಅವಾಗ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಹೇಗ್ ಹಾಡ್ತಾರೆ ಅವರು, ಉಚ್ಚಾರಣೆ ಹೇಗಿದೆ, ಆಮೇಲೆ ಆ ಭಾವಕ್ಕೆ ತಕ್ಕಂಗೆ ಅವ್ರ ಎಕ್ಸ್ಪ್ರೆಷನ್ ಹೇಗ್ ಕೊಡ್ತಾರೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಾನು ಎಷ್ಟೋ ನಾನು ಟ್ರ್ಯಾಕ್ ಗಳೆಲ್ಲ ಹಾಡುವಾಗ ಎಸ್ ಪಿ ಸರ್ಗೆ ಇದು ಸಾಹಿತ್ಯ ಎಲ್ಲ ಡಿಕ್ಟೇಟ್ ಮಾಡಿ ಅವರೆಲ್ಲ ಬರ್ಕೊಂಡು ಎಲ್ಲ ಆಗ್ತಿತ್ತು. ಆವಾಗ ನಾನು ಯಾವಾಗ್ಲೂ ಒಂದ್ಸರ್ತಿ ಕೇಳಿದ್ದುಂಟು ಅವ್ರನ್ನ, ಸರ್ ನಿಮ್ಮ ಹತ್ರ ಏನೋ ಒಂದ್ ಕೇಳ್ಬೇಕು, ಕೇಳಲ್ಲ ನಾನು ಅಂತ. ಹೇ ಕೇಳಿ ಕೇಳಿ ದಯವಿಟ್ಟು ಕೇಳಿ ಅಂತಂದ್ರು, ಸರ್ ನೀವು ಹಾಡುವಾಗ ಎಷ್ಟೋ ಜನ ಆಕ್ಟರ್ಗಳಿಗೆಲ್ಲ ಹಾಡ್ತೀರಾ, ನೀವು ಶೋರ್ಧನ್ಗಾಗಿರ್ಬೋದು, ಅಂಬರೀಷ್ ಅವ್ರಿಗಾಗಿರ್ಬೋದು, ಶಂಕರ್ನಾಗ್ ಆಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಈ ತರ ಎಷ್ಟೋ ಜನ ಹೀರೋಗಳಿರ್ತಾರೆ, ಆದ್ರೆ ನೀವು ಹಾಡುವಾಗ ಕಣ್ಮುಚ್ಕೊಂಡ್ರೆ ಅವರೇ ಹಾಡ್ತಾ ಇದಾರೆ ಅನ್ನೋ ಫೀಲ್ ಬರುತ್ತೆ ಅಭಿಮಾನಿಗಳಿಗೆ, ನಮಗೂ ಅಷ್ಟು, ನಾವು ಗ್ರೇಟೆಸ್ಟ್ ಅಭಿಮಾನಿ. ಸೊ ಹೀಗಿರುವಾಗ ಹೇಗ್ ಸಾಧ್ಯ ಅದು ಅಂತ, ಅದಕ್ಕೇನು ಉತ್ತರ ಕೊಟ್ಟಿರ್ಬೋದು ಅವರು?
0: ನೀವು ಹೇಳಿ ಸರ್.
1: ಅಲ್ಲ ನೋಡಿ, ಅವರು ಓ ಹಂಗೆ ನಾನು ಮಾಡಿ ಹಾಡ್ತೀನಿ ಅಂತ ಹೇಳಲಿಲ್ಲ ಅವರು. ಅವ್ರ ಉತ್ತರ ಹೇಗಿತ್ತು ಅಂದ್ರೆ, ಅದು ನಿಮ್ಮ ಅಭಿಮಾನ, ನಿಮ್ ಪ್ರೀತಿ ನನ್ನ ಬಗ್ಗೆ ಇದೆ, ಅಷ್ಟೊಂದು ಅಪಾರವಾಗಿದೆ, ಹಾಗಿರೋದ್ರಿಂದ ನಿಮ್ಗೆ ಹಂಗ್ ಕೇಳಿಸುತ್ತೆ ಅಂದ್ರು.
0: ಅಂದ್ರೆ ಕ್ರೆಡಿಟ್ ಎಲ್ಲ ಅವರು ಕೇಳೋರಿಗೆ.
1: ಸರ್ ನೀವ್ ಈ ತರ ಎಲ್ಲ ನೋಡಿ ಅಂತ ನಾನು. ಸೊ ಚೆನ್ನಾಗಿರೋದು
0: ಸರಳತೆ ಅಲ್ಲ,
1: ಒಂದ್ ಸರಳತೆ, ಮತ್ತೆ ಡೌನ್ ಟು ಅರ್ತ್ ಅಂತಾರಲ್ಲ, ಆತರವ್ರನ್ನೆಲ್ಲ ನೋಡ್ ಕಲಿಬೇಕು. ಒಳ್ಳೆ ಮೇರು ಗಾಯಕ ಅದಕ್ಕಿಂತ ಮುಂಚೆ ಏನು ಅಂದ್ರೆ ಒಳ್ಳೆ ಹ್ಯೂಮನ್ ಬೀಯಿಂಗ್.
0: ಹೌದು,
1: ಎಲ್ಲರೂ ಅಷ್ಟೇ, ಒಂದ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗೋದು ತುಂಬಾ ಇಂಪಾರ್ಟೆಂಟ್.
0: ಹೌದು ನೋಡಿ, ಟ್ಯಾಲೆಂಟ್ ಇರೋರ್ನೆಲ್ಲ ಜನ ನೆನಪಿಸ್ಕೊಳ್ಳೋದಿಲ್ಲ ಅಲ್ವಾ?
1: ಹೌದು.
0: ಸೊ ಅದ್ರ ಜೊತೆ
1: ಒಳ್ಳೆ ವ್ಯಕ್ತಿ,
0: ಅವರ ವ್ಯಕ್ತಿತ್ವ ಕೂಡ ಜನರ ಮನ ಮುಟ್ಟಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿತ್ವ
1: ಇಂಪಾರ್ಟೆಂಟ್
0: ಆಗತ್ತೆ ಅಲ್ಲ. ಸೊ ಹಾಗಾಗಿ ಎಸ್ ಪಿ ಬಿ ಅವರು ಈಗ್ಲೂ ಕೂಡ ನೋಡಿ
1: ಎಲ್ಲರೂ. ಜಾನಕಮ್ಮ ಅವರು,
0: ಜಾನಕಮ್ಮ ಅವ್ರ ಜೊತೆ ಯಾವ್ದಾದ್ರು ನೆನಪಿದ್ಯಾ ಸರ್?
1: ಜಾನಕಮ್ಮ ಅವ್ರ ಜೊತೆ ನಾನು ಅವಾರ್ಡ್ ತಗೊಳ್ಳುವಾಗ ಅವರು ಬಂದಿದ್ರು ಅವತ್ತು, ಅವ್ರ ಹತ್ರ ನಾನು ಅವಾರ್ಡ್ ತಗೊಂಡೆ, ಆರ್ಯಭಟ್ಟ ಅವಾರ್ಡ್, ತುಂಬಾ ಖುಷಿ ಕೊಟ್ಟಿತ್ತದು. ಹಾಗೆ ಅವ್ರ ಜೊತೆ ಒಂದು ಹಾಡು ಹಾಡಿದೀನಿ ನಾನು, ಬಟ್ ಆ ಹಾಡ್ ಜ್ಞಾಪಕ ಇಲ್ಲ ಇವಾಗ ಸದ್ಯಕ್ಕೆ, ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಹಾಡಿದ್ದು. ಡಿವೋಷನಲ್ ಆಲ್ಬಮ್ ಅಲ್ಲಿ ರಾಮನ್ ಮೇಲೆ ಅವರು ನಾನು ಒಟ್ಟಿಗೆ

0: ಬದ್ರಿ ಪ್ರಸಾದ್ ಅವರ ಈ ಚಿತ್ರರಂಗದ ಹಿರಿಯರ ಜೊತೆ ಒಡನಾಟ ಹೇಗಿತ್ತು ಅಂತ ಹೇಳಿದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಜೊತೆ ಹಂಚ್ಕೊಂಡ್ರಿ ನೀವು, ಅವ್ರ ಜೊತೆ ಒಡನಾಟ ಹೇಗಿತ್ತು ಅಂತ, ಹಾಗೆ ಎಸ್ ಜಾನಕಿ ಹಾಗೆ ಎಲ್ಲಾ ಮಹನೀಯರ ಜೊತೆ ನೀವು ಕೆಲಸ ಮಾಡಿದ್ದೀರಾ, ಹಾಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನೀವು ಎ ಆರ್ ರೆಹಮಾನ್ ಅವ್ರ ಜೊತೆನೂ ಕೂಡ ಕೆಲಸ ಮಾಡಿದ್ದೀರಾ, ಆ ಅನುಭವ ಹೇಗಿತ್ತು?
1: 2005 ಅಲ್ಲಿ ಅವ್ರದ್ದು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಅವ್ರದ್ದು 3D ಶೋ ಆಗುತ್ತೆ, ಮ್ಯೂಸಿಕಲ್
0: 21 ವರ್ಷದ ಹಿಂದೆ.
1: ಹೌದು, ಅವಾಗ ಕರ್ನಾಟಕದಿಂದ ನಾನು ಒಬ್ಬನೇ ಗಾಯಕ ಆ ಸ್ಟೇಜಲ್ಲಿ, ಎಲ್ಲರೂ ಚೆನ್ನೈಯಿಂದ ಅಥವಾ ಬಾಂಬೆಯಿಂದ ಎಲ್ಲ ಬಂದಿರ್ತಾರೆ, ಅದರಲ್ಲಿ ಚಿತ್ರಮ್ಮ ಇರ್ತಾರೆ, ಅಲ್ಕಾ ಯಾಜ್ಞಿಕ್, ಸಾಧನಾ ಸರ್ಗಮ್ ಅವರು, ಹಾಗೆ ಹರಿಹರನ್ ಅವರು,
0: ಘಟಾನುಘಟಿಗಳೇ.
1: ಅಲ್ಲಿ ನಾನು ಒಂದು ಎರಡು ಹಾಡುಗಳನ್ನ ಹಾಡ್ತೀನಿ, ಮುಕ್ಕಾಲ ಮುಕಾಬ್ಲಾ ಹಾಡ್ತೀನಿ, ಅದನ್ನ ಹಾಡಿದ ತಕ್ಷಣನೇ ರೆಹಮಾನ್ ಅವರು ಕ್ಲಾಪ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ ನನಗೆ. ಸೊ ಇಟ್ ವಾಸ್ ಎ ವಂಡರ್ಫುಲ್ ಮೊಮೆಂಟ್ ಅದು, ಅಂಡ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಆಗಿತ್ತು, ಅಂಡ್ ತುಂಬಾನೇ ಸಂತೋಷ ತಂದ್ಕೊಡ್ತದು. ಯಾಕೆ ಅಂತಂದ್ರೆ ಫಸ್ಟ್ ರೆಹಮಾನ್ ಅವರು ಹೇಳ್ತಾರೆ ತುಂಬಾ ಚೆನ್ನಾಗಿ ಹಾಡಿದ್ರಿ, ಫಂಟಾಸ್ಟಿಕ್ ಸಿಂಗಿಂಗ್ ಅಂತ. ಅದಾದ್ಮೇಲೆ ಬಂದ್ರೆ ಈ ಕಡೆ ಬಂದ್ರೆ ಚಿತ್ರಮ್ಮ ಹೇಳ್ತಾರೆ, ನಾ ಅವ್ರನ್ನ ಯಾವಾಗ್ಲೂ ಮೀಟ್ ಮಾಡ್ತಿರ್ತಿದ್ದೆ ಸ್ಟುಡಿಯೋನಲ್ಲಿ. ಸೊ ಹೇಳೋರು, ಏ ಬದ್ರಿ ಯು ಸಾಂಗ್ ಸೋ ವೆಲ್ ಆಸ್ ಯೂಶುವಲ್ ಅಂತ ಸುಮ್ನೆ ಹಂಗೆ ಹೇಳಿದ ತಕ್ಷಣ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಅಂಡ್ ಹರಿಹರನ್ ಅವರು, ವೆರಿ ನೈಸ್ ವಾಯ್ಸ್, ಇಟ್ಸ್ ಲೈಕ್ ಬಟರ್ ಅಂತ ಅಂದ್ರು ಆತರ. ಆಮೇಲೆ ಸಾಧನಾ ಸರ್ಗಮ್, ಲವ್ಲಿ ವಾಯ್ಸ್, ಬ್ಯೂಟಿಫುಲ್ ಸಿಂಗಿಂಗ್ ಅಂತ. ಆಮೇಲೆ ಅಲ್ಕಾ ಯಾಜ್ಞಿಕ್, ಓ ವೆರಿ ನೈಸ್ ಸಿಂಗಿಂಗ್, ವೆರಿ ನೈಸ್ ಸಿಂಗಿಂಗ್.
0: ಟ್ರೂ ಹಾನರ್ ಅಲ್ಲ ಸರ್ ಅದು.
1: ಮತ್ತೆ ಎಲ್ಲರೂ ಹಂಗೆ ಅಪ್ರಿಶಿಯೇಟ್ ಮಾಡುವಾಗ ತುಂಬಾನೇ ಚೆನ್ನಾಗಿತ್ತು. ಇಟ್ ವಾಸ್ ಅ ಫಂಟಾಸ್ಟಿಕ್ ಮೂಮೆಂಟ್ ಫಾರ್ ಮೀ, ಅಂಡ್ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅವೆಲ್ಲ. ಯಾಕೆಂದ್ರೆ ಅಷ್ಟು ಜನ ಒಟ್ಟಿಗೆ ಎಲ್ಲ ಸಿಕ್ಬೇಕು ಅಂದ್ರೆ ಐ ಶೇರ್ ದ ಸ್ಟೇಜ್.
0: ಅದರಲ್ಲೂ ಕರ್ನಾಟಕನ ಪ್ರತಿನಿಧಿಸಿದಂತಹ ಗಾಯಕ ನೀವು ಅವತ್ತು, ಜೊತೆಗೆ ಎಲ್ಲರೂ ಕೂಡ ನಿಮ್ಮ ಒಂದು ಹಾಡುಗಾರಿಕೆನ ಪ್ರಶಂಸೆ ಮಾಡಿದ್ರು, ಅದನ್ನ ಗುರುತಿಸಿ ಅನ್ನುವಂಥದ್ದು ನಿಜಕ್ಕೂ ಒಂದು ತುಂಬಾನೇ ಹೆಮ್ಮೆ ಅನ್ನುವಂಥ ವಿಷಯ. ಹೌದು ಹೌದು ಹೌದು.
1: ಪ್ರೌಡ್ ಫೀಲ್.

0: ಈ ಚಿತ್ರರಂಗ ಅಂದ್ರೇನೆ ಹಾವು ಏಣಿ ಆಟ, ಏಳು ಬೀಳುಗಳು ಇದ್ದೇ ಇರುತ್ತೆ. ನೀವು ಅದ್ರ ಬಗ್ಗೆ ಹೇಳೋದಾದ್ರೆ,
1: ಈಗ ಎಲ್ಲರ ಜೀವನದಲ್ಲೂ ಹವೇಣಿ ಆಟ ಇದ್ದೇ ಇರತ್ತೆ. ಆಮೇಲೆ ಒಂದು ಫಾರ್ಮುಲಾ ಇಲ್ಲ, ಇವಾಗ ಹೀಗೆ ಮಾಡಿದ್ರೆ ಬರೀ ಏಣಿ, ಹೀಗ್ ಮಾಡಿದ್ರೆ ಬರೀ ಹಾವು ಇಳ್ಕೊಂಡ್ ಬರ್ತೀರಾ, ಆ ತರ ಏನು ಇಲ್ಲ. ಯಾರಿಗೂ ಗೊತ್ತೇ ಇಲ್ಲ. ಇವಾಗ ಯಾರೋ ಅನ್ಕೊಂಡಿರ್ತಾರೆ ಈ ತರ ಮಾಡಿದ್ರೆ ಹಿಟ್ ಆಗ್ಬಿಡತ್ತೆ ಸಿನಿಮಾ, ಹಿಟ್ ಆಗೋದೇ ಇಲ್ಲ, ಫ್ಲಾಪ್ ಆಗ್ಬಿಡತ್ತೆ.

0: ಇನ್ಯಾವ್ದು ಏನೋ ಲೋ ಬಜೆಟ್ ಏನೋ ಮಾಡಿದಾರೆ ಸರ್ ಏನೋ, ಅದ್ ನೋಡಿದ್ರೆ ಎಲ್ರಿಗೂ ಇಷ್ಟ ಆಗಿ ಸೂಪರ್ ಹಿಟ್ ಆಗ್ಬಿಡತ್ತದ. ಅವ್ರು ಹಾಕಿರೋ ಬಂಡವಾಳ ಕಡಿಮೆನೆ, ಆದ್ರೆ ಅವ್ರ ರಿಟರ್ನ್ಸ್ ನೋಡಿದ್ರೆ ಒಳ್ಳೆ ಕೋಟ್ಯಾಂತರ ರೂಪಾಯಿ. ಎಲ್ಲದಕ್ಕೂ ಫಾರ್ಮುಲಾ ಇಲ್ಲ. ಅದು ಆ ಟೈಮ್ ನಲ್ಲಿ ಯಾವ್ದು ಇಷ್ಟ ಆಗತ್ತೆ ಅದೇ ಮ್ಯಾಟರ್ ಆಗೋದು.
1: ಅಲ್ಲೂ ಕೂಡ ಅದೃಷ್ಟ
0: ಖಂಡಿತ
1: ಅಲ್ವಾ,
0: ಖಂಡಿತ
1: ತುಂಬಾ ಯಶಸ್ವಿ ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆಲ್ಲ ಎಲ್ಲೋ ಒಂದ್ ಕಡೆ ಫ್ಲಾಪ್
0: ಆಗ್ಬಿಡುತ್ತೆ.
1: ಹೌದು, ನೀವ್ ಹೇಳಿದ ಹಾಗೆ. ಸೊ ಹಾಗೆ ಜೀವನದಲ್ಲಿ ಹಾವು ಏಣಿ ಆಟ,
0: ಹಾವು ಏಣಿ ಆಟ ಇದ್ದೇ ಇರತ್ತೆ,
1: ಅವಕಾಶ ಸಿಕ್ತಾಗ ಹತ್ತುತ್ತಾ ಇರಬೇಕು.
0: ನಮ್ಮ ಪರಿಶ್ರಮ ಯಾವಾಗ ನಿರಂತರವಾಗಿರ್ಬೇಕು. ಇವಾಗ ಏನೋ ಸಿಗ್ತಾ ಇಲ್ಲ ಆಪರ್ಚುನಿಟಿ, ಅಥವಾ ಯಾವಾಗ್ಲೋ ಸಿಗತ್ತೆ ಅಂತ ಅಂದ್ಬಿಟ್ಟು ಅಯ್ಯೋ ಹತಾಶೆ ಆಗಿ ಅಯ್ಯೋ ನಂಗೇನಪ್ಪ ಇದು ಅನ್ನೋ ತರ ಮಾಡ್ಕೋಬಾರ್ದು. ಅವಾಗ ನಮ್ ಪರಿಶ್ರಮ ಏನಿದೆ ಪ್ರಾಕ್ಟಿಸ್ ಮಾಡೋದು ಆ ತರ ಮಾಡ್ತಾ ಇದ್ರೆ ಅವಕಾಶ ಬಂದೇ ಬರಲೇ.
1: ಪರಿಶ್ರಮ ನಿರಂತರವಾಗಿ
0: ನಿರಂತರವಾಗಿ
1: ನಿರಂತರ ಕಲಿಕೆನೂ ಇರಬೇಕು, ಪರಿಶ್ರಮನೂ ಇರಬೇಕು. ಆಗ ನಮ್ಗೆ ಅವಕಾಶ ಸಿಕ್ತಾಗ ನಾವು ಯಶಸ್ಸನ್ನ ಕಾಣೋದನ್ನ
0: ಅವಾಗ ಯಶಸ್ಸಾಗಿ ಆಟೋಮೆಟಿಕ್ ಬರುತ್ತೆ.

0: ಹಾಗೆ ನೀವು ನಿಮ್ಮ ಚಿತ್ರರಂಗದ ಜರ್ನಿ ಬಗ್ಗೆ ನೀವು ಹೇಳೋದಾದ್ರೆ ಸರ್.
1: ಚಿತ್ರರಂಗದ ಜರ್ನಿ ಅಂತಂದ್ರೆ ಅಳಿಯಾಲ ಮಗಳ ಗಂಡ ನಂದು ಫಸ್ಟ್ ಸಿನಿಮಾ, ಆಮೇಲೆ ಸುಮಾರು ಸಿನಿಮಾಗಳಿಗೆ ರೆಗ್ಯುಲರ್ ಆಗಿ ಹಾಡೋ ಅವಕಾಶ ಸಿಗ್ತಾ ಇರ್ತಿತ್ತು. ಯಾವ ಸ್ಟುಡಿಯೋನಲ್ಲಿ ಇರ್ತೀವಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಈ ಸ್ಟುಡಿಯೋಗೆಲ್ಲ ಹೋಗಿದ್ರೆ ಇನ್ನೊಂದು ಸ್ಟುಡಿಯೋಯಿಂದ ಫೋನ್ ಬಂದಿರೋದು, ಸರ್ ನೀವು ಅಲ್ಲಿಗೆ ಬಂದು ಹಾಡಬೇಕು ಅಂತ. ನಾನು ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಬರ್ತೀನಿ ಅಂತ ಹೇಳ್ತಿದ್ದೆ. ಸೊ ಅಲ್ಲಿಗೆ ಹೋಗಿ ಹಾಡೋದು, ಅಲ್ಲಿಂದ ಇನ್ನೊಂದು ಸ್ಟುಡಿಯೋ. ಈ ತರ ಎಷ್ಟೋ ವರ್ಷಗಳು ಆಗಿದೆ. ಆ ತೃಪ್ತಿ ಇದೆಯಲ್ಲ, ದಟ್ಸ್ ಓಕೆ. ಯಾಕೆಂದ್ರೆ ನಮ್ಗೆ ಇವಾಗ ಮಧ್ಯರಾತ್ರಿ ನಾನು ಹಾಡಿದ್ದು ಉಂಟು ಎಷ್ಟೋ ಹಾಡುಗಳು. ಇವಾಗ ನೀವು ಹೇಳಿದ್ರೆ ನಿನ್ನ ಮನೆವರೆಗೂ ನನ್ನ ಸಾಂಗ್. ಸೊ ಇದನ್ನ ಅಭಿಮಾನ್ ರಾಯ್ ಮ್ಯೂಸಿಕ್ ಡೈರೆಕ್ಟರ್, ಇಸ್ ಅ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್, ಅಂಡ್ ಈ ಹಾಡ್ನ ಜಯಂತ್ ಕಾಯ್ಕಿಣಿ ಅವರು ಬರೆದಿರೋದು, ಆಯ್ತಾ, ರಾವಣ ಅಂತ ಒಂದು ಸಿನಿಮಾ, ನಮ್ ಯೋಗಿ ಅವರು ಆಕ್ಟ್ ಮಾಡಿರೋದು. ಸೊ ಇದನ್ನ ಹಾಡಿದಾಗ ಒಂಥರ ಅಲ್ಲೇ ನಮ್ಗೆ ರಿಸಲ್ಟ್ ಹೇಗೆ ಅಂತಂದ್ರೆ, ನಾವು ಸ್ಟುಡಿಯೋನಲ್ಲಿ ಇದನ್ನ ಹಾಡ್ನ ಜಯಂತ್ ಕಾಯ್ಕಿಣಿ ಅವರು ಬರೆದಿರೋ ಸಾಹಿತ್ಯನ ಈ ಟ್ಯೂನ್ಗೆ ಹೀಗಿದೆ ಅಂತ ಹೇಳಿ ಅದನ್ನ ಇಮ್ಯಾಜಿನ್ ಮಾಡಿ ಈ ತರ ಹಾಡಿದ್ರೆ ಹೇಗೆ ಅಂತ. ಸೊ ಅದನ್ನ ಹಾಡಿ ಸ್ಟುಡಿಯೋನಲ್ಲಿ ಇರೋರೆಲ್ಲರೂ ಓ ಅಂತ ಇದ್ರು, ಏ ಸೂಪರ್ ಸಾ, ಸೂಪರ್ ಹಿಟ್ ಸಾಂಗ್ ಇದು ಡೆಫಿನೆಟ್.
0: ಅಲ್ಲೇ ಗೊತ್ತಾಗ್ಬಿಟ್ಟು,
1: ಅಲ್ಲೇ ಗೊತ್ತಾಗ್ತದೆ. ಆಮೇಲೆ ಇದನ್ನ ನಮ್ಮ ಬಾಂಬೆ ಸಿಂಗರ್ ಹಾಡ್ಬೇಕು ಅಂತಿತ್ತು, ಈ ಹಾಡ್ನ ಸೋನು ನಿಗಮ್ ಅವ್ರು ಹಾಡ್ಬೇಕು ಅಂತಿತ್ತು. ಆಮೇಲೆ ನಂಗೆ ಅಭಿಮನ್ ರಾಯ್ ಹೇಳಿದುಂಟು, ನನ್ನ ಒಳ್ಳೆ ಸ್ನೇಹಿತ ಗೆಳೆಯ, ಸೊ ನೋಡೋಣ, ಯಾಕೆಂತಂದ್ರೆ ಯು ಆರ್ ವೆರಿ ಟ್ಯಾಲೆಂಟೆಡ್ ಅಂಡ್ ನೀ ಇದನ್ನು ಹಾಡಿದಾಗ ಖಂಡಿತ ನೋಡೋಣ ಮುಂದಕ್ಕೆ, ನೀ ಜಸ್ಟಿಸ್ ಮಾಡೇ ಮಾಡ್ತೀಯ ಈ ಸಾಂಗ್ಗೆ ಅಂತ ನಂಗೆ ಗೊತ್ತು ಅಂತ ಹೇಳಿದ. ಸರಿ ಅಂದ್ಬಿಟ್ಟು ನಾನು ಅದನ್ನು ಹಾಡಿದೆ. ಅದನ್ನು ಹಾಡಿ ಅದಾದ್ಮೇಲೆ ಕೇಳಿಸಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ, ಆಮೇಲೆ ಇವರು ತಕ್ಷಣ ಹಾಡಾಯ್ತಾ ಅಂತ, ಹ್ಞೂ ಹಾಡಾಯ್ತು ಸರ್ ಅಂತ. ಓ ಹಾಡ್ಬಿಟ್ರಾ ಅಂತ ಸೋನು ನಿಗಮ್, ಹಾಡ್ಬಿಡು, ಹಾಡಿದಾರೆ ಕೇಳಿ. ಕೇಳಿಸಿದ ತಕ್ಷಣನೇ ಇದು ಹಾಡನ್ನ ಸರ್ ನಮ್ಮ ಬದರಿ ಪ್ರಸಾದ್ ಅವ್ರು ಹಾಡಿರೋದು ಇದು ಅಂದ್ರೆ, ಹೌದಾ ಸರ್, ಸಕ್ಕತ್ತಾಗಿ ಹಾಡಿದ್ದಾರೆ ಸರ್ ಅಂತ ತಕ್ಷಣನೇ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಇವ್ರದೇ ಇರಲಿ ಅಂತ ಡಿಸೈಡ್ ಮಾಡಿ ಇಮ್ಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡಿ, ಸರ್ ನಿಮ್ದೇ ಸರ್ ನೇಟಿವಿಟಿ ತುಂಬಾ ಚೆನ್ನಾಗಿದೆ ಈ ಸಾಂಗ್ ಅಲ್ಲಿ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ, ವೇರಿಯೇಷನ್ಸ್ ಎಲ್ಲ ಏನ್ ಚೆನ್ನಾಗಿದೆ ಸರ್, ಖಂಡಿತ ದಯವಿಟ್ಟು ಈ ಸಾಂಗ್ ನಿಮ್ಮ ವಾಯ್ಸ್ ನಲ್ಲಿ ಇಟ್ಕೋತೀವಿ ಅಂತ ಅಂದ್ರು. ಅದಕ್ಕಿಂತ ಸಂತೋಷ ಇನ್ಯಾವುದಿಲ್ಲ. ಅಂಡ್ ಇವತ್ತಿಗೂ ಅದು ಎಲ್ಲಾ ವಾಹಿನಿಗಳಲ್ಲಿ ಎಲ್ಲಾದ್ರಲ್ಲೂ ಬರ್ತಾ ಇರುತ್ತೆ,
0: ನಮ್ಮಲ್ಲೂ ಯಾವಾಗ್ಲೂ ಹೋಗ್ತಾ ಇರುತ್ತೆ.

0: ಕೇಳೋದ್ರ ಮೂಲಕ
1: ಕೇಳೋದ್ರ ಮೂಲಕ ಅಲ್ಲ ಹಾಡೋದ್ರ ಮೂಲಕ
0: ಆಕಾಶವಾಣಿಗೆಲ್ಲ ಬಂದ್ ಹಾಡಿ
1: ಬಂದ್ ಹಾಡಿರ್ತಿದ್ದೆ ಅವಾಗ ಬಾಲಭವನ ಅಂತ ಒಂದು ಕಾರ್ಯಕ್ರಮ ಆಮೇಲೆ
0: ಬಾಲಜಗತ್ತು
1: ಕರೆಕ್ಟ್ ಬಾಲಜಗತ್ತು ಅಂತ ಅದ್ರಲ್ಲೆಲ್ಲ ಹಾಡ್ತಾ ಇದ್ದೆ
0: ತಾಯಿಯವ್ರು ಕರ್ಕೊಂಡು ಬರ್ತಾ ಇದ್ರ
1: ಆವಾಗ ಅಮ್ಮನು ಬಂದಿದ್ದಾರೆ ಸುಮಾರು ಜೊತೆ ಬಟ್ ಅವಾಗೆಲ್ಲ ಯಾವ್ದೋ ಒಂದು ಗ್ರೂಪ್ ಇರೋದು ಏ ತುಂಬಾ ಚೆನ್ನಾಗಿ ಹಾಡ್ತಾನೆ ಬದ್ರಿ ಹೋಗೋಣ ಅಂತ ಸೊ ಈ ತರ ಎಲ್ಲ ಬಂದು ನಾನು ಇಂಡಿವಿಜುವಲ್ ಹಾಡಿದೀನಿ ಇಲ್ಲಿ ಈ ಹಾಡ್ನ ನೀ ಹಾಡ್ಬಿಡು ಬದ್ರಿ ಅಂತ ಹೇಳೋರು ಸೊ ಅದನ್ನ ಹಾಡಿರ್ತಿದ್ದೆ ಆವಾಗ ಯಾರ್ಯಾರು ಇರ್ತಿದ್ರು ಇಲ್ಲಿ ಸ್ಟಾಫ್ ಎಲ್ಲ ಅವಾಗೆಲ್ಲ ಖುಷಿ ಪಡೋರು ಏನ್ ಚೆನ್ನಾಗಿ ಹಾಡ್ತಾನೆ ಹುಡುಗ ಅಂತೆಲ್ಲ ಸೊ ತುಂಬಾನೇ ಖುಷಿ ಆಗೋದು ಆಮೇಲೆ ಎಷ್ಟೋ ನಮ್ಮ ಹೈಸ್ಕೂಲ್ ನಲ್ಲಿ ಇರೋವಾಗೆಲ್ಲ ಬರ್ತಿರ್ತಿದ್ದೆ ಆವಾಗ ಆ ಹಾಡ್ಗಳನ್ನ ಇಲ್ಲಿ ನಾ ಹಾಡಿದಾಗ ತುಂಬಾನೇ ಸಂತೋಷ ಕೊಟ್ಟಿದ್ದುಂಟು ಅಂಡ್ ಇತ್ತೀಚೆಗೆ FM ರೈನ್ಬೋ
0: ಆಕಾಶವಾಣಿ FM ರೈನ್ಬೋ
1: ಮ್ಯೂಸಿಕಲಿಯೋ

0: ಇದು ಅತ್ಯಂತ ಪ್ರೀತಿಯ ಗೆಳೆಯ ಎನ್ ರಘು, ಸ್ಟೇಷನ್ ಡೈರೆಕ್ಟರ್ ಆಗಿದ್ರು. ಅವರು ಆಕ್ಚುಲಿ ಇದೊಂದು ಸಾಂಗ್ ಇದೆ, ಖಂಡಿತ ಹಾಡ್ಕೊಡ್ಬೋದಾ ಬದ್ರಿ ಅಂತ. ಖಂಡಿತ ಹಾಡ್ತೀನಿ, ನಾನು ಯು ಎಸ್ ಅಲ್ಲಿ ಇದ್ದಾಗ, ಸೊ ಯು ಎಸ್ ಇಂದ ಬಂದ ತಕ್ಷಣನೇ ಹಾಡ್ಕೊಡ್ತೀನಿ ಅಂತ. ಯು ಎಸ್ ಇಂದ ಬಂದಿದ್ದ ದಿನಾನೇ ಈ ಹಾಡನ್ನ ರೆಕಾರ್ಡ್ ಮಾಡಿದ್ದೆ ನಾನು. ನಾನು ಆಮೇಲೆ ಲಕ್ಷ್ಮೀ ನಾಗರಾಜ್ ಹಾಡಿದ್ದಿದ್ದು ಸಾಂಗ್, ತುಂಬಾನೇ ಚೆನ್ನಾಗಿತ್ತು.
1: ಇಷ್ಟು ಚೆನ್ನಾಗಿ ಬಂದಿದೆ,
0: ತುಂಬಾ ಇಷ್ಟ ಆಯ್ತು ನಂಗೆ ಇದೂ. ಆಮೇಲೆ ರಘುನು ಅಷ್ಟೇ, ನಿಮ್ಗೆ ವೇರಿಯೇಷನ್ಸ್ ಎಲ್ಲ ಸ್ವಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಯಾವ ತರ ಆದ್ರೂ ನೋಡಿ ಅಂತೆಲ್ಲ ಹೇಳಿ ತುಂಬಾ ಚೆನ್ನಾಗಿತ್ತು. ಅಂಡ್ ವಿ ವರ್ ಎಂಜಾಯಿಂಗ್ ಸೋ ಮಚ್ ಅಂದ್ರೆ ಅವತ್ತು
1: ಅದನ್ನ ಎಂಜಾಯ್ ಮಾಡಿದ್ರಿ. ಈಗ ಪ್ರತಿನಿತ್ಯ ನಮ್ ಕೇಳೋ ಮಾಡ್ತಿದ್ದಾರೆ,
0: ಅದನ್ನ ನೋಡಿ ನಾವ್ ಎಂಜಾಯ್ ಮಾಡ್ತಿದ್ವಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ.
1: ನೀವೀಗ ಸಾಂಸ್ಕೃತಿಕ ರಾಯಭಾರಿಯಾಗಿ ಹಲವಾರು ದೇಶಗಳನ್ನ ಸುತ್ತಿದ್ದೀರಾ, ಅಲ್ಲಿ ಒಬ್ಬ ಕನ್ನಡಿಗನ್ನ ಅಲ್ಲಿರೋ ಕನ್ನಡಿಗರು ನೋಡಿದಾಗ ಅವರ ಪ್ರತಿಕ್ರಿಯೆ ಹೇಗಿರ್ತಿತ್ತು?
0: ತುಂಬಾ ಚೆನ್ನಾಗಿರುತ್ತೆ, ಯಾಕೆ ಅಂತಂದ್ರೆ ಮೇನ್ ಕನ್ನಡಿಗರೇ ಅಲ್ಲಿರ್ತಾರೆ.
1: ಹೌದು ಹೌದು,
0: ಎಲ್ಲಾ ದೇಶಗಳಲ್ಲೂ ಹಬ್ಬ ಬಿಡಿದಾರಲ್ವಾ, ಎಲ್ಲಾ ಕಡೆ ಇರ್ತಾರೆ. ಅಂದ್ರೆ ಏನಂದ್ರೆ ಇಲ್ಲಿ ಇರಲ್ಲ ಅವರು, ಬೆಂಗಳೂರಲ್ಲಿ ಇರಲ್ಲ ಅಥವಾ ಕರ್ನಾಟಕದಲ್ಲಿ ಇರಲ್ಲ, ಎಷ್ಟೋ ವರ್ಷಗಳಿಂದ ಹೊರದೇಶದಲ್ಲಿ ಇರ್ತಾರೆ. ಆದ್ರೂ ಕೂಡ ಅವ್ರಿಗಿರೋ ಆಸಕ್ತಿ, ಇಂಟ್ರೆಸ್ಟ್, ನಮ್ಮವರು ಅನ್ನೋ ಪ್ರೀತಿ,
1: ಸೊ
0: ಈ ಹಾಡುಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಅವರು. ಯಾವ್ದು ಹಾಡಿದ್ದಾರೆ ಹೊಸದು ಈ ತರ ಎಲ್ಲ ಕೇಳಿದಾಗ ಅವ್ರಿಗೆ ಖುಷಿ ತಂದು ಕೊಟ್ಟಿರುತ್ತಲ್ಲ. ಸೊ ಈ ವರ್ಷ ನಾವು ಬದರಿ ಪ್ರಸಾದ್ ಅವ್ರನ್ನ ಕರ್ಸ್ಕೊಳ್ಳೋಣ ಅಂತ, ಸೊ ಆತರ ಹೋಗಿರ್ತೀನಿ ನಾನು. ಹೋದಾಗ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೆ ಹಾಡುಗಳೆಲ್ಲ ನನಗೆ ಲಿಸ್ಟ್ ಬರುತ್ತೆ, ಸರ್ ಇದನ್ನ ಹಾಡ್ಬೇಕು ಇದನ್ನ ಹಾಡ್ಬೇಕು ಇದನ್ನ ಹಾಡ್ಬೇಕು ಆತರ. ಯೂಶಲಿ ನನ್ನ ಕಾನ್ಸರ್ಟ್ ಅಲ್ಲೆಲ್ಲ ಶಾರದೆ ದಯತೋರಿದೆ ಅಂತ ಒಂದು ಹಾಡಿದೆ ಮಲೆಮಾರುತ ಸಿನಿಮಾದು, ಅದು ನನ್ನ ಸಿಗ್ನೇಚರ್ ಸಾಂಗ್ ಅದು. ಯಾಕೆ ಅಂತಂದ್ರೆ ನಮ್ಮಮ್ಮನ ಹೆಸರು ಶಾರದಾ, ನಾನು ಮೊಟ್ಟ ಮೊದಲ ಬಾರಿಗೆ ಶೃಂಗೇರಿನಲ್ಲಿ ಶಾರದಾಂಬ ಮುಂದೆ ಹಾಡ್ತೀನಿ ಅದನ್ನ.
1: ಈಗಲೂ ಒಂದ್ ಲೈನ್ ಹೇಳಕ್ ಆಗುತ್ತಾ ಸರ್?
0: ಖಂಡಿತ ಹಾಡ್ತೀನಿ. ಅಮ್ಮ ಇದ್ರ ಅವಾಗ, ಇವಾಗ ಅಮ್ಮ ಇಲ್ಲ ನನ್ ಜೊತೆ, ಬಟ್ ಅವ್ರು ಯಾವಾಗ್ಲೂ ಸದಾಕಾಲ ನನ್ ಜೊತೆ ಇದ್ದೇ ಇದಾರೆ, ಇಫ್ ನಾಟ್ ಫಿಸಿಕಲಿ.
1: ಮೊದಲ ಗುರು,
0: ಮೊದಲ ಗುರು ನನ್ನ ಮಾತೃಶ್ರೀ. ಅವಾಗ ಅಲ್ಲಿ ಹಾಡಿದಾಗ ಶಾರದಾಂಬ ಇಂದ ದೇವಿಯಿಂದ ಪ್ರಸಾದ ಆಗತ್ತೆ. ತುಂಬಾ ಅಮ್ಮ ತುಂಬಾ ಟ್ರೆಡಿಷನಲ್ಲು, ಆಮೇಲೆ ದೇವ್ರ ಪೂಜೆ ತುಂಬಾ, ಅವ್ರಿಗದ್ ನೋಡಿ ಪ್ರಸಾದ ಆಗಿದ್ ನೋಡಿ, ಅವಾಗಿನ್ನ ಫಿಲಂ ಫೀಲ್ಡ್ ಅಲ್ಲಿ ಇರ್ಲಿಲ್ಲ ನಾನು, ಹಾಡ್ತಾ ಇದ್ದೆ. ಸೊ ಅಮ್ಮ ಹೇಳಿದ್ರು, ನೀ ಖಂಡಿತ ಮ್ಯೂಸಿಕ್ ಫೀಲ್ಡ್ ಅಲ್ಲೇ ಇರ್ತೀಯ, ದೇವಿಯಿಂದಾನೆ ಪ್ರಸಾದ ಆಗಿದೆ, ಇನ್ನೇನು ಪರವಾಗಿಲ್ಲ ಅಂತ. ಶಿ ವಾಸ್ ವೆರಿ ಹ್ಯಾಪಿ. ಸೊ ಆಮೇಲೆ ನಾನು ಸುಮಾರು ಕಡೆ ಅದನ್ನ ಆಮೇಲೆ ದೇವಸ್ಥಾನಗಳಿಗೆಲ್ಲ ಹೋದ್ವಿ, ಹೊರನಾಡು ಇರ್ಬೋದು, ಮೀನಾಕ್ಷಿ ಟೆಂಪಲ್ ಇರ್ಬೋದು, ಸುಮಾರು ರಾಗಿಗುಡ್ಡ ಇರ್ಬೋದು, ಈ ತರ ಎಲ್ಲ ಕಡೆನು ನಾ ಇದನ್ನ ಹಾಡಿದಾಗೆಲ್ಲ ಪ್ರಸಾದ ಆಗೋದು. ಸೊ ಅಮ್ಮ ಸಂಪೂರ್ಣವಾಗಿ ದೇವಿ ಒಲ್ದಿದ್ದಾಳೆ, ಅನುಗ್ರಹ ಇದೆ ನಿಂಗೆ ಅಂತ ಒಂದೆರಡು ಸಾಲ ಹಾಡ್ತೀನಿ ನಿಮ್ಗೆ.

0: ಸರ್, ನೀವು ಸ್ಟುಡಿಯೋನಲ್ಲಿ ಇದ್ದೀರಾ ಅನ್ನುವಂಥದ್ದು ಕೂಡ ನಿಮ್ಗೆ ಅನ್ನಿಸ್ತಿಲ್ಲ. ದೇವಿ ಮುಂದೆನೆ ಕೂತಿದ್ದೀನೇನೋ ಅನ್ನುವಂಥ ಭಾವದಲ್ಲಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿ ಪರವಶತೆಯಿಂದ ಹಾಡಿದ್ದು ಗೊತ್ತಾಯ್ತು ಸರ್. ಹಾಗಾಗಿನೇ ತಾಯಿ ಅನುಗ್ರಹ ನಿಮ್ಮ ಮೇಲಾಗಿರೋದು.
1: ನನಗೆ ಯಾವಾಗ್ಲೂ ಈ ಹಾಡು ಹಾಡಿದಾಗ ತುಂಬಾನೇ ಭಾವುಕನಾಗ್ತೇನೆ. ಯಾಕೆ ಅಂತಂದ್ರೆ, ನಾ ಹೇಳದ್ನಲ್ಲ, ನಮ್ಮ ತಾಯಿ ಹೆಸರು ಶಾರದಾ, ಹಂಗೆ ಶಾರದೇವಿ, ಶಾರದಾಂಬಾ ದೇವಿ, ಎರಡೂ ಇದೆಯಲ್ಲ ನನಗೆ, ಹಾಗಾಗಿ ಇದು ನನ್ನ ಸಿಗ್ನೇಚರ್ಸ್.
0: ಹೀಗೆ ನೀವು ಇನ್ನೂ ಹೆಚ್ಚೆಚ್ಚು ಯಶಸ್ಸನ್ನ ಸಾಧಿಸೋ ಹಾಗಾಗ್ಲಿ, ನಮ್ಮ ಕನ್ನಡಿಗರಿಗೆ ನಿಮ್ಮ ಹಾಡು ಸದಾ ಕೇಳಿಸ್ತಾ ಇರ್ಲಿ ಸರ್.
1: ಖಂಡಿತ,
0: ಇನ್ನು ಒಳ್ಳೊಳ್ಳೆಯ ಹಾಡುಗಳಿಗಾಗಿ ನಿಮ್ಮಿಂದ ನಾವು ಕಾಯ್ತಾ ಇದ್ದೀವಿ.
1: ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದ್ರಿ. ಮತ್ತೊಮ್ಮೆ ನಿಮ್ಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಮೂಲಕ ನಮ್ಮ ಕೇಳುಗರ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್.
1: ಥ್ಯಾಂಕ್ ಯು ಹೇಮಾ ಅವರೇ. ಹಾಗೆ ಮತ್ತೊಮ್ಮೆ ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಹಾಗೆ ತುಂಬಾನೇ ಎಂಜಾಯ್ ಮಾಡಿ, ಇದು ಜಾಸ್ತಿ ಕಡುಬು ಇದೆಲ್ಲ ತಿಂದು ಮಜಾ ಮಾಡಿ.
2: ಇದುವರೆಗೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ.

0: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
1: ನಗುವ ನಮ್ಮ ಜಮನ
2: ಓ ಗಣೇಶ,
1: ನಗಿಸೋ ನಮ್ಮ ಜನನ
2: ಓ ಗಣೇಶ,
1: ಕಾಪಾಡು.
0: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
1: ಗಣಪತಿ ಬಪ್ಪ ಮೋರಿಯ, ಮನಸೋ ನಮ್ಮ ಏರಿಯ.
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ, ಎಲ್ಲರೂ ಒಟ್ಟಾಗಿ ಹೇಳೋಣ.

0: ಗಣೇಶ ಬಂದ ಸಂಭ್ರಮ ತಂದ.
1: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
0: ಗಣೇಶನನ್ನು ಮನೆಗೆ ತರುವಾಗ
1: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
0: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ, ನದಿ, ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
1: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
0: ನಮ್ಮ ಭಕ್ತಿ ಗಣಪನಿಗೆ,
1: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
0: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್. ಇದೀಗ ಸ್ಟುಡಿಯೋ ಸಮಯ 1:01. ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮ. ನಿಮ್ಮಿಷ್ಟದ ರುಚಿಯಾದ ಅಡುಗೆಯ ಕುರಿತಾಗಿ ನಮಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನ ಕಳಿಸಬಹುದು. ಇಂದಿನ ವಿಶೇಷ ಹಬ್ಬದ ಅಡುಗೆಯ ಕುರಿತಾಗಿ ಸಹ ಸಂದೇಶ ಅಥವಾ ಕರೆ ಮಾಡಿ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228102206, 0802228102206. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9489901013. ಇದೀಗ ಗೀತೆ ಮದರ್ ಪ್ರಾಮಿಸ್ ಚಿತ್ರದಿಂದ, ಡಾಲಿ ಧನಂಜಯ ಅವರ ಸಾಹಿತ್ಯ, ನವನೀತ್ ಶ್ಯಾಮ್ ಅವರ ಸಂಗೀತ.

ಕರೆಯಲಿ ಕೈರುಚಿ ಕಾರ್ಯಕ್ರಮ ಮಂಡ್ಯದಿಂದ ನಮಗೆ ಒಂದು ವಿಶೇಷ ಅಡುಗೆ ಬಂದು ತಲುಪಿದೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಹಳ್ಳಿ ಶೈಲಿಯ ಸಾಂಬಾರ್, ಹಳ್ಳಿ ಸಾರು, ಇದನ್ನು ಮಾಡುವ ವಿಧಾನವನ್ನು ನಮಗೆ ಬರೆದು ಕಳಿಸಿದ್ದಾರೆ. ಅನ್ನ ಮತ್ತು ಮುದ್ದೆಗೆ ಅತ್ಯುತ್ತಮ ಕಾಂಬಿನೇಷನ್ ಸಾಂಪ್ರದಾಯಿಕ ಹಳ್ಳಿ ಶೈಲಿಯ ಬೇಳೆ ತರಕಾರಿ ಸಾರು ಮಾಡುವ ಸರಳ ವಿಧಾನವನ್ನು ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು, ತರಕಾರಿಗಳು ಅಂದರೆ ಬದನೆಕಾಯಿ, ಆಲೂಗಡ್ಡೆ ಅಥವಾ ನುಗ್ಗೆಕಾಯಿ, 2 ಕಪ್ಪು ತೊಗರಿಬೇಳೆ, 1/2 ಕಪ್ ತೆಂಗಿನಕಾಯಿ ತುರಿ, 1/2 ಕಪ್ಪು ರುಬ್ಬಲು ಮಸಾಲೆ, ಬ್ಯಾಡ್ಗಿ, ಒಣಮೆಣಸಿನಕಾಯಿ 4-6, ಧನಿಯಾ ಅಂದರೆ ಕೊತ್ತಂಬರಿ ಬೀಜ 1 ಚಮಚ, ಜೀರಿಗೆ 1/2 ಚಮಚ, ಈರುಳ್ಳಿ 1, ಬೆಳ್ಳುಳ್ಳಿ 6-8 ಎಸಳು, ಒಗ್ಗರಣೆಗೆ ಎಣ್ಣೆ 2 ಚಮಚ, ಸಾಸಿವೆ 1/2 ಚಮಚ, ಕರಿಬೇವು ಸ್ವಲ್ಪ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಅಥವಾ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಾಡುವ ವಿಧಾನ ಹೇಗೆ ಅಂದರೆ, ಬೇಳೆ ಮತ್ತು ತರಕಾರಿ ಬೇಯಿಸಿ ತೊಗರಿಬೇಳೆ ಮತ್ತು ಆಯ್ದ ತರಕಾರಿಗಳನ್ನು ಕುಕ್ಕರ್ನಲ್ಲಿ ಸ್ವಲ್ಪ ಅರಿಶಿಣ ಹಾಗೂ ನೀರು ಹಾಕಿ 3-4 ವಿಷಲ್ ಕೂಗಿಸಿ ಚೆನ್ನಾಗಿ ಬೇಯಿಸಿಕೊಳ್ಬೇಕಂತೆ. ನಂತರ ಮಸಾಲೆಯನ್ನು ರುಬ್ಬಿಕೊಳ್ಳಬೇಕು. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರಿದುಕೊಳ್ಬೇಕು. ನಂತರ ಇದನ್ನು ತೆಂಗಿನಕಾಯಿ ತುರಿ ಜೊತೆಗೆ ನುಣ್ಣಗೆ ರುಬ್ಬಿಕೊಂಡು ಕುದಿಸಿಕೊಳ್ಳಬೇಕು. ಬೇಯಿಸಿದ ಬೇಳೆ ತರಕಾರಿ ಮಿಶ್ರಣಕ್ಕೆ ರುಬ್ಬಿದ ಮಸಾಲೆ ಪೇಸ್ಟ್, ಹುಣಸೆ ರಸ ಅಥವಾ ಟೊಮ್ಯಾಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹದಕ್ಕೆ ತಕ್ಕಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ ಒಗ್ಗರಣೆ ಕೊಡಬೇಕು. ಸಣ್ಣ ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ತಯಾರಿಸಿ ಸಾರಿಗೆ ಸೇರಿಸಿ ಘಮ ಘಮಿಸುವ ಹಳ್ಳಿ ಶೈಲಿಯ ಸಾಂಬಾರ್ ಸವಿಯಲು ಸಿದ್ಧ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ. ಮಂಡ್ಯ ಜಿಲ್ಲೆಯಿಂದ ನಮಗೆ ವಿಶೇಷವಾದ ಸಾಂಬಾರ್ ತಲುಪಿದೆ. ನಿಮ್ಮ ಪ್ರೀತಿಯ ಅಡುಗೆಗೆ ಧನ್ಯವಾದಗಳು.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಇದಾಗಿತ್ತು ಈ ಹೊತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ಇಂದಿನ ವಿಶೇಷ ಆಗಿತ್ತು ಹಳ್ಳಿ ಶೈಲಿಯ ಸಾಂಬಾರ್ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಿಮ್ಮ ಜೊತೆಯಾದದ್ದು ಆರ್ಜೆ ಶ್ರಾವ್ಯ ಹರುಮನೆ. ಇದೀಗ ಸಮಯ ಆಗಲಿದೆ 1:10 ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಮುಂಬೈನಲ್ಲಿ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನಕ್ಕೆ ಚಾಲನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆಗೆ ದೊರೆತ ಸರ್ವಸಮ್ಮತಿ. ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸಲು ಬ್ರಿಕ್ಸ್ ನಾಯಕರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ಏಷ್ಯಾಕಪ್ ಕ್ರಿಕೆಟ್: ಪ್ರಶಸ್ತಿ ವಿಜೇತ ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹಾಗೂ ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಯುಎಸ್ ಓಪನ್ ಟೆನಿಸ್: ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ಗೆ ಪುರುಷರ ಸಿಂಗಲ್ಸ್ ಕಿರೀಟ. ವಾರ್ತೆಗಳ ವಿವರ: ಭಾರತೀಯ ಸಂವಿಧಾನ ರಚನಾ ಸಭೆ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ದೇಶದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ಐತಿಹಾಸಿಕ ದಿನದ ಸ್ಮರಣಾರ್ಥ ಇಂದು ದೇಶಾದ್ಯಂತ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ. 1949 ಸೆಪ್ಟೆಂಬರ್ 14 ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಸ್ತುತ ವಿಶ್ವದಲ್ಲಿಯೇ ಅತ್ಯಂತ ವ್ಯಾಪಕವಾಗಿ ಮಾತನಾಡಲ್ಪಡುವ ಭಾಷೆಗಳಲ್ಲಿ ಒಂದಾಗಿರುವ ಹಿಂದಿ 52 ಕೋಟಿಗೂ ಹೆಚ್ಚು ಜನರ ಮಾತೃಭಾಷೆಯಾಗಿದೆ. ಮುಂಬೈನಲ್ಲಿ ಇಂದು ನಡೆಯುತ್ತಿರುವ ಹಿಂದಿ ದಿವಸ್ 2026 ಹಾಗೂ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದಾರೆ. ಈ ವೇಳೆ ಸಚಿವರು 2025-26 ಸಾಲಿನ ರಾಜಭಾಷಾ ಗೌರವ್ ಮತ್ತು ರಾಜಭಾಷಾ ಕೀರ್ತಿ ಪ್ರಶಸ್ತಿಗಳನ್ನು ಸಾಧಕ ಸಂಸ್ಥೆ ಹಾಗೂ ವ್ಯಕ್ತಿಗಳಿಗೆ ಪ್ರದಾನ ಮಾಡಲಿದ್ದಾರೆ. 2 ದಿನಗಳ ಈ ಸಮ್ಮೇಳನದಲ್ಲಿ ವಿದ್ವಾಂಸರು, ಸಾಹಿತಿಗಳು, ಶಿಕ್ಷಣ ತಜ್ಞರು, ಸಂಸದರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದಾರೆ. ಹಿಂದಿ ಭಾಷೆಯ ಅಭಿವೃದ್ಧಿ ಮತ್ತು ಇತರೆ ಭಾರತೀಯ ಭಾಷೆಗಳೊಂದಿಗೆ ಅದರ ಸೌಹಾರ್ದಯುತ ಸಮನ್ವಯತೆ ಕುರಿತು ಸಮಾವೇಶದಲ್ಲಿ ಚರ್ಚೆಗಳು ನಡೆಯಲಿವೆ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಗಳು ಆಡಳಿತ ನಡೆಸುತ್ತಿರುವ ದೇಶದ 21 2029 ವೇಳೆಗೆ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿಯನ್ನು ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಿಸಿದ್ದಾರೆ. ಮುಂಬೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈಗಾಗಲೇ ದೇಶದ ಕೆಲವು ರಾಜ್ಯಗಳಲ್ಲಿ ಯುಸಿಸಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದ್ದು, 2029 ಅವಧಿಯೊಳಗೆ ಎನ್ಡಿಎ ಆಡಳಿತದ ಎಲ್ಲ 21 ಇದನ್ನು ವಿಸ್ತರಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ನ್ಯಾಯ ಸಂಹಿತೆ ಜಾರಿಯ ಮೂಲಕ ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮತ್ತಷ್ಟು ಸದೃಢಗೊಳಿಸಿದೆ. ನೂತನ ಕಾಯ್ದೆಗಳ ಪರಿಣಾಮ ಹಲವು ರಾಜ್ಯಗಳಲ್ಲಿ 1 ಅಪರಾಧಿಗಳಿಗೆ ಶಿಕ್ಷೆಯಾಗುವ ಪ್ರಮಾಣ 30% ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಯಶಸ್ವಿ ಆಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದು, ಈ ಐತಿಹಾಸಿಕ ಶೃಂಗಸಭೆಯ ಯಶಸ್ಸು ಜಾಗತಿಕ ಮಟ್ಟದಲ್ಲ ಭಾರತದ ಛಾಪನ್ನು ಬಲವಾಗಿ ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಶೃಂಗಸಭೆಯಲ್ಲಿ ಸರ್ವಸಮ್ಮತಿಯಿಂದ ಅಂಗೀಕರಿಸಲ್ಪಟ್ಟ ನವದೆಹಲಿ ಘೋಷಣೆಯು ಕೇವಲ ಒಂದು ಔಪಚಾರಿಕ ದಾಖಲೆಯಾಗಿ ಉಳಿಯದೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವ ಹಾಗೂ ರಾಜತಾಂತ್ರಿಕ ಶಕ್ತಿಗೆ ಸಾಕ್ಷಿಯಾಗಿದೆ ಎಂದು ಶ್ಲಾಘಿಸಿದ್ದಾರೆ. ದೂರದರ್ಶಿ ನಾಯಕತ್ವದಡಿ ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಹಾಗೂ ಸುಸ್ಥಿರತೆ ಎಂಬ ಆದ್ಯತೆಗಳ ಆಧಾರದ ಮೇಲೆ ಬ್ರಿಕ್ಸ್ ಸಹಕಾರ ಮತ್ತು ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರೊಂದಿಗೆ ತಲುಪಿಸುವ ಜನಕೇಂದ್ರಿತ ದೃಷ್ಟಿಕೋನಕ್ಕೆ ಭಾರತ ವಿಶೇಷ ಒತ್ತು ನೀಡಿದೆ ಎಂದಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟ್ರಗಳ ಧ್ವನಿ ಮತ್ತು ಹಿತಾಸಕ್ತಿಗಳನ್ನು ಜಾಗತಿಕ ವೇದಿಕೆಯ ಕೇಂದ್ರ ಬಿಂದುವನ್ನಾಗಿ ಮಾಡುವ ಮೂಲಕ ಹೆಚ್ಚು ಸಮತೋಲಿತ ಹಾಗೂ ಒಳಗೊಳ್ಳುವ ಜಾಗತಿಕ ವ್ಯವಸ್ಥೆಗೆ ಭಾರತ ಶ್ರಮಿಸಿದೆ ಹಾಗೂ ವಸುದೈವ ಕುಟುಂಬಕಂ ಎಂಬ ಧ್ಯೇಯಕ್ಕೆ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಸಹಕಾರ, ನಾವೀನ್ಯತೆ, ಸ್ಥಿತಿಸ್ಥಾಪಕತ್ವ ಹಾಗೂ ಸುಸ್ಥಿರ ಹಣಕಾಸು ನೆರವನ್ನು ಮತ್ತಷ್ಟು ಬಲಪಡಿಸುವಂತೆ ವಿಶ್ವ ಆರೋಗ್ಯ ಸಂಸ್ಥೆ WHO ಮಹಾನಿರ್ದೇಶಕ

ಡಾಕ್ಟರ್ ಟೆಡ್ರೋಸ್ ಅಧನೋಮ್ ಗೆಬ್ರಯೆಸಸ್ ಬ್ರಿಕ್ಸ್ ಒಕ್ಕೂಟದ ನಾಯಕರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ನಾಯಕರ ಶೃಂಗಸಭೆ 4 ಪ್ರಮುಖ ಆಶಯಗಳು ಜಾಗತಿಕ ಆರೋಗ್ಯ ಕ್ಷೇತ್ರಕ್ಕೆ ನೇರವಾಗಿ ಪೂರಕವಾಗಿದೆ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಸಾಧಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣೆ, ರೋಗಗಳ ಕಣ್ಗಾವಲು ವ್ಯವಸ್ಥೆ, ಮುನ್ನೆಚ್ಚರಿಕಾ ವ್ಯವಸ್ಥೆ ಹಾಗೂ ಸ್ಥಳೀಯ ಔಷಧೀಯ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಪ್ರತಿಪಾದಿಸಿದ್ದಾರೆ. ನಾವೀನ್ಯತೆಗೆ ಸಂಬಂಧಪಟ್ಟಂತೆ ವಿಜ್ಞಾನ, ಡಿಜಿಟಲ್ ಆರೋಗ್ಯ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆಯ ಪ್ರಯೋಜನಗಳು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತೆ ಸಾರ್ವಜನಿಕ ಆರೋಗ್ಯಕ್ಕಾಗಿ ಬಳಸಿಕೊಳ್ಳಬೇಕು ಎಂದಿದ್ದಾರೆ. ಬುದ್ಧಿ, ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿರುವ ವಿಘ್ನ ನಿವಾರಕ ಗಣಪತಿಯ ಜನ್ಮದಿನದ ಸಂಕೇತವಾದ ಗಣೇಶ ಚತುರ್ಥಿ ಹಬ್ಬವನ್ನು ಇಂದು ದೇಶಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ವಿನಾಯಕ ಚತುರ್ಥಿ ಅಥವಾ ಗಣೇಶೋತ್ಸವ ಎಂದು ಕರೆಯಲ್ಪಡುವ ಈ ಶುಭ ದಿನ 10 ದಿನಗಳ ಸುದೀರ್ಘ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವದ ಆರಂಭವನ್ನು ಸೂಚಿಸುತ್ತದೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮತ್ತು ನೂರಾರು ಮಂಟಪಗಳಲ್ಲಿ ಸುಂದರ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. 10 ದಿನಗಳ ಅದ್ದೂರಿ ಆಚರಣೆಯ ಬಳಿಕ ಗಣೇಶ ವಿಸರ್ಜನೆಯೊಂದಿಗೆ ಈ ಉತ್ಸವ ಮುಕ್ತಾಯಗೊಳ್ಳಲಿದೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ದೇಶದ ಸಮಸ್ತ ಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತ ಶುಭಾಷಿತವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಈ ಹಬ್ಬ ಎಲ್ಲರ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ನವೀನ ಉತ್ಸಾಹವನ್ನು ತುಂಬುತ್ತದೆ. ವಿಘ್ನೇಶ್ವರನ ಕೃಪಾ ಕಟಾಕ್ಷದ ಮೂಲಕ ಎಲ್ಲರ ಯೋಜನೆಗಳು ಸಫಲವಾಗಿ ರಾಷ್ಟ್ರ ನಿರಂತರ ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯಲಿ ಎಂದು ಅವರು ಆಶಿಸಿದ್ದಾರೆ. ದೇಶದಲ್ಲಿ 2020 ಈಚೆಗೆ ಇದುವರೆಗೆ 9 ರಾಜ್ಯಗಳಲ್ಲಿ ಒಟ್ಟು 147 ಕಲ್ಲಿದ್ದಲು ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದೆ ಎಂದು ಕೇಂದ್ರ ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ. ಈ ಪಾರದರ್ಶಕ ಹರಾಜು ಪ್ರಕ್ರಿಯೆಯಿಂದ ವಾರ್ಷಿಕ ಸುಮಾರು 47,500 ಕೋಟಿ ರೂಪಾಯಿ ಆದಾಯ ಹರಿದು ಬರಲಿದ್ದು ಸುಮಾರು 4.9 ಲಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅಂದಾಜಿಸಲಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಹಂಚಿಕೆ ಮಾಡಲಾದ ವಾಣಿಜ್ಯ ಕಲ್ಲಿದ್ದಲು ಗಣಿಗಳಿಂದ ಸುಮಾರು 3,090 ಕೋಟಿ ರೂಪಾಯಿ ಒಟ್ಟು ಆದಾಯ ಸಂಗ್ರಹವಾಗಿದೆ ಎಂದು ಸಚಿವಾಲಯಕ್ಕೆ ಮಾಹಿತಿ ನೀಡಿದೆ. ದಾಖಲೆಯ 8ನೇ ಬಾರಿ ಮಹಿಳಾ ಟಿ20 ಏಷ್ಯಾ ಕಪ್ ಪ್ರಶಸ್ತಿ ಗೆದ್ದಿರುವ ಭಾರತೀಯ ವನಿತೆಯರ ತಂಡಕ್ಕೆ ಎಲ್ಲೆಡೆಯಿಂದ ಶುಭಾಶಯಗಳು, ಸಂದೇಶಗಳು ಹರಿದು ಬರುತ್ತಿವೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಅನೇಕ ಗಣ್ಯರು ವನಿತಾ ತಂಡದ ಸಾಧನೆ, ಪರಿಶ್ರಮ ಹಾಗೂ ಬದ್ಧತೆಯನ್ನು ಶ್ಲಾಘಿಸಿ ಮುಂದಿನ ಪಯಣಕ್ಕೆ ಶುಭ ಹಾರೈಸಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಟೂರ್ನಿಯುದ್ದಕ್ಕೂ ಭಾರತ ತಂಡ ಒಂದು ತಂಡವಾಗಿ ಅಮೋಘ ಪ್ರದರ್ಶನ ನೀಡಿದೆ. ಭಾರತದ ಯುವಜನತೆಗೆ ಈ ಕ್ರೀಡಾಪಟುಗಳು ಪ್ರೇರಣೆಯಾಗಿದ್ದು ಮುಂದಿನ ದಿನಗಳಲ್ಲಿ ಈ ತಂಡ ಮತ್ತಷ್ಟು ಯಶಸ್ಸು ಕಾಣಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಂಡವನ್ನು ಅಭಿನಂದಿಸಿದ್ದು, ಸರಣಿಯುದ್ದಕ್ಕೂ ಅಜೇಯವಾಗಿ ಉಳಿದು ಅತ್ಯುತ್ತಮ ಸಹಕಾರ ಮತ್ತು ದೃಢ ಸಂಕಲ್ಪ ದೇಶಕ್ಕೆ ಅಪಾರ ಹೆಮ್ಮೆ ತಂದಿದೆ ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಆಟಗಾರ್ತಿಯರ ಆತ್ಮವಿಶ್ವಾಸ, ಸ್ಥಿರ ಪ್ರದರ್ಶನ ಹಾಗೂ ಕ್ರೀಡಾ ಸ್ಫೂರ್ತಿಯನ್ನು ಶ್ಲಾಘಿಸಿದ್ದು, ಈ ಗೆಲುವು ದೇಶದ ಯುವಜನತೆಗೆ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಮುನ್ನಡೆಯಲು ಸ್ಫೂರ್ತಿ ನೀಡಲಿದೆ ಎಂದಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿಯನ್ನು ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ತಮ್ಮದಾಗಿಸಿಕೊಂಡಿದ್ದಾರೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದ ಬೆನ್ ಶೆಲ್ಟನ್ ವಿರುದ್ಧ 6-3, 7-6, 5-7, 6-2 ಸೆಟ್ಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ವಿಜೇತ ಎಲೆನಾ ರಿಬಾಕಿನಾ ಮಹಿಳಾ ಟೆನಿಸ್ ಸಂಸ್ಥೆ WTAಯ ಶ್ರೇಯಾಂಕದಲ್ಲಿ ಸಾಪ್ತಾಹಿಕ ನವೀಕರಣದ ಬಳಿಕ ಅಗ್ರಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಮೂಲಕ 99 ವಾರಗಳ ಕಾಲ ಅಗ್ರಸ್ಥಾನದಲ್ಲಿದ್ದ ಅರಿನಾ ಸಬಲೆಂಕಾ ಅವರ ಸಾಧನೆಯನ್ನು ಹಿಮ್ಮೆಟ್ಟಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಬೈನಲ್ಲಿ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನಕ್ಕೆ ಚಾಲನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆಗೆ ದೊರೆತ ಸರ್ವಸಮ್ಮತಿ, ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್.
ಜಾಗತಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸಲು ಬ್ರಿಕ್ಸ್ ನಾಯಕರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ಏಷ್ಯಾ ಕಪ್ ಕ್ರಿಕೆಟ್ ಪ್ರಶಸ್ತಿ ವಿಜೇತ ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಯುಎಸ್

0: ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕ್ ಲಿಯರ್ಸ್ ಮ್ಯಾಜಿಕಲ್ ಲಿಯರ್ಸ್. ಇದೀಗ ಸ್ಟುಡಿಯೋ ಸಮಯ 1:21. ಇದೀಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಆರೋಗ್ಯ ಭಾಗ್ಯವನು ಮನಕೆತನು ಎಂತಂತೆ ಹಾರೈಸು ಒಡೆಹಲವು ಸರಳ ನೀತಿಗಳ. ಆರೋಗ್ಯ ಭಾಗ್ಯವನು ಮನಕೆತನು ಎಂತಂತೆ ಹಾರೈಸು ಒಡೆಹಲವು ಸರಳ ನೀತಿಗಳ. ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ.
1: ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ.

ಆರೋಗ್ಯ ಭಾಗ್ಯವನು ಮನಕ್ಕೆ ತನುಗೆಂದಂತೆ. ಎಷ್ಟು ಚಂದದ ಮಾತು. ನಾವು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತೀವಿ. ಎಷ್ಟೋ ಸಾರಿ ನಾವು ಆರೋಗ್ಯ ಸರಿ ಇಲ್ಲ ಅನ್ನೋದು ದೇಹದ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇರ್ತೀವಿ. ದೈಹಿಕ ಆರೋಗ್ಯ ಮಾತ್ರ ಮುಖ್ಯ ಅಲ್ಲ ಅಂತ ಡಿವಿಜಿ ಹೇಳ್ತಾರೆ. ಮನಕ್ಕೆ ತನುಗೆಂತಂತೆ, ದೇಹಕ್ಕೆ ಹೇಗಂತೀವೋ ಹಾಗೆ ಮನಸ್ಸಿನ ಆರೋಗ್ಯ ಕೂಡ ನೋಡ್ಕೋಬೇಕಾದ್ರೆ, ಹಾರೈಸುವಡೆ ನಿನ್ನ ಮನಸ್ಸಿನ ಆರೋಗ್ಯವು ಚೆನ್ನಾಗಿರಬೇಕು ಅಂತ ಅನ್ನೋದಾದರೆ ಹಲವು ಸರಳ ನೀತಿಗಳ ಧಾರೈಸು. ಸಿಂಪಲ್, ಕೆಲವು ಸರಳ ಸೂತ್ರಗಳಿದ್ದಾವೆ. ಜೀವನದ ದೊಡ್ಡ ದೊಡ್ಡ ಕೆಲಸ ಮಾಡಬೇಡ. ನಿಜವಾಗಲೂ ಜೀವನ ಚೆನ್ನಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು ಅನ್ನೋದಾದರೆ, ದೇಹದ ಆರೋಗ್ಯದ ಹಾಗೆ ಮನಸ್ಸಿನ ಆರೋಗ್ಯ ಇರಬೇಕು ಅಂತ ಅಪೇಕ್ಷೆ ಇದ್ದರೆ ಸರಳ ನೀತಿಗಳನ್ನು ಪಾಲಿಸಪ್ಪ ಜೀವನದಲ್ಲಿ. ಯಾವುದು? ನೆನಸಿನಲ್ಲಿ, ನುಡಿಯಲ್ಲಿ, ನಡತೆಯಲ್ಲಿ. ಎಷ್ಟು ದೊಡ್ಡ ಮಾತು. ಮೂರೇ ಮೂರು ಸಾಕು ಸ್ವಾಮಿ. ನೆನಸಿನಲ್ಲಿ ಅಂದರೆ ನಮ್ಮ ಚಿಂತನೆಯಲ್ಲಿ, ನುಡಿಯಲ್ಲಿ, ಮಾತಿನಲ್ಲಿ, ನಡತೆಯಲ್ಲಿ, ನಡೆಯುವಂಥ ರೀತಿಯಲ್ಲಿ. ನಮ್ಮ ಚಿಂತನೆಯಲ್ಲಿ ಸರಳ ರೀತಿ ಇರಲಿ, ನಮ್ಮ ಮಾತಿನಲ್ಲಿ ಸರಳತೆ ಇರಲಿ,

ನಮ್ಮ ನಡತೆಯಲ್ಲಿ ಸರಳತೆ ಇರಲಿ. ಹಾಗಿದ್ದಾಗ ಪಾರಾಗು ಸುಳಿಯಿಂದ ಮಂಕುತಿಮ್ಮ, ಈ ಜೀವನ ವ್ಯವಹಾರದ ಸುಳಿಯಿಂದ ಪಾರಾಗಿ ಹೋಗ್ತೇವೆ ಅಂತ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ. ನೀವೇನು ಮಾಡ್ತಿರೋ ಬಿಡ್ತಿರೋ, ಜೀವನದಲ್ಲಿ ಮೂರು ಫ್ಯಾಕ್ಟ್ರಿ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಮೂರು ಫ್ಯಾಕ್ಟ್ರಿ ಇಟ್ಕೋಬೇಕಂತೆ ನಾವು, ಮೂರು ಫ್ಯಾಕ್ಟ್ರಿ ಯಜಮಾನರಾಗಬೇಕು ಅಂತ. ಐಸ್ ಫ್ಯಾಕ್ಟ್ರಿ ಇನ್ ಯುವರ್ ಬ್ರೈನ್ ಆ್ಯಂಡ್ ಸ್ವೀಟ್ ಫ್ಯಾಕ್ಟ್ರಿ ಅನ್ನೋ ಟಂಗ್ ಆ್ಯಂಡ್ ಲವ್ ಫ್ಯಾಕ್ಟ್ರಿ ಇನ್ ಯುವರ್ ಹಾರ್ಟ್ ಅಂತ. ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ಇರಬೇಕಂತೆ, ತಲೆ ಶಾಂತವಾಗಿರಬೇಕು. ಶುಗರ್ ಫ್ಯಾಕ್ಟ್ರಿ ಇನ್ ಯುವರ್ ಮೌತ್, ಮಾತು ನಯವಾಗಿರಬೇಕು, ಸಿಹಿಯಾಗಿರಬೇಕು. ಕೊನೆಗೆ ಲವ್ ಫ್ಯಾಕ್ಟ್ರಿ ಇನ್ ಯುವರ್ ಹಾರ್ಟ್, ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬಿರಬೇಕು. ಅದಕ್ಕೆ ಚಿಂತನೆಯಲ್ಲಿ, ನುಡಿಯಲ್ಲಿ, ನಡೆಯಲ್ಲಿ ಕೆಲವು ಸರಳ ನೀತಿಗಳನ್ನು ಪಾಲಿಸಿದೊಡೆ ದೇಹಕ್ಕೆ ಹಾಗೆ ಆರೋಗ್ಯವೋ ಹಾಗೆ ಮನಸ್ಸಿಗೂ ಆರೋಗ್ಯವಾಗಿ ಈ ಸುಳಿಯಿಂದ ಪಾರಾಗ್ತೀಯಪ್ಪ ನೀನು ಅಂತ ಹೇಳುವಂಥ ಮಾತು.

ಕೀಳಲು ಬೇಡ, ತರಿಯಬೇಡೆಲೆ ಕಡ್ಡಿಗಳ ಪರೀಕ್ಷಣಕ್ಕೆ. ಮರವ ನೀ ನರಿಯುವಡೆ ಬುಡವ, ಕೀಳಲು ಬೇಡ ತರಿಯಬೇಡೆಲೆ ಕಡ್ಡಿಗಳ ಪರೀಕ್ಷಣಕ್ಕೆ. ಎರೆ ನೀರ ಸುರಿಗೊಬ್ಬರವ ಕೆದಕು ಪಾತಿಯನು, ನಿರುಕಿಸುತ ತಳಿರಲರ ಮಂಕುತಿಮ್ಮ. ಎರೆ ನೀರ ಸುರಿಗೊಬ್ಬರವ ಕೆದಕು ಪಾತಿಯನು, ನಿರುಕಿಸುತ ತಳಿರಲರ ಮಂಕುತಿಮ್ಮ.

0: ಇನ್ನೊಂದು ಮುಖ್ಯವಾದ ಮಾತು ಹೇಳ್ತಾರೆ, ಮರವ ನೀನರಿಯುವಡೆ, ಈ ಮರ ಎಂಥದ್ದು ಒಳ್ಳೆಯದೋ ಕೆಟ್ಟದೋ ಅಂತ ಹುಡುಕ್ಬೇಕಾದ್ರೆ ಬುಡವ ಕೀಳಲು ಬೇಡ, ಅದನ್ನು ಕಿತ್ತು ಕಿತ್ತು ಬೇರೆ ಇತ್ತು ನೋಡೋ ಕಾರಣ ಇಲ್ಲ, ಗಿಡ ಚೆನ್ನಾಗಿದೆಯಾ ಅಂತ ಹೇಳೋದಕ್ಕೆ. ತರಿಯಬೇಡ ಎಲೆ ಕಡ್ಡಿಗಳ ಪರೀಕ್ಷಣಕ್ಕೆ, ಎಲೆ ಕಡ್ಡಿ ಕಿತ್ತು ಹಾಕ್ಬಿಟ್ಟು ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡ. ಅದಕ್ಕೇನು ಮಾಡಬೇಕು, ಬಹಳ ಸುಲಭವಾದ ಮಾತು, ಎರೆ ನೀರ ನೀರು ಹಾಕು, ಸುರಿ ಗೊಬ್ಬರವ ಗೊಬ್ಬರ ಹಾಕು, ಕೆದಕು ಪಾತಿಯನು ಮಣ್ಣು ಸಡ್ಲ್ ಮಾಡು, ನೀರು ಕಿಸುತ್ತ ತಳಿರಾರಲ್ಲ ಮಂಕೋತಿಮ್ಮ, ನೋಡ್ಕೊಂಡಿರು, ಅದು ಗಿಡ ತನ್ನಷ್ಟಕ್ಕೆ ತಾನೇ ಬೆಳೀತದೆ. ಅದರ ಚಿಗುರನ್ನು ನೋಡು, ತಳಿರು ಅಂದರೆ ಚಿಗುರು, ಅಲರು ಅಂದರೆ ಹೂವು, ಅದರ ಚಿಗುರನ್ನು ಹೂವನ್ನು ನೋಡ್ತಾ ಇರೋ ಯಾವ ಗಿಡ ಅಂತ ಗೊತ್ತಾಗ್ಬಿಡುತ್ತೆ. ವಿವೇಕಾನಂದರು ಈ ಮಾತನ್ನು ಹೇಳ್ತಾರೆ, ಮಕ್ಕಳನ್ನು ಬೆಳೆಸೋದು ಅಂದರೆ ಸಸಿ ಬೆಳೆಸಿದ ಹಾಗೆ. ಸಸಿ ದೊಡ್ಡದಾಯ್ತಾ ಇಲ್ಲ ಅಂತ ದಿನ ಯಾರು ಕಿತ್ತಿ ಕಿತ್ತಿ ನೋಡಲ್ಲ, ಉದ್ದಾಯ್ತಾ ಅಂತ. ಮಣ್ಣು ಸಡ್ಲು ಮಾಡಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಿ ಬಿಸಿಲು ಬೀಳೋಗ್ಬಿಟ್ರೆ ಮರ ತನ್ನಷ್ಟಕ್ಕೆ ತಾನೇ ಬೆಳೀತದೆ. ಹಾಗೆ ನಾವು ಒಂದು ಜೀವನದ ಐಶ್ವರ್ಯವನ್ನು ಗಮನಿಸಬೇಕಾದ್ರೆ ಅದಕ್ಕೆ ಬೇಕಾಗಂಥ ಪೋಷಣೆಯನ್ನು ಕೊಡು, ನೀರು ಹಾಕು, ಗೊಬ್ಬರ ಹಾಕು, ಮಣ್ಣು ಸಡ್ಲು ಮಾಡು, ಅದನ್ನು ಗಮನತಾ ಇದ್ದು ನೋಡ್ಕೋ, ಆ ಮರದ ಗುಣ ನಿನಗೇ ಗೊತ್ತಾಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ

0: ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
2: ನಗುವ ನಮ್ಮ ಜಮನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ.
1: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
2: ಗಣಪತಿ ಬಪ್ಪ ಮೋರಿಯ, ಅರಸೋ ನಮ್ಮ ಏರಿಯ.
1: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ,

ಇದು ಆಕಾಶವಾಣಿ ಎಫ್ಎಂ ರೇನ್ಬೋನೂರ 1.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಇದೀಗ ಸ್ಟುಡಿಯೋ ಸಮಯ 1:34. ಲಂಚ್ ಬಾಕ್ಸ್ ಕಾರ್ಯಕ್ರಮ. ಈ ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ಈ ಹೊತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದ ವಿಶೇಷ ಏನಂದ್ರೆ ಗಣೇಶ ಹಬ್ಬ. ಈ ಹಬ್ಬದಲ್ಲಿ ಆಚರಿಸುವ ವಿಶೇಷ ಜಾನಪದ ನೃತ್ಯಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ. ನಿಮಗೆ ಯಾವುದಾದ್ರೂ ನೃತ್ಯ ರೂಪಕಗಳು ತಿಳಿದಿದ್ರೆ ನಮಗೆ ಸಂದೇಶನ ಕಳಿಸೋದನ್ನು ಮರಿಬೇಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9408091013. ಇದೀಗ ಮೊದಲಿಗೆ ಗೀತೆ. ಸೇವಂತಿ ಸೇವಂತಿ ಚಿತ್ರದಿಂದ ಎಸ್ ಎ ರಾಜ್ಕುಮಾರ್ ಅವರ ಗಾಯನದಲ್ಲಿ ಅವರದ್ದೇ ಸಂಗೀತ ಸಂಯೋಜನೆ ಇರುವ ಗೀತೆ.

ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಗಣೇಶ ಚತುರ್ಥಿಯ ಸಮಯದಲ್ಲಿ ಪ್ರದರ್ಶಿಸಲಾಗುವ ಜಾನಪದ ನೃತ್ಯಗಳ ಕುರಿತಾದ ಮಾತುಕತೆ. ಫುಗ್ಡಿ ನೃತ್ಯ. ಫುಗ್ಡಿ ಇದು ಕೊಂಕಣ ಪ್ರದೇಶದ ಮಹಿಳೆಯರು ಪ್ರದರ್ಶಿಸುವ ಅತ್ಯಂತ ಜನಪ್ರಿಯ ಮತ್ತು ಪವಿತ್ರವಾದ ಜಾನಪದ ನೃತ್ಯ. ಗಣೇಶ ಚತುರ್ಥಿ ಮತ್ತು ಢಾಲು ಹಬ್ಬಗಳ ಸಂದರ್ಭದಲ್ಲಿ ಗಣಪತಿ ದೇವರ ಮುಂದೆ ಈ ನೃತ್ಯವನ್ನು ಮಹಿಳೆಯರು ಸಂತೋಷದಿಂದ ಒಟ್ಟಾಗಿ ಪ್ರದರ್ಶನ ಮಾಡ್ತಾರೆ. ಮಹಿಳೆಯರು ವೃತ್ತಾಕಾರದಲ್ಲಿ ನಿಂತು ತಾಳಕ್ಕೆ ತಕ್ಕಂತೆ ಚಪ್ಪಾಳೆ ತಟ್ಟುತ್ತಾ ಮತ್ತು ಹಾಡುತ್ತಾ ಸುತ್ತುತ್ತಾ ನರ್ತಿಸುತ್ತಾರೆ. ಈ ನೃತ್ಯಕ್ಕೆ ಯಾವುದೇ ಸಂಗೀತ ವಾದ್ಯಗಳ ಅಗತ್ಯವಿರೋದಿಲ್ಲ. ಚಪ್ಪಾಳೆಯ ಸದ್ದು ಮತ್ತು ಮಹಿಳೆಯರ ಹಾಡೆ ಮುಖ್ಯ ಸಂಗೀತ. ನೃತ್ಯವು ಮೊದಲು ನಿಧಾನವಾಗಿ ಪ್ರಾರಂಭವಾಗಿ ಕೊನೆಗೆ ಅತ್ಯಂತ ವೇಗವಾಗಿ ಗತಿಯನ್ನ ತಲುಪುತ್ತೆ. ಕೊನೆಯಲ್ಲಿ ವೇಗವಾಗಿ ಉಸಿರು ಬಿಡುವಾಗ ಬರುವ ಫೂ ಎಂಬ ಸದ್ದಿನಿಂದ ಇದಕ್ಕೆ ಫುಗ್ಡಿ ಎಂಬ ಹೆಸರು ಬಂದಿದೆ. ಸಾಂಪ್ರದಾಯಿಕ ನೌವಾರಿ, 9 ಗಜದ ಸೀರೆ ಉಟ್ಟು ಮತ್ತು ತಲೆಗೆ ಹೂವಿನ ಮುಡಿಯನ್ನ ಧರಿಸಿ ನರ್ತಿಸುತ್ತಾರೆ. ಕಲಶಿ ಫುಗ್ಡಿ ಅಂದ್ರೆ ಬಿಂದಿಗೆ ಹಿಡಿದು ಮಾಡುವ ನೃತ್ಯ. ಕಟ್ಟಿ ಫುಗ್ಡಿ ಅಂದ್ರೆ ತೆಂಗಿನ ಚಿಪ್ಪುಗಳಿಂದ ತಾಳ ಹಾಕುವ ನೃತ್ಯ ಮತ್ತು ಬಸ್ ಫುಗ್ಡಿ ಎಂಬ ವಿವಿಧ ಪ್ರಕಾರಗಳಿವೆ. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಓ ಪ್ರೇಮವೇ ಚಿತ್ರದಿಂದ ಎಲ್ ಎನ್ ಶಾಸ್ತ್ರಿಯವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ರವಿಚಂದ್ರನ್ ಅವರ ಸಂಗೀತ.

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ ಎಂ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಸ್ಟುಡಿಯೋ ಸಮಯ 1:47 ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಪ್ರದರ್ಶಿಸಲಾಗುವ ಜಾನಪದ ನೃತ್ಯ ರೂಪಕಗಳ ಕುರಿತಾದ ಮಾತುಕತೆ. ಇನ್ನು ಮತ್ತೊಂದು ನೃತ್ಯ ಯಾವುದು ಅಂತ ನೋಡೋದಾದರೆ ಮರುಲೋ ನೃತ್ಯ. ಮರುಲೋ ಎಂದರೆ ಕೊಂಕಣಿಯಲ್ಲಿ ನವಿಲು ಎಂದರ್ಥ. ಇದು ನವಿಲಿನ ಚಲನೆಗಳನ್ನು ಅನುಕರಿಸುವ ಸಾಂಪ್ರದಾಯಿಕ ಜಾನಪದ ನೃತ್ಯ. ಗಣೇಶ ಚತುರ್ಥಿ ಮತ್ತು ಶಿಗ್ಮೋ ಉತ್ಸವಗಳಲ್ಲಿ ಈ ಸಂದರ್ಭದಲ್ಲಿ ಕೊಂಕಣ ಭಾಗದ ಮುಖ್ಯವಾಗಿ ಗೋವಾದ ರೈತರು ಹಾಗೂ ಪುರುಷರು ಗುಂಪುಗಳು ಈ ನೃತ್ಯವನ್ನು ಪ್ರದರ್ಶಿಸುತ್ತವೆ. ನೃತ್ಯಗಾರರು ನವಿಲಿನ ಸುಂದರವಾದ ನಡಿಗೆ, ಗರಿಬಿಚ್ಚುವಿಕೆ ಮತ್ತು ಚಲನೆಗಳ ಭಂಗಿಗಳ ಮೂಲಕ ಅಭಿನಯಿಸುತ್ತಾರೆ. ಪ್ರಕೃತಿ ಮತ್ತು ಪ್ರಾಣಿ ಪಕ್ಷಿಗಳ ಮೇಲಿರುವ ಗೌರವವನ್ನು ವ್ಯಕ್ತಪಡಿಸಲು ಈ ನೃತ್ಯ ಮಾಡಲಾಗುತ್ತೆ. ಈ ನೃತ್ಯಕ್ಕೆ ಸ್ಥಳೀಯ ಜಾನಪದ ಧಾಟಿ, ಡೋಲು ಮತ್ತು ಕಂಸಾಳೆ ವಾದ್ಯಗಳ ಹಿನ್ನೆಲೆ ಸಂಗೀತ ಸಹ ಇರುತ್ತೆ. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕಲ್ಲರಳಿ ಹೂವಾಗಿ ಚಿತ್ರದಿಂದ ಹೇಮಂತ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಇದಾಗಿತ್ತು ಈ ಹೊತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಸಂದೇಶಗಳು ಬಹಳಷ್ಟು ಬಂದಿದ್ವು. ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ, ಗಾನಸುಮಾಪಟ್ಟ ಸೋಮನಹಳ್ಳಿ, ಹರೀಶ್ ಮಲ್ಲೇಶ್ವರದಿಂದ ಹ್ಯಾಪಿ ಗಣೇಶ ಚತುರ್ಥಿ ಅಂತ, ಸುರೇಶ್ ಅವರು ಆಸ್ಟ್ರೇಲಿಯಾದಿಂದ ಸಂದೇಶವನ್ನು ಕಳಿಸಿದ್ರು, ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಜೊತೆಗೆ ಗೋಪಿ ಅವರು ಸಂದೇಶವನ್ನು ಕಳಿಸಿದ್ರು. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆರ್ ಜೆ ಶ್ರಾವ್ಯ ಹರುಮನೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮತ. ರಾಜ್ಯಾದ್ಯಂತ ಇಂದು ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬದ ಆಚರಣೆ, ಸಾರ್ವತ್ರಿಕ ಗಣೇಶ ಉತ್ಸವಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಮೈಸೂರಿನಲ್ಲಿ ಗಣೇಶ ಹಬ್ಬದ ಅಂಗವಾಗಿ ದಸರಾ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಕೆ. ಸಾರಿಗೆ ಇಲಾಖೆಯ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ಕರ್ನಾಟಕದಂತಹ ಕೃಷಿ ಅವಲಂಬಿತ ರಾಜ್ಯಗಳಲ್ಲಿ

0: ಈ ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿರುವ ಉಪಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಬದಲಾಗುತ್ತಿರುವ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಬರ ಪರಿಹಾರದ ಮಾನದಂಡಗಳನ್ನು ಮರುಪರಿಶೀಲಿಸುವ ಅಗತ್ಯವಿದೆ. ಮಳೆ ಕೊರತೆ, ಬೆಳೆ ನಷ್ಟ, ಒಣಹವೆ ಹಾಗೂ ಸ್ಥಳೀಯ ಪರಿಸ್ಥಿತಿಗಳ ವಾಸ್ತವ ಪರಿಣಾಮಗಳನ್ನು ವೈಜ್ಞಾನಿಕವಾಗಿ ಅರ್ಥೈಸುವುದು ಮುಖ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತುತ ಮಾನದಂಡಗಳು ಬದಲಾಗುತ್ತಿರುವ ಹವಾಮಾನ ಪರಿಸ್ಥಿತಿಯಲ್ಲಿ ರೈತರ ನೈಜ ಸಂಕಷ್ಟವನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತಿವೆಯೇ ಎಂಬುದನ್ನು ಪರಿಶೀಲಿಸಬೇಕಿದೆ. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯ ಮಾರ್ಗಸೂಚಿಗಳ ಪರಿಷ್ಕರಣೆ ಕುರಿತು ರಾಜ್ಯದ ವಾಸ್ತವಾಂಶಗಳನ್ನು ಪರಿಗಣಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದು ಅಗತ್ಯ ಎಂದು ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಇಂದು ಗೌರಿ ಗಣೇಶ ಹಬ್ಬವನ್ನು ಶ್ರದ್ಧಾಳುಗಳು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳು ನಡೆಸುತ್ತಿರುವ ಸಾರ್ವಜನಿಕ ಗಣಪತಿ ಉತ್ಸವಗಳಿಗೂ ಭರದ ಸಿದ್ಧತೆ ನಡೆಯುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಂದ್ರ ಬಿಂದು ಹಿಂದೂ ಮಹಾಸಭಾ ಗಣಪತಿ ಉತ್ಸವದ 82ನೇ ವರ್ಷದ ಆಚರಣೆಗೆ ಇಂದಿನಿಂದ ಸಿದ್ಧತೆ ನಡೆಯುತ್ತಿದೆ. ಗಣೇಶೋತ್ಸವದ ಅಂಗವಾಗಿ ಇಂದಿನಿಂದ ಇದೇ 25ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಪೊಲೀಸ್ ರೂಟ್ ಮಾರ್ಚ್ ನಡೆಸಿದ್ದರು. ಹಬ್ಬದ ಅಂಗವಾಗಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸುವ ಹಿನ್ನೆಲೆಯಲ್ಲಿ ಪಥ ಸಂಚಲನ ನಡೆಸಲಾಯಿತು. ಈ ಕುರಿತು ಮಾತನಾಡಿರುವ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಜಿಲ್ಲೆಯಾದ್ಯಂತ 3947 ಗಣಪತಿ ಪ್ರತಿಷ್ಠಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಮೇಲೂ ಕಣ್ಣಿಡಲಾಗಿದ್ದು ಇದಕ್ಕಾಗಿ ಪ್ರತಿ ಪೊಲೀಸ್ ಠಾಣೆಯಲ್ಲೂ ತಜ್ಞ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಈ ಬಾರಿ ಒಟ್ಟು 2592 ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಜಿಲ್ಲಾಡಳಿತ ಅಧಿಕೃತ ಅನುಮತಿ ನೀಡಿದೆ. ಮೂರ್ತಿ ವಿಸರ್ಜನೆಯ ವೇಳೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಸಂಚಾರಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಒತ್ತು ನೀಡಲಾಗಿದ್ದು ಸಾರ್ವಜನಿಕರು ಹಾಗೂ ಗಣೇಶ ಮಂಡಳಿಯವರು ನಿಗದಿತ ಸ್ಥಳಗಳಲ್ಲಿ ಅಥವಾ ಸಂಚಾರಿ ವಾಹನಗಳಲ್ಲೇ ಮೂರ್ತಿಗಳನ್ನು ವಿಸರ್ಜಿಸುವ ಮೂಲಕ ಸಹಕರಿಸಬೇಕು ಎಂದು ಮನವಿ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗಣೇಶ ಚತುರ್ಥಿಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ವಿವಿಧೆಡೆ ಮನೆ, ದೇವಾಲಯ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪುರಾಣ ಪ್ರಸಿದ್ಧ ಹೊನ್ನಾವರದ ಇಡಗುಂಚಿ ಮಹಾಗಣಪತಿ ದೇವಸ್ಥಾನ ಹಾಗೂ ಗೋಕರ್ಣದ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇನ್ನು ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಘ್ನ ನಿವಾರಕನ ದರ್ಶನ ಪಡೆಯುತ್ತಿದ್ದಾರೆ. ವಿಶೇಷ ಪೂಜೆ, ನೈವೇದ್ಯ ಹಾಗೂ ವಿವಿಧ ಧಾರ್ಮಿಕ ಆಚರಣೆಗಳು ನಡೆಯುತ್ತಿದೆ. ಜಿಲ್ಲೆಯ ವಿವಿಧ ಕಡೆಯಿಂದ ಭಕ್ತರು ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸಿದ್ಧ ಶೃಂಗೇರಿಯ ತೋರಣ ಗಣಪತಿ ಸೇರಿದಂತೆ ಜಿಲ್ಲೆಯ ಗಣೇಶನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತರು ಮುಂಜಾನೆಯಿಂದಲೇ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 1181 ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತಿದ್ದು ನಗರ ವ್ಯಾಪ್ತಿಯಲ್ಲೇ 51 ಮೂರ್ತಿಗಳು ಪ್ರತಿಷ್ಠಾಪನೆಯಾಗಲಿವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ತಿಳಿಸಿದ್ದಾರೆ. ವಿಸರ್ಜನಾ ಮೆರವಣಿಗೆಗಳು ನಿಗದಿತ ದಿನದಂದು ಸಾಧ್ಯವಾದಷ್ಟು ಬೇಗ ಆರಂಭವಾಗಿ ರಾತ್ರಿ 11 ಗಂಟೆಯೊಳಗೆ ಪೂರ್ಣಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಸಕ್ಕರೆನಾಡು ಮಂಡ್ಯದಲ್ಲಿ ಗೌರಿ ಗಣೇಶ ಹಬ್ಬ ರಂಗೇರಿದ್ದು ಜಿಲ್ಲೆಯಲ್ಲಿ ಕನಿಷ್ಠ 3000ಕ್ಕೂ ಅಧಿಕ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಯುವಕರು ಶ್ರದ್ಧಾಭಕ್ತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮತ್ತೊಂದೆಡೆ ಗೌರಿ ಹಬ್ಬವು ಸಹ ಇಂದೇ ಬಿದ್ದಿರುವುದರಿಂದ ಮಹಿಳೆಯರು ಹಾಗೂ ಯುವತಿಯರು ಗೌರಿ ಹಬ್ಬ ಆಚರಿಸಿ ಹುತ್ತಕ್ಕೆ ಹಾಲೆರೆದು ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಣಪತಿ ಉತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ಸಂಯುಕ್ತವಾಗಿ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ

0: ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಆನೆಗಳಾದ ಧನಂಜಯ, ಗೋಪಿ, ಮಹೇಂದ್ರ, ಏಕಲವ್ಯ, ಕಾವೇರಿ, ಚೈತ್ರ, ಶ್ರೀಕಂಠ ಆನೆಗಳು ಸೇರಿದಂತೆ ಒಟ್ಟು 12 ಆನೆಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದಸರಾ ಆನೆಗಳಿಗೆ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಾಡಿಗೆ ಸಂತೋಷ, ಸಮೃದ್ಧಿ ಹಾಗೂ ಉತ್ತಮ ಮಳೆಯಾಗಲಿ, ದಸರಾ ಉತ್ಸವ ಸುಸೂತ್ರವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿರುವುದಾಗಿ ಅವರು ತಿಳಿಸಿದ್ದಾರೆ.
1: ಇವತ್ತು ಸಹ ದಸರಾದ ಆನೆಗಳೆಲ್ಲ ಬಂದಿರೋ ಕಾರಣ ಗಣಪತಿ ಉತ್ಸವದ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಆನೆಗಳಿಗೂ ಸಹ ಜಿಲ್ಲಾಡಳಿತ ವತಿಯಿಂದ ಅರಣ್ಯ ಇಲಾಖೆ ವತಿಯಿಂದ ಇವತ್ತು ಪೂಜೆ ಸಲ್ಲಿಸಲಾಯಿತು. ಎಲ್ಲ ನಾಡಿಗೆ ಸಂತೋಷ ನೀಡಲಿ, ಮಳೆ ಬರಲಿ ಅಂತ ಪ್ರಾರ್ಥಿಸಲಾಯಿತು. ಅದೇ ರೀತಿ ದಸರಾನು ಸಹ ಸುಸಜ್ಜಿತವಾಗಿ ನಡೆದು ಹೋಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ.
0: ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 1492 ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯುತ್ತಿದ್ದು, ಹಬ್ಬದ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿಯನ್ನು ಶ್ರದ್ಧಾಭಕ್ತಿ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ತಾಲೂಕಿನಲ್ಲಿ ಸ್ವರ್ಣಗೌರಿ ವ್ರತದ ಅಂಗವಾಗಿ ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿದ್ದು, ಮಂಟಪದಲ್ಲಿ ಗೌರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸುಮಂಗಲಿಯರಿಗೆ ಬಾಗಿನ ನೀಡುವುದು ಹಬ್ಬದ ಪ್ರಮುಖ ಆಚರಣೆಯಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ನೇಕಾರ ಸಮುದಾಯ ಸಗಣಿಯಲ್ಲಿ ಪಿಳ್ಳೆರಾಯನನ್ನು ಪ್ರತಿಷ್ಠಾಪಿಸಿ ಮಗ್ಗಗಳಿಗೆ ಪೂಜೆ ಸಲ್ಲಿಸುವ ಆಚರಣೆ ವಿಶೇಷವಾಗಿದೆ. ದೊಡ್ಡಬಳ್ಳಾಪುರ ನಗರಸಭೆಯಿಂದ ಪರಿಸರ ಸ್ನೇಹಿಯಾಗಿ ಗಣೇಶೋತ್ಸವ ಆಚರಿಸುವಂತೆ ಪ್ರಚಾರ ಕೈಗೊಳ್ಳಲಾಗಿದೆ. ಗಣೇಶನ ಮೂರ್ತಿಗಳನ್ನು ಕೆರೆ, ಕುಂಟೆ ಮೊದಲಾದ ಜಲಮೂಲಗಳ ನೀರಿನಲ್ಲಿ ವಿಸರ್ಜನೆ ಮಾಡದಂತೆ ಸೂಚಿಸಲಾಗಿದ್ದು, ನಗರಸಭೆಯ ವತಿಯಿಂದ ಗಣೇಶ ಮೂರ್ತಿ ವಿಸರ್ಜನೆಗೆ ತಾತ್ಕಾಲಿಕ ಹೊಂಡ ಹಾಗೂ ಡ್ರಮ್ಗಳನ್ನು ಒಳಗೊಂಡ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಲಾರ ಜಿಲ್ಲೆಯಾದ್ಯಂತ ಗೌರಿ ಗಣೇಶ ಚತುರ್ಥಿಯ ಸಂಭ್ರಮ ಕಳೆಗಟ್ಟಿದ್ದು, ಇಂದು ಪ್ರತಿಯೊಂದು ಮನೆ ಹಾಗೂ ಸಾರ್ವಜನಿಕ ಪೆಂಡಾಲ್ಗಳಲ್ಲಿ ವಿಘ್ನ ನಿವಾರಕ ವಿನಾಯಕನನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತಿದೆ. ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಮಹಾಗಣಪತಿ ದೇವಾಲಯದಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತ್ರಿಮೂರ್ತಿಗಳಿಂದ ಪ್ರತಿಷ್ಠಾಪಿತ ಎನ್ನಲಾದ 13.5 ಅಡಿ ಎತ್ತರದ ಏಕಶಿಲಾ ಸಾಲಿಗ್ರಾಮ ಗಣೇಶನಿಗೆ ಬೆಳಗಿನ ಜಾವದಿಂದಲೇ ಮಹಾ ಅಭಿಷೇಕ, ಸಹಸ್ರನಾಮ ಅರ್ಚನೆ ನೆರವೇರಿಸಲಾಗುತ್ತಿದೆ. ಹಬ್ಬದ ಪ್ರಯುಕ್ತ 5 ದಿನಗಳ ಕಾಲ ನಡೆಯುವ ಬ್ರಹ್ಮರಥೋತ್ಸವ ಮತ್ತು ಲಕ್ಷ್ಮೀ ಗಣಪತಿ ಉತ್ಸವಗಳಿಗೆ ಚಾಲನೆ ಸಿಕ್ಕಿದ್ದು, ಸಾವಿರಾರು ಭಕ್ತರು ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆಯುತ್ತಿದ್ದಾರೆ. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕನ್ನಾಘಟ್ಟ ಗ್ರಾಮದಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ನೂತನ ದೇವಾಲಯ ಲೋಕಾರ್ಪಣೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾರಿಗೆ ಇಲಾಖೆಯ ಅಭಿವೃದ್ಧಿಗೆ ಒಟ್ಟು 7,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಲು ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ 1,000 ಬಸ್ಸುಗಳನ್ನು ಖರೀದಿ ಮಾಡಲು ಹಸಿರು ನಿಶಾನೆ ತೋರಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಬಸ್ಸು ನಿಲ್ದಾಣಗಳ ಉನ್ನತೀಕರಣಕ್ಕೆ ಕೇಂದ್ರ ಸರ್ಕಾರದಿಂದ 2,000 ಕೋಟಿ ರೂಪಾಯಿ ಪಡೆಯಲು ಸಮ್ಮತಿ ಸೂಚಿಸಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕೋಟಗೆರೆ ಗ್ರಾಮದಲ್ಲಿ ಇಂದು ಮುಂಜಾನೆ ಕಾಡಾನೆ ದಾಳಿಗೆ ಸಿಲುಕಿ ಓರ್ವ ರೈತ ಮೃತಪಟ್ಟಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿಮತ. ರಾಜ್ಯಾದ್ಯಂತ ಇಂದು ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬದ ಆಚರಣೆ, ಸಾರ್ವತ್ರಿಕ ಗಣೇಶ ಉತ್ಸವಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಮೈಸೂರಿನಲ್ಲಿ ಗಣೇಶ ಹಬ್ಬದ ಅಂಗವಾಗಿ ದಸರಾ ಗಜಪಡೆಗೆ ಪೂಜೆ ಸಲ್ಲಿಕೆ. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

0: ಗಣೇಶ ಬಂದ ಸಂಭ್ರಮ ತಂದ.
1: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
0: ಗಣೇಶನನ್ನು ಮನೆಗೆ ತರುವಾಗ
1: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
0: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ, ನದಿ, ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
1: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
0: ನಮ್ಮ ಭಕ್ತಿ ಗಣಪನಿಗೆ,
1: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
0: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 2:42. ಜನಪ್ರಿಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇದೀಗ ಮುಂಗಾರು ಮಳೆ ಚಿತ್ರದಿಂದ ಹೇಮಂತ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಹೃದಯ ಶಿವ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಜಾಕಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಟಿಪ್ಪು ಅವರ ಗಾಯನದಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.
1: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: play the Non-Stop Sunday. Non-Stop Sunday. Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sunday.
2: ಆಕಾಶವಾಣಿ FM Rainbow 101.3 MHz. Musically yours.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸಮಯ 3 ಗಂಟೆ. ಕೇಳಿ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು NCERT,

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಸ್ಟುಡಿಯೋ ಸಮಯ 3:32. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ ಪ್ರಶ್ನೆಗಳು ಸಿದ್ಧವಾಗಿವೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9408090103 9480901013. ಇದೀಗ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ನಿಮಗಾಗಿ. ಕರ್ನಾಟಕದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳಿವೆ ಮತ್ತು ಅವು ಯಾವುವು? ಇದು ಮೊದಲನೇ ಪ್ರಶ್ನೆ. ಕರ್ನಾಟಕದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳಿವೆ, ಅವು ಯಾವುವು? ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಇವು ಯಾವುವು? ಇದು ಮೊದಲನೇ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ. ಇದೀಗ ವಂಶಿ ಚಿತ್ರದ ಗೀತೆ, ಸೋಹಮ್ ಚಕ್ರವರ್ತಿ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಮ್ಮಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಕರ್ನಾಟಕದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳಿವೆ ಅಂತ ಹೇಳಿ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಹೊನ್ನೂರ್ ಅಲಿ ಹನುಮಂತಾಪುರ ಜಗಳೂರಿನಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಉದಯ್ ಕರ್ಕೆರ ಉಡುಪಿ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಯಶೋಧ ಈಚಲ ಕರಂಜಿ ಮಹಾರಾಷ್ಟದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಕಾಸರಕೋಡು ಬೀಚ್ ಉತ್ತರ ಕನ್ನಡ ಜಿಲ್ಲೆ, ಮತ್ತೊಂದು ಪಡುಬಿದ್ರಿ ಬೀಚ್ ಉಡುಪಿ. ಎರಡು ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಇದಾವೆ, ಅಂದರೆ ಎರಡು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳು, ಒಂದು ಕಾಸರಕೋಡು ಬೀಚ್ ಮತ್ತೊಂದು ಪಡುಬಿದ್ರಿ ಬೀಚ್. ಇದೀಗ ಎರಡನೇ ಪ್ರಶ್ನೆ. ಶಂಕರ್ ಜೈಕಿಶನ್ ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಯಾವುದು? ಇದು ಎರಡನೇ ಪ್ರಶ್ನೆ. ಶಂಕರ್ ಜೈಕಿಶನ್ ಜೋಡಿ ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಯಾವುದು? ಇದು ಎರಡನೇ ಪ್ರಶ್ನೆ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಆಗಿತ್ತು. ಶಂಕರ್ ಜೈಕಿಶನ್ ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರು, ಹಂಪಿಯಿಂದ ಜಾಫರ್, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಲಕ್ಷ್ಮೀಪತಿ ಕೆಂಗೇರಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಈರಣ್ಣ ಬೆಂಗಾಲಿ ರಾಯಚೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ, ಸೋಮಶೇಖರ್ ದಾವಣಗೆರೆಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು 1949ರಲ್ಲಿ ತೆರೆ ಕಂಡ ಬರಸಾತ್ ಚಿತ್ರ. ಈ ಚಿತ್ರದಲ್ಲಿ ಇವರು ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಮೊದಲನೇ ಸಿನಿಮಾ ಇದಾಗಿತ್ತು. ಇದೀಗ ಮುಂದಿನ ಪ್ರಶ್ನೆ, ಘಟ ಶ್ರಾದ್ದ ಈ ಸಿನಿಮಾ ಯಾರ

ಪರಾರಿ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಅನುರಾಧ ಭಟ್ ಅನೂಪ್ ಸಿಳಿನವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಅನೂಪ್ ಸಿಳಿನವರದ್ದೇ ಸಂಗೀತ. ಪ್ರಶ್ನೆಯಾಗಿತ್ತು ಘಟ ಶ್ರಾದ್ದ ಈ ಸಿನಿಮಾ ಯಾರ ಕೃತಿಯನ್ನ ಆಧರಿಸಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಸುಧಾ

ಇದೀಗ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ IPPB ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಇದು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ನಮ್ಮ ವಾಟ್ಸಪ್ ಸಂಖ್ಯೆ 9489901013.

0: ವೀರ ಕನ್ನಡಿಗ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಪುನೀತ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಭಗೀರಂಗ ಅವರ ಸಾಹಿತ್ಯ, ಚಕ್ರಿಯವರ ಸಂಗೀತ. ಗಣೇಶ ಬಂದ ಸಂಭ್ರಮ ತಂದ.
1: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
2: ಗಣೇಶನನ್ನು ಮನೆಗೆ ತರುವಾಗ
1: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
2: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ, ನದಿ, ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
1: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
2: ನಮ್ಮ ಭಕ್ತಿ ಗಣಪನಿಗೆ,
1: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
2: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

ಪ್ರಶ್ನೆ ಆಗಿತ್ತು, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ರಘುನಾರಾಯಣ್ ಬೆಂಗಳೂರಿನಿಂದ, ತೇಜಸ್ ಹಸನ್ ಸಾಬ್ ಎಸ್ಎಂ ಶೋಭಾ ಹಾಸನ್ನಿಂದ, ಪ್ರಜ್ವಲ್ ತೀರ್ಥಳ್ಳಿಯಿಂದ, ಪಿಎಚ್ ಪಾಟೀಲ್ ರಾಣಿಬೆನ್ನೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಇನ್ನು ಮತ್ತಷ್ಟು ಜನರು ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ರಿ, ಆದರೆ ಕೇವಲ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಲಾಗಿತ್ತು. ಹೆಸರುಗಳು ಆದಷ್ಟು ಪುನರಾವರ್ತನೆ ಆಗಿರಲಿಲ್ಲ. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಹೀಗೆ ಕೇಳ್ತಾರೆ ಆಕಾಶವಾಣಿ ಎಫ್ಎಂ ರೇನ್ಬೋ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯ ಉತ್ತರ ಆಗಿತ್ತು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಭಾರತ ಸರ್ಕಾರದ ಸಂವಹನ ಸಚಿವಾಲಯದ ಅಡಿಯಲ್ಲಿ ಇರುವ ಅಂಚೆ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇದು ನಡೆಸಲ್ಪಡುವ ಸಾರ್ವಜನಿಕ ವಲಯದ ಬ್ಯಾಂಕ್ IPPB, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:06. ಸೋಮವಾರದ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ ಜೆ ಶ್ರಾವ್ಯ ಹರುಮನೆ. ಈ ಹೊತ್ತು ಗಣೇಶ ಹಬ್ಬ ಜೊತೆಗೆ ಸ್ವಾತಂತ್ರ್ಯ ಚಳುವಳಿ ಇದರ ಕುರಿತಾಗಿ ಇರುವ ಒಂದು ವಿಷಯದ ಕುರಿತಾಗಿ ಮಾತಾಡ್ತಾ ಸಾಗೋಣ. ಗಣೇಶೋತ್ಸವವನ್ನು ಮನೆ ಮನೆಯ ಪೂಜೆಯಿಂದ ಸಾರ್ವಜನಿಕ ಚಳುವಳಿಯಾಗಿ ಪರಿವರ್ತಿಸಿದ ಮಹಾನ್ ವ್ಯಕ್ತಿ ಇವರು, ಯುವಕರಿಗೆ ಬಹಳ ಸ್ಫೂರ್ತಿಯೂ ಹೌದು. ಇದರ ಕುರಿತಾಗಿ ಈ ಹೊತ್ತು ಮಾತಾಡ್ತಾ ಸಾಗೋಣ. ನೀವು ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ

0: 9481001013 9480901013.
1: ಧಾಕೃಧತಿದ್ದಾಗೆ ನ ಧತ್ತಿದ್ದಾಗೆ ತಿನ್ನಕ್ಕಿನ್ನ ಧಾತೃ ಕೃದೇ ಕಿಟ್ಟ ಧತ್ತಿದ್ದ ಧತ್ತಿದ್ದ ಧಾತೃ ಕೃದೇ ಕಿಟ್ಟ ಕಾದಾಗ ಧೀಗೆ ನ ಧಾಕ ಧಾತೃ ಕೃದೇ ಕಿಟ್ಟ ಧಾಗೆ ನ

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಇದು ಆಕಾಶವಾಣಿ FM ರೇನ್ಬೋ ಬೆಂಗಳೂರು ಯೂತ್ ಕಾರ್ಯಕ್ರಮ. ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಬಾಲಗಂಗಾಧರ್ ತಿಲಕ್ ಇವರು ಗಣೇಶ ಚತುರ್ಥಿಯನ್ನ 18th century ಕೊನೆಯಲ್ಲಿ ಪಾಪ್ಯುಲರೈಸ್ ಮಾಡಿದ್ರು. ಅದರ ಹೆಸರಲ್ಲಿ ನಾವು ಮೀಟ್ ಮಾಡಿ ನಂತರ ಬ್ರಿಟಿಷರನ್ನ ದೇಶದಿಂದ ಹೊರಗೆ ಓಡಿಸಲು ಸ್ಟ್ರಾಟಜೀಸ್ನ ಮಾಡ್ತಾ ಇದ್ರು ಅವಾಗಿನ ಸ್ವಾತಂತ್ರ್ಯ ಹೋರಾಟಗಾರರು. ಜೊತೆಗೆ ಹುಲಗಪ್ಪ ನಾಯಕ ಗಂಗಾವತಿಯಿಂದ ಸಹ ಸಂದೇಶವನ್ನ ಕಳಿಸಿದ್ದಾರೆ. ಬಾಲಗಂಗಾಧರ ತಿಲಕ್ ಅಂತ ಖಂಡಿತ ಹೌದು. ಬಾಲಗಂಗಾಧರ ತಿಲಕರು ಗಣೇಶೋತ್ಸವವನ್ನ ಮನೆ ಮನೆಯ ಪೂಜೆಯಿಂದ ಸಾರ್ವಜನಿಕ ಚಳುವಳಿಯಾಗಿ ಪರಿವರ್ತಿಸಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜಕೀಯ ಜಾಗೃತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಪ್ರಬಲ ವೇದಿಕೆಯನ್ನಾಗಿ ಮಾಡಿದ್ರು. 1893 ಬ್ರಿಟಿಷ್ ಸರ್ಕಾರ ಸಾರ್ವಜನಿಕ ರಾಜಕೀಯ ಸಭೆಗಳ ಮೇಲೆ ಕಟ್ಟುನಿಟ್ಟಿನ ನಿಷೇಧ ಹೇರಿತ್ತು. ತಿಲಕರು ಧಾರ್ಮಿಕ ಆಚರಣೆಗಳಿಗೆ ಬ್ರಿಟಿಷರು ಅಡ್ಡಿಪಡಿಸೋದಿಲ್ಲ ಎಂಬುದನ್ನು ಅರಿತು ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸಲು ಕರೆ ನೀಡಿದರು. ಇದರ ಕುರಿತಾಗಿ ಮತ್ತಷ್ಟು ಮಾತಾಡ್ತಾ ಸಾಗೋಣ. ಇದೀಗ ಯೋಧ ಚಿತ್ರದಿಂದ ವಿಜಯ್ ಯೇಸುದಾಸ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಅನಿರುದ್ಧ್ ಶಾಸ್ತ್ರಿ ಅವರ ಗಾಯನದಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿ ಜನಪ್ರಿಯಗೊಳಿಸಿದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅಂತ ಹೇಳಿ ಸಂದೇಶನ ಕಳಿಸಿದ್ದಾರೆ. ಖಂಡಿತ ಹೌದು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಗೀತೆಗಳು ಚೆನ್ನಾಗಿದೆ ಅಂತ ಜಗದೀಶ್ ಕಿಡದಾಳಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮಗೂ ಅಷ್ಟೇ ಹಬ್ಬದ ಶುಭಾಶಯಗಳು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಣೇಶ ಚತುರ್ಥಿಯು ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿಯದೆ ಬ್ರಿಟಿಷ್ ಆಡಳಿತದ ವಿರುದ್ಧ ಜನರನ್ನು ಸಂಘಟಿಸುವ ಪ್ರಬಲ ರಾಜಕೀಯ ಮತ್ತು ಸಾಮಾಜಿಕ ಅಸ್ತ್ರವಾಗಿ ಕಾರ್ಯನಿರ್ವಹಿಸಿತ್ತು. ಗಣೇಶೋತ್ಸವದ ಮಂಟಪಗಳು ಬ್ರಿಟಿಷರ ಕಣ್ಣು ತಪ್ಪಿಸಿ ಸ್ವಾತಂತ್ರ್ಯ ಹೋರಾಟಗಾರರು ಸಭೆ ಸೇರುವ ತಾಣಗಳಾಗಿದ್ದವು.

ಅಸತೋಮಾ ಸದ್ಗಮಯ ಈ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಪ್ರಜೋತ್ ಅವರ ಗಾಯನದಲ್ಲಿ ವಹಾಬ್ ಸಲೀಂ ಅವರ ಸಂಗೀತ ಸಾಹಿತ್ಯ. ಬಾಲಗಂಗಾಧರ ತಿಲಕರು ಗಣೇಶೋತ್ಸವ ಮತ್ತು ಸ್ವಾತಂತ್ರ್ಯ ಹೋರಾಟ, ಇದರ ಕುರಿತಾದ ಈ ಹೊತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮ ಮುಂದುವರಿಯಲಿದೆ. ಇದೀಗ ಕೇಳಿ 4:30 ಸರಿಯಾಗಿ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ, ಪ್ರಾಯೋಜಕರು ಆರ್ಯ ವೈಶ್ಯ ಮಹಾಸಭಾ.

0: ಸಾರಿಗೆ ಸೇವೆಯಲ್ಲಿ
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸಮಾಜದ ವಿವಿಧ ವರ್ಗಗಳಿಂದ ಮಹಾಸಭೆಗೆ ಯಾವ ರೀತಿಯ ಒಂದು ಸಹಕಾರ ದೊರೀತಾ ಇದೆ ಸರ್?
5: ಒಳ್ಳೆ ಕೆಲಸ ಮಾಡದೆ ಸಮಾಜ ಕೇಳಿತೆ ಅನ್ನಕ್ಕೆ ಮಹಾಸಭೆನೇ ಎಕ್ಸಾಂಪಲ್. ನಮಗೆ ನಾವು ಅಧಿಕಾರ ತಗೊಂಡಂತ ಸಂದರ್ಭದಲ್ಲಿ 28 ಲಕ್ಷ ರೂಪಾಯಿ ಲಾಸಲ್ಲಿದ್ದಂತಹ ಸಂಸ್ಥೆ ಮತ್ತು ಪ್ರತಿ ತಿಂಗಳು 40 ಲಕ್ಷ ರೂಪಾಯಿ ಸೇವಾ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡ್ತಾ ಇದ್ವಿ ಅನ್ನೋದಾದ್ರೆ ಇದು ಸಮಾಜ ನಮ್ಮ ಜೊತೆಗೆ ಸ್ಪಂದಿಸಿರುವಂತ ರೀತಿ. ಮತ್ತೆ ಯಾವುದೋ ಒಂದು ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಮಲಗಿದಾನೆ, ಅಲ್ಲೊಂದು 50,000 ಕಟ್ಟಿದ್ರೆ ಬಿಡ್ತಾರೆ ಅವರು, ಇವನತ್ತ ಒಂದು 20,000 ಇರುತ್ತೆ, 30,000 ಬೇಕು, ಪೇಷಂಟ್ ಡಿಸ್ಚಾರ್ಜೇ ಮಾಡಲ್ಲ. ಆ ಟೈಮಲ್ಲಿ ನಾವು ಪರ್ಸನಲ್ ಆಗಿ ಹೋಗಿ ನೋಡಿ ಅದು ಸತ್ಯ ಅಂತ ಗೊತ್ತಾದ್ರೆ ಹಾಸ್ಪಿಟಲ್ ಪೇಮೆಂಟ್ ಮಾಡಿ ಕರ್ಕೊಂಬಂದಿದ್ವಿ. ನಾವು ಕೊಟ್ಟರೆ ನಮಗೆ ಕೊಡೋಕ್ಕೂ ಜನ ಬರ್ತಾ ಇದ್ದಾರೆ. ನಮ್ಮ ಸಂಸ್ಥೆ ತಂದೇ ಆದಂತ ರೆಗ್ಯುಲರ್ ಇನ್ಕಮ್ ಬರುವಂತ ಒಂದಷ್ಟು ವ್ಯವಸ್ಥೆ ಇಟ್ಟಿದ್ವಿ. ಯಾಕೆಂದ್ರೆ ಎಲ್ಲ ಯೋಜನೆಗಳು ಲೈಫ್ ಟೈಮ್ ಕೊಡೋದ್ರಿಂದ ನಮ್ಮ ಅವಧಿಯ ನಂತರನು ಬೇರೆಯವ್ರು ಬಂದು ನಿಂತ್ಕೋಬಾರ್ದಿತ್ತು.
4: ಮುಂದಿನ ದಿನಗಳಲ್ಲಿ ಮಹಾಸಭಾ ಕೈಗಳಿರುವ ಮಹತ್ವದ ಯೋಜನೆಗಳ ಬಗ್ಗೆ
5: ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೆಲಸ ಮಾಡಬೇಕು ಅನ್ನೋದೊಂದಿದೆ. ಮುಂದಿನ 25 ವರ್ಷಗಳಲ್ಲಿ ಈ ದೇಶದ ಯೋಜನೆಗೆ ಅವರ ಭವಿಷ್ಯಕ್ಕೆ ಅಂದ್ರೆ ಒಂದು ಆಂಟರ್ಪ್ರಿನರ್ಶಿಪ್, ನೀವು ಉದ್ಯಮ ಮಾಡಬೇಕು ಅನ್ನೋದನ್ನ ನಿಮ್ಗೇನ್ ಬೇಕು ಅಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಗ್ಲೋಬಲ್ ಆಕ್ಸಿಲರೇಟೆಡ್ ವಿಷನ್ ಸಮಿಟ್ ಅಂತೇಳಿ ಡಿಸೆಂಬರ್ ತಿಂಗಳಲ್ಲಿ ಪ್ಯಾಲೇಸ್ ಗೌಂಡಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಅಲ್ಲಿಂದ ಅದು ನಿರಂತರವಾಗಿ ವರ್ಷದ 365 ದಿನಕ್ಕೆ ಅದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಯಾರ್ಯಾರು ಬರ್ತಾರೆ ಅವ್ರಿಗೆ ಬೇಕಾದಷ್ಟು ಮಾರ್ಗದರ್ಶನ, ಒಳ್ಳೆ ಸ್ಟಾರ್ಟ್ಅಪ್ಸ್ ಇದ್ರೆ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್, ಅವ್ರಿಗೆ ಟೆಕ್ನಿಕಲ್ ಸಪೋರ್ಟ್ ಬೇಕಂದ್ರೆ ಅದು ಸರ್ಕಾರದ ಸೇವೆಗಳು ಬೇಕಂದ್ರೆ ಅದಕ್ಕೆ ಕೋಆರ್ಡಿನೇಷನ್, ಬ್ಯಾಂಕ್ ಲೋನ್ ಬೇಕಂದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಕೂಡ ಮಾಡುವಂತದ್ದು ನಮ್ಮ ಈ ಯೋಜನೆಯ ಮಹತ್ತರ ಉದ್ದೇಶ ಆಗಿದೆ. ಮುಂದಿನ 10 ವರ್ಷಗಳಲ್ಲಿ ಕನಿಷ್ಠ ಒಂದು 5,000 ಸ್ಟಾರ್ಟ್ಅಪ್ಸ್ ಆಗ್ಬೇಕು, ಅದ್ರ ಮೂಲಕ ಕನಿಷ್ಠ ಒಂದು 10 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗಬೇಕು. ಈ ಯೋಜನೆ ಇದೇ ಡಿಸೆಂಬರ್ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ಯೋಜನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ. ಆರ್ ವಿ ಕಾಲೇಜ್ ಅವರು ಇದಕ್ಕೆ ನಮ್ಮ ನಾಲೆಜ್ ಪಾರ್ಟ್ನರ್ಸ್ ಆಗಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಸೇರ್ಕೊಂತಿದ್ದಾರೆ. ಬರೀ ಒಂದು ಭಾಗ ಅಲ್ಲ, 10 ಪ್ಯಾರಾಮೀಟರ್ಸ್ ಅಲ್ಲಿ 10 ಉದ್ಯಮಗಳ ಬಗ್ಗೆ ಅಲ್ಲಿ ಮಾರ್ಗದರ್ಶನ ಕೊಡೋದು, ಟ್ರೈನಿಂಗ್ ಕೊಡೋದು, ಸಪೋರ್ಟ್ ಮಾಡೋದು ಎಲ್ಲ ಮಾಡ್ತೀವಿ. ಇನ್ಕ್ಯುಬೇಷನ್ ಇಂದ ಹಿಡಿದು ಆ ಸ್ಟಾರ್ಟ್ಅಪ್ಸ್ ಅಲ್ಲಿ ಸಕ್ಸಸ್ ಆಗೋರ್ಗೂ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ ಅವ್ರನ್ನ.
4: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
1: ಹಾಯ್ ಹಿಮ, ಹೇಗಿದ್ಯಾ?
6: ಏ ಫಸ್ಟ್ ಕ್ಲಾಸ್ ಕಣೋ, ಫೈನ್.
1: ಏನ್ ಮಾಡ್ತಾ ಇದೀಯಾ ಈಗ?
6: ನಂದ MBA ಮುಗಿತು, 1 ವರ್ಷ ಜಾಬ್ ಮಾಡ್ದೆ, ಈಗ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾ ಇದೀನಿ ಕಣೋ. ಆದ್ರೆ ನನ್ಗೆ ಎಲ್ಲಿ ಯಾರನ್ನ ಕನೆಕ್ಟ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡು.
1: ಏ ಹಿಮ, ನಿನ್ ಗೊತ್ತಿಲ್ವಾ, December 25, 26, 27 ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಲ್ಲಿ ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿತ್ 2026 ನಡೀತಾ ಇದೆ. ನೀನ್ ಅಲ್ಲಿ ಹೋದ್ರೆ ಒಂದು ಸ್ಟಾರ್ಟ್ಅಪ್ಗೆ ಒಂದು ಒಳ್ಳೆ ವಿಷನ್ ಮತ್ ನಿಂಗೆ ಸಪೋರ್ಟ್ ಕೂಡ ಸಿಗತ್ತೆ. ಯಾಕೆ ನೀನ್ ಟ್ರೈ ಮಾಡಬಾರ್ದು?
6: ಓ ಹೌದೇನೋ, ನೀನ್ ಹೇಳಿ ಬಹಳ ಒಳ್ಳೆ ಕೆಲಸ ಮಾಡ್ದೆ ನೋಡು. ನಾನು ಇವತ್ತೇ ರಿಜಿಸ್ಟರ್ ಮಾಡಿಸ್ತೀನಿ.
4: ನಮ್ಮ ಕೇಳುಗರಿಗೆ ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿಟ್ 2026 ಸಂಬಂಧಪಟ್ಟ ಹಾಗೆ ಏನು ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಸರ್?
5: ನೀವು ನಿಮ್ಮ ಮನೆಯಲ್ಲಿರುವಂತ ಯುವ ಜನತೆ ಯಾವುದೇ ರೀಸನ್ ಹೇಳಿದೆ, ಈ 3 ದಿನಗಳ ಕಾಲ ನಿಮ್ಮ ಮಕ್ಕಳ ಭವಿಷ್ಯವನ್ನು ಬರೀಲಿಕ್ಕೆ ಬೆಂಗಳೂರು ಅರಮನೆ ಮೈದಾನಕ್ಕೆ ಬನ್ನಿ. ಅಲ್ಲಿ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯ ಕೊಡಲಿಕ್ಕೆ ನಮ್ಮ ಸಂಸ್ಥೆ ನಿಮಗಾಗಿ 100 ಯೋಜನೆಗಳನ್ನು ಕ್ರಿಯಾಶೀಲ ವ್ಯಕ್ತಿಗಳನ್ನ ನಾವು ಕರ್ಕೊಂಬಂದು ನಿಲ್ಲಿಸಿದ್ದೇವೆ. ಅದರ ಸದುಪಯೋಗ ಪಡ್ಕೋಬೇಕು ಈ ರಾಜ್ಯದ ಜನತೆ ಅಂತೇಳಿ ಎಲ್ಲರಲ್ಲೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀವಿ.
4: ಕೇಳುಗರೆ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ. ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್, ನಮಸ್ಕಾರ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026
1: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.
7: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
8: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
7: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
9: ಸಣ್ಣ ತೆರೆಯ ಧಾರಾವಾಹಿ, ನೆನಪು
7: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನ್ ಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಬಾಲಗಂಗಾಧರ ತಿಲಕರು ಹೀಗೆ ಗಣೇಶೋತ್ಸವವನ್ನು ಮನೆ ಮನೆಯ ಪೂಜೆಯಿಂದ ಸಾರ್ವಜನಿಕ ಚಳುವಳಿಯಾಗಿ ಪರಿವರ್ತಿಸಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜಕೀಯ ಜಾಗೃತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಪ್ರಬಲ ವೇದಿಕೆಯನ್ನಾಗಿ ಮಾಡಿದ್ರು ಅನ್ನೋದರ ಕುರಿತಾಗಿ ಮಾತಾಡ್ತಾ ಸಾಗ್ತಾ ಇದ್ವಿ.

ಗಣೇಶೋತ್ಸವದ ಮಂಟಪಗಳನ್ನು ರಾಜಕೀಯ ಉಪನ್ಯಾಸಗಳು, ರಾಷ್ಟ್ರ ಭಕ್ತಿಗೀತೆಗಳು ಮತ್ತು ನಾಟಕಗಳಿಗೆ ವೇದಿಕೆಯನ್ನಾಗಿ ಬಳಸಿಕೊಂಡರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ವಿಚಾರವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಇದು ಸಹಕಾರಿಯಾಯಿತು. ಅಲ್ಲಿಯವರೆಗೆ ಮನೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಗಣೇಶ ಪೂಜೆಯನ್ನು ಸಾರ್ವಜನಿಕ ರಸ್ತೆಗಳಿಗೆ ತರುವುದರ ಮೂಲಕ ವಿವಿಧ ಜಾತಿ ಮತ್ತು ವರ್ಗಗಳ ಜನರು ಒಂದೇ ವೇದಿಕೆಯಲ್ಲಿ ಸೇರುವಂತೆ ಮಾಡಿದರು. ಮೇಳ ಅಂದರೆ ಸಾಂಸ್ಕೃತಿಕ ತಂಡಗಳು ಮತ್ತು ಯುವ

0: ದೇವರ ಮಕ್ಕಳು ಚಿತ್ರದ ಗೀತೆನ ಇದೀಗ ಕೇಳಿದ್ರಿ. ನವೀನ್ ಕೃಷ್ಣ ಅವರ ಗಾಯನದಲ್ಲಿ, ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಬೆಂಗಳೂರು ಯೂತ್ ಕಾರ್ಯಕ್ರಮ. ಡೇವಿಡ್ ನೋಬೆಲ್ ಟೇಲರ್ ಮುನಿರಾಬಾದ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಬ್ಬದ ಶುಭಾಶಯಗಳು ಅಂತ ಧನ್ಯವಾದಗಳು. ನಂತರ ಜಗದೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಬಾಲಗಂಗಾಧರ ತಿಲಕರು ತಮ್ಮ ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಮೂಲಕ ದೇಶಾದ್ಯಂತ ಜನರಿಗೆ ಉತ್ಸವದ ಮೂಲಕ ಜಾಗೃತಿ ಮೂಡಿಸಲು ಕರೆ ನೀಡಿದ್ರು. ಬ್ರಿಟಿಷರ ಒಡೆದು ಆಳುವ ನೀತಿಗೆ ಪ್ರತಿಯಾಗಿ ಭಾರತೀಯರನ್ನ ಒಂದೇ ವೇದಿಕೆಯಲ್ಲಿ ತರಲು ಗಣೇಶ ಹಬ್ಬ ಸೂಕ್ತ ಸಾಂಸ್ಕೃತಿಕ ಚಿಹ್ನೆಯಾಗಿತ್ತು. ಗಣೇಶೋತ್ಸವ ಮಂಟಪಗಳನ್ನು ಸ್ವದೇಶಿ ಆಂದೋಲನದ ಪ್ರಚಾರಕ್ಕೂ ಬಳಸಿಕೊಳ್ಳಲಾಯಿತು. ಬ್ರಿಟಿಷ್ ಬಟ್ಟೆ ಮತ್ತು ವಸ್ತುಗಳನ್ನು ಬಹಿಷ್ಕರಿಸಿ ಭಾರತೀಯ ಉದ್ಯಮಗಳನ್ನು ಬೆಂಬಲಿಸುವ ಶಪಥವನ್ನು ಜನರು ಈ ಸಂದರ್ಭದಲ್ಲಿ ತೆಗೆದುಕೊಳ್ತಾ ಇದ್ರು. ಇದೀಗ ಮುಂದಿನ ಗೀತೆ ಮೈಸೂರು ಮಲ್ಲಿಗೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ.

0: do non stop Sanjay. Non stop Sanjay.
1: ದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು ಯುತ್ ಕಾರ್ಯಕ್ರಮ. ಸ್ಥಳೀಯ ಮಟ್ಟದಲ್ಲಿದ್ದ ಗಣೇಶೋತ್ಸವ ಹಬ್ಬವನ್ನ ಮಹಾರಾಷ್ಟ್ರದಾದ್ಯಂತ ಹಾಗೂ ದೇಶದ ಇತರೆ ಭಾಗಗಳಿಗೆ ವಿಸ್ತರಿಸಿ ಜನರಲ್ಲಿದ್ದ ಪ್ರಾದೇಶಿಕ ಭಿನ್ನಾಭಿಪ್ರಾಯಗಳನ್ನು ಮರೆಸಿ ಭಾರತೀಯರೆಂಬ ಭಾವನೆ ಮೂಡಿಸಿದರು ತಿಲಕರು. ವಿಘ್ನ ನಿವಾರಕ ಗಣೇಶನ ಆರಾಧನೆಯು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ದ ಇಡೀ ಭಾರತೀಯರನ್ನ ಒಂದುಗೂಡಿಸಿದ ಪ್ರಮುಖ ಪ್ರೇರಕ ಶಕ್ತಿಯಾಗಿತ್ತು. ತಿಲಕರ ಈ ದೂರದೃಷ್ಟಿಯು ಧಾರ್ಮಿಕ ಹಬ್ಬವೊಂದನ್ನು ಬ್ರಿಟಿಷ್ ಆಡಳಿತದ ವಿರುದ್ಧ ಜನಾಭಿಪ್ರಾಯ ರೂಪಿಸುವ ಮತ್ತು ಸಮಾಜವನ್ನು ಒಗ್ಗೂಡಿಸುವ ಅತ್ಯಂತ ಯಶಸ್ವಿ ರಾಜಕೀಯ ಅಸ್ತ್ರವನ್ನಾಗಿ ಪರಿವರ್ತಿಸಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಬೆಂಗಳೂರು ಯುತ್ ಕಾರ್ಯಕ್ರಮ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆಚೆ ಶ್ರಾವ್ಯ ಹರುಮನೆ. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದೀಗ ನಾನು ಹೊರಡುವ ಸಮಯ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದೀಗ ಗೀತೆ ಪೆನ್ಸಿಲ್ ಬಾಕ್ಸ್ ಚಿತ್ರದಿಂದ ಡಾಕ್ಟರ್ ಅಭಿಷೇಕ್ ವೈಷ್ಣವಿ ರವಿ ಅವರ ಗಾಯನದಲ್ಲಿ ರಜಾಕ್ ಪುತ್ತೂರು ಅವರ ಸಾಹಿತ್ಯ, ಜಯ ಕಾರ್ತಿ ಅವರ ಸಂಗೀತ.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 5:03:20. ಸೋಮವಾರದ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡುವಂತ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಗೌರಿ ಗಣೇಶ ಹಬ್ಬ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲರೂ ಸಂತೋಷ ಸಂಭ್ರಮದಿಂದ ಹಬ್ಬವನ್ನ ಆಚರಿಸ್ತಾ ಇದ್ದೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಬ್ಬದ ಬಗ್ಗೆನೇ ಇರಬಹುದು ಅಂತ ಗೆಸ್ ಮಾಡ್ತಾನೂ ಇರಬಹುದು ನೀವು. ಎಸ್, ನಿಮ್ಮ ಗೆಸ್ ಪಾರ್ಶಿಯಲಿ ಸರಿಯಾಗಿದೆ. ಹಬ್ಬದ ಬಗ್ಗೆನೇ ನಾವು ಮಾತಾಡ್ತೀವಿ, ಆದರೆ ಹಬ್ಬದ ಬಗ್ಗೆನೇ ಯಾವುದೋ ಒಂದು ಆಚರಣೆ ಬಗ್ಗೆ ಮಾತಾಡ್ತೀವಿ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಬ್ಬಗಳು ನಮ್ಮ ಹ್ಯೂಮನ್ ಕಲ್ಚರ್ನ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಎಲ್ಲರೂ ಒಟ್ಟಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ, ಕನೆಕ್ಟ್ ಆಗೋದಕ್ಕೆ, ಖುಷಿಯನ್ನು ಹಂಚ್ಕೊಳ್ಳೋದಕ್ಕೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಕೂಡ ಆಗಿದೆ. ಆದರೆ ಇವತ್ತಿನ ದಿನಗಳಲ್ಲಿ ನಾವು ಗಮನಿಸ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದ ಬಳಕೆ ಹೆಚ್ಚಾದ ಮೇಲೆ ಹಬ್ಬದ ಆಚರಣೆಗಳು ಮನೆಗಳು ಅಥವಾ ಬೀದಿಗಳನ್ನು ಮೀರಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗೆ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಇತ್ತೀಚೆಗಿನ ವರ್ಷಗಳಲ್ಲಿ ಈ ಒಂದು ಬೆಳವಣಿಗೆ ಜಾಸ್ತಿಯಾಗಿದೆ. ಹಬ್ಬಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಸೆಲೆಬ್ರೇಟ್ ಮಾಡೋದು ಗ್ಲೋಬಲ್ ಟ್ರೆಂಡ್ ಆಗೋಗಿದೆ. ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂಥ ಹಬ್ಬದ ಆಚರಣೆಯ ಫೋಟೋಗಳಾಗಬಹುದು, ವಿಡಿಯೋಗಳಾಗಬಹುದು, ಇದೆರಡನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವಂಥ ಅಭ್ಯಾಸ ಹೆಚ್ಚಾಗೋಗಿದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಗಳನ್ನ ಆಚರಿಸುವಂಥ ಈ ಒಂದು ಟ್ರೆಂಡ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ತಿಳಿಸಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090013, 9480901013. ಗೊತ್ತಾಯ್ತಲ್ವಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ? ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಗಳನ್ನ ಆಚರಿಸುವಂತ ಒಂದು ಟ್ರೆಂಡ್ ನಡೀತಾ ಇದೆಯಲ್ಲ, ಈ ಟ್ರೆಂಡ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಈಗ ಭರ್ಜರಿ ಸಿನಿಮಾದ ಒಂದು ಭರ್ಜರಿ ಗೀತೆ ಮೂಡಿ ಬರ್ತಾ ಇದೆ. ಹಾಡಿನ ನಂತರ ನಮ್ಮ ಮಾತನ್ನ ಮುಂದುವರಿಸೋಣ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ಹಬ್ಬಗಳ ಆಚರಣೆಯ ಬಗ್ಗೆ. ಸೊ ಫೆಸ್ಟಿವ್ ಸೆಲೆಬ್ರೇಷನ್ ಈಗ ಸೋಷಿಯಲ್ ಮೀಡಿಯಾಗೂ ಸಹ ಕಾಲಿಟ್ಟಿದೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ, ವೀಡಿಯೋಗಳನ್ನ, ಅಂದರೆ ಹಬ್ಬದ ಖುಷಿಯ ವೀಡಿಯೋಗಳನ್ನಾಗಿರ್ಬೋದು, ಆ ಒಂದು ಪೂಜೆಯ ಕ್ಷಣಗಳಾಗಿರ್ಬೋದು, ಇದೆಲ್ಲವನ್ನು ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂಥ ಆಚರಣೆ ಇತ್ತೀಚೆಗೆ ಟ್ರೆಂಡ್ ಆಗಿದೆ. ಸೊ ಈ ಟ್ರೆಂಡ್ನ ಬಗ್ಗೆ ಮಾತಾಡ್ತಾ ಸಾಗೋಣ ಅಂತ ಹೇಳಿದೆ. ಹಾಗೆ ಇದರಲ್ಲಿ ಕೂಡ ಒಂದಷ್ಟು ಟೈಪ್ಸ್ ಇದೆ. ಪರ್ಸ್ನಲ್ ಸೆಲೆಬ್ರೇಷನ್ಗಳು ನಡೆಯುತ್ತೆ, ಅಂದರೆ ವೈಯಕ್ತಿಕ ಆಚರಣೆಗಳು. ಜನರು ತಮ್ಮ ಕುಟುಂಬ ಅಥವಾ ಫ್ರೆಂಡ್ಸ್ ಜೊತೆಗಿರುವಂಥ ಹಬ್ಬದ ಫೋಟೋಗಳನ್ನ ಶೇರ್ ಮಾಡೋದಾಗಿರ್ಬೋದು, ಅಥವಾ ಅವರ ಮನೆಯಲ್ಲಿ ನಡೆಯುವಂಥ ಫಂಕ್ಷನ್ಗಳ ಫೋಟೋಗಳನ್ನ ಶೇರ್ ಮಾಡೋದಾಗಿರ್ಬೋದು, ವೀಡಿಯೋನ ಪೋಸ್ಟ್ ಮಾಡೋದಾಗಿರ್ಬೋದು, ಹಾಗೆ ರೀಲ್ಸ್ ಕೂಡ ಮಾಡಿ ಪೋಸ್ಟ್ ಮಾಡ್ತಾರೆ. ಸೊ ಹಬ್ಬವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ಸೊ ಅದು ಅವರ ಪದ್ಧತಿ ಪ್ರಕಾರ ಆ ಆಚರಣೆಗಳು ಬೇರೆ ಬೇರೆ ಆಗಿರುತ್ತೆ. ಸೊ ಹಬ್ಬದ ವಿಭಿನ್ನ ಆಚರಣೆಯನ್ನು ಹಾಗೆ ಅವರ ಒಂದು ವೈಯಕ್ತಿಕ ಖುಷಿಯನ್ನು, ಕಲ್ಚರಲ್ ವ್ಯಾಲ್ಯೂಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ಮೂಲಕ ಹಂಚಿಕೊಳ್ತಾರೆ. ಸೊ ಇದೊಂದು ರೀತಿಯ ಒಂದು ಸೆಲೆಬ್ರೇಷನ್ ಅಥವಾ ಇದೊಂದು ಟ್ರೆಂಡ್ನಲ್ಲಿ ಇದು ಒಂದು ಭಾಗ ಅಂತ ಹೇಳ್ಬೋದು. ಹಾಗೆಯೇ ಪಬ್ಲಿಕ್ ಕ್ಯಾಂಪೇನ್ಗಳು ಅಥವಾ ಬ್ರ್ಯಾಂಡಿಂಗ್ಗಳು ಕೂಡ ನಡೆಯುತ್ತೆ. ಇದು ಸಹ ಇತ್ತೀಚೆಗಿನ ಸೋಷಿಯಲ್ ಮೀಡಿಯಾದ ಫೆಸ್ಟಿವ್ ಸೆಲೆಬ್ರೇಷನ್ಗೆ ಸೇರಿರುವಂಥದ್ದು. ಅಂದರೆ ಸಾರ್ವಜನಿಕ ಅಭಿಯಾನಗಳಾಗಿರ್ಬೋದು ಅಥವಾ ಬ್ರ್ಯಾಂಡಿಂಗ್, ಇದು ಹಬ್ಬದ ಒಂದು ಬಜ್ನ ಯೂಸ್ ಮಾಡಿಕೊಂಡು ಈ ಕಾರ್ಪೊರೇಷನ್ಗಳಾಗಿರ್ಬೋದು ಅಥವಾ ಬ್ರ್ಯಾಂಡ್ಗಳಾಗಿರ್ಬೋದು, ಇವರು ಹಬ್ಬದ ಪ್ರಚಾರಗಳನ್ನ ಮಾಡೋದ್ರ ಜೊತೆಗೆ ಅದರ ಒಂದು ಅಡ್ವಾಂಟೇಜ್ನ ತಗೊಂಡು ಅವರ ಪ್ರಾಡಕ್ಟ್ಸ್ನ ಪರಿಚಯ ಮಾಡಿಸ್ತಾರೆ ಕಸ್ಟಮರ್ಗಳಿಗೆ, ಜನರಿಗೆ. ಹಾಗೆ ಜೊತೆಗೆ ಹಬ್ಬಕ್ಕೆ ರಿಲೇಟ್ ಆಗುವಂಥ ಕೆಲವು ಸ್ಪರ್ಧೆಗಳನ್ನ ಕೂಡ ಕಂಡಕ್ಟ್ ಮಾಡ್ತಾರೆ. ಅಂತಹ ಕಾಂಪಿಟೇಷನಲ್ಲಿ ಗೆದ್ದವರಿಗೆ ಪ್ರೈಸ್ಗಳನ್ನು ಸಹ ಕೊಡ್ತಾರೆ. ಈ ಕಾಂಪಿಟೇಷನ್ಗಳ ಬಗ್ಗೆ ನಿಮಗೂ ಕೂಡ ಗೊತ್ತಿರುತ್ತೆ, ಹಾಗೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿರಲೂಬಹುದು. ಹಾಗೆ ಈ ಎಲ್ಲ ಕಾಂಪಿಟೇಷನ್ಗಳು ಪಬ್ಲಿಕ್ಗೆ ಓಪನ್ ಆಗಿರುವಂಥ ಸ್ಪರ್ಧೆಗಳೇ ಆಗಿರುತ್ತೆ. ಹಬ್ಬದ ಟೈಮ್ನಲ್ಲಿ ತಮ್ಮ ಬ್ರ್ಯಾಂಡ್ನ ಪ್ರಮೋಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಅನೇಕ ಬ್ರ್ಯಾಂಡ್ಗಳು ನಡೆಸುತ್ತವೆ. ಸೊ ಬ್ರ್ಯಾಂಡ್ ಪ್ರಮೋಷನ್ಗೆ ಹಬ್ಬದ ಸೀಸನ್ ಸರಿಯಾದ ಸಮಯ ಅಂತ ಕಸ್ಟಮರ್ಸ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಆ ಒಂದು ಬ್ರ್ಯಾಂಡ್ನ ಯಾರು ಅವರ ಮುಖ್ಯಸ್ಥರು ಇರ್ತಾರೆ, ಅವರು ಈ ಒಂದು ನಿರ್ಣಯವನ್ನು ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಟ್ರೆಂಡ್ನ ಮೂಲಕ ತಮ್ಮ ಬ್ರ್ಯಾಂಡ್ನ, ತಮ್ಮ ಪ್ರಾಡಕ್ಟ್ಸ್ನ ಕಸ್ಟಮರ್ಸ್ಗೆ ರೀಚ್ ಮಾಡೋದಕ್ಕೆ ಪ್ರಯತ್ನವನ್ನು ನಡೆಸ್ತಾರೆ. ಇದು ಹೆಚ್ಚಾಗಿ ನಡೆಯೋದು ಹಬ್ಬದ ಸೀಸನ್ಗಳಲ್ಲಿ. ಇದು ಕೂಡ ಸೋಷಿಯಲ್ ಮೀಡಿಯಾದ ಒಂದು ಫೆಸ್ಟಿವ್ ಸೆಲೆಬ್ರೇಷನ್ನ ಒಂದು ಭಾಗ ಅಂತ ಹೇಳ್ಬೋದು. ಈಗ ನೀವು ತಿಳಿಸಿ, ನೀವು ಸಹ ಹಬ್ಬದ ಫೋಟೋಸ್, ವೀಡಿಯೋಸ್ ಅಥವಾ ರೀಲ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀರಾ, ಅಥವಾ ವಾಟ್ಸ್ಆ್ಯಪ್ನಲ್ಲೂ ಕೂಡ ಸ್ಟೇಟಸ್ಗಳಿಗೆ ಹಾಕೋದು, ಈ ರೀತಿ ಮಾಡಿ ನಮ್ಮ ಒಂದು ಹಬ್ಬದ ಆಚರಣೆಯನ್ನು ನಮ್ಮ ಸ್ನೇಹಿತರು ಅಥವಾ ನಮ್ಮ ದೂರದಲ್ಲಿರುವಂಥ ಆತ್ಮೀಯರ ಜೊತೆಗೆ ಹಂಚಿಕೊಳ್ಳೋದಾಗಿರ್ಬೋದು, ಇದೆಲ್ಲವನ್ನು ನೀವು ಕೂಡ ಎಂಜಾಯ್ ಮಾಡ್ತೀರಾ. ಈ ಒಂದು ಟ್ರೆಂಡ್ ಇತ್ತೀಚೆಗೆ ಶುರುವಾಗಿರುವಂಥದ್ದು, ಅಂದರೆ ಈ ಸಾಮಾಜಿಕ ಜಾಲತಾಣಗಳು ಪರಿಚಯ ಆದ ನಂತರ ಇವೆಲ್ಲ ಶುರುವಾಗಿರೋದು. ಹಾಗಾಗಿ ಇದು ನಿಮಗೆ ಎಷ್ಟು ಖುಷಿ ಕೊಡ್ತಿದೆ, ಹಬ್ಬದ ಆಚರಣೆಯನ್ನು ನಮ್ಮವರಿಗೆ ನಾವು ತಿಳಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದು ಈ ಸೋಷಿಯಲ್ ಮೀಡಿಯಾಗಳ ಮೂಲಕ. ಸೊ ಇದು ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ನಮ್ಮ ಜೊತೆಗೆ ನೀವು ಹಂಚ್ಕೋಬಹುದು ಸಂದೇಶಗಳನ್ನ ಕಳಿಸೋ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಕೌಸಲ್ಯ ಸುಪ್ರಜಾ ರಾಮ ಚಿತ್ರದಿಂದ ಒಂದು ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ಹಬ್ಬ, ಹಾಗಾಗಿ ಹಬ್ಬವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳುವಂತಹ ಒಂದು ಟ್ರೆಂಡ್ನ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ನಮ್ಮ ಹಿಂದೂ ಸಂಪ್ರದಾಯದ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳು, ಹಬ್ಬಗಳು ಇತ್ತೀಚಿನ ದಿನಗಳಲ್ಲಿ ಈ ಹಬ್ಬಗಳು ಕೇವಲ ತಾಂತ್ರಿಕವಾಗಿ ಸಾಂಕೇತಿಕವಾಗಿ ಆಚರಿಸಿಕೊಂಡು ಕೇವಲ ಸೋಷಿಯಲ್ ಮೀಡಿಯಾಗೆ ಸೀಮಿತವಾದ ನಮ್ಮ ಬದುಕು ಅದ್ದೂರಿಯ ಹಬ್ಬಗಳು ತಮ್ಮ ಛಾಪನ್ನು ಕಳೆದುಕೊಂಡು ಸಂಬಂಧಗಳು ಕ್ಷೀಣಿಸುವತ್ತ ಸಾಗುತ್ತಿರುವುದು ನಮ್ಮ ದುರ್ದೈವ ಎಂದರೆ ತಪ್ಪಾಗಲಾರದು ಅಂತ ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದರೆ. ಹೌದು ಮೇಡಮ್, ಅವರ ಮನೆಯ ಹಬ್ಬದ ಆಚರಣೆಯನ್ನು ಸ್ಟೇಟಸ್ನಲ್ಲಿ ಹಾಕ್ತಾರೆ, ನಮಗೆ ಇದೆಲ್ಲ ಇಷ್ಟ ಆಗಲ್ಲಪ್ಪ, ನಾವು ಕರೆ ಮಾಡಿ ಯಾರಿಗೆ ಹೇಳಬೇಕೋ ಅವರಿಗೆ ಮಾತ್ರ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಸುಧೀಂದ್ರ ಮಲ್ಲೇಶ್ವರದಿಂದ ಹ್ಯಾಪಿ ಗೌರಿ ಗಣೇಶ ಟು ಯು ಆ್ಯಂಡ್ ಯುವರ್ ಮೆಂಬರ್ಸ್ ಅಂತ ಇದ್ದಾರೆ, ನಿಮಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಗಳು ಹರಿದಿನಗಳನ್ನು ಎಲ್ಲರೂ ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ, ಇದು ಒಂದು ಹೊಸ ಟ್ರೆಂಡ್ ಅಂತ ಅನಿಸಿದ್ರೂ ಸಹ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡುವುದು ಕಡಿಮೆ ಆಗ್ತಾ ಇದೆ. ಆದರೂ ಎಷ್ಟೋ ಜನ ಇನ್ನೂ ಅದನ್ನು ಫಾಲೋ ಮಾಡ್ತಿದ್ದಾರೆ. ಈಗ ಅಷ್ಟೊಂದು ಸಮಯ ಯಾರಿಗೆ ಇದೆ, ಹಾಗಾಗಿ ಇದು ಹೊಸ ಟ್ರೆಂಡ್, ಚೆನ್ನಾಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನೋಡಿ, ವಿಭಿನ್ನವಾದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ, ನಮ್ಮ ಸ್ನೇಹಿತರು ಸಂದೇಶಗಳ ಮೂಲಕ ತಿಳಿಸ್ತಾ ಇದ್ದಾರೆ. ನೀವು ಕೂಡ ತಿಳಿಸ್ಬಹುದು ಈ ಫೆಸ್ಟಿವ್ ಸೆಲೆಬ್ರೇಷನ್ ಏನಿದೆ. ಮೊದಲೆಲ್ಲ ನಮ್ಮ ಮನೆಗೆ ಮಾತ್ರ ಸೀಮಿತವಾಗಿರ್ತಿತ್ತು, ಯಾರನ್ನಾದರೂ ಮನೆಗೆ ನಾವು ಹಬ್ಬದ ಆಚರಣೆಗೆ ಕರಿತಿದ್ವಿ, ಪೂಜೆಗೆ ಕರಿತಿದ್ವಿ, ಆಗ ಅವರೆಲ್ಲರೂ ಪಾಲ್ಗೊಳ್ತಿದ್ರು ಹಬ್ಬಗಳಲ್ಲಿ. ಅಷ್ಟು ಮಾತ್ರ, ಒಂದು ಸರ್ಕಲ್, ನಮ್ಮ ಸರ್ಕಲ್ ಏನಿದೆ ಅದನ್ನು ಮಾತ್ರ ನಾವು ಹಬ್ಬಗಳಲ್ಲಿ ಅವರನ್ನು ನಾವು ಬರ್ಮಾಡಿಕೊಂಡು ಅವರನ್ನು ಮಾತ್ರ ನಮ್ಮ ಒಳಗೆ ನಾವು ಸೇರಿಸ್ಕೊಳ್ತಿದ್ವಿ. ಆದರೆ ಈಗ ಹಾಗಿಲ್ಲ, ನಮ್ಮ ಕಾಂಟ್ಯಾಕ್ಟ್ಸಲ್ಲಿರೋರು ಎಲ್ಲರಿಗೂ ಸಹ ನಮ್ಮ ಒಂದು ಹಬ್ಬದ ಆಚರಣೆಯನ್ನು ತಿಳಿಸುವಂಥ ಒಂದು ಆಸೆ ಅಂತ ಹೇಳ್ಬೋದು, ಅಥವಾ ಕೆಲವರಿಗೆ ಅದರಲ್ಲಿನೂ ಅಂತ ಖುಷಿ ಸಿಗಬಹುದು. ಯಾಕಂದರೆ ನಮ್ಮ ಮನೇಲಿ ಹಬ್ಬ ನಡೆದಿದೆ, ಅದನ್ನು ನಾವು ಬೇರೆಯವ್ರ ಜೊತೆಗೆ ಹಂಚ್ಕೋಬೇಕು ಅನ್ನೋದಾಗಿರಬಹುದು. ಹಾಗಾಗಿ ನಮ್ಮ ಒಂದು ಸರ್ಕಲ್ನ ಮೀರಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಕಾಂಟ್ಯಾಕ್ಟ್ಸ್ಗಾಗ್ಬೋದು, ನಮ್ಮ ಫೋನ್ ಕಾಂಟ್ಯಾಕ್ಟ್ಸ್ಗಾಗ್ಬೋದು, ಎಲ್ಲರಿಗೂ ಕೂಡ ನಮ್ಮ ಹಬ್ಬದ ಆಚರಣೆಯನ್ನು ತಿಳಿಸುವಂಥ ಒಂದು ಖುಷಿ ಎಲ್ರಿಗೂ ಕೂಡ ಇರುತ್ತೆ. ಅದೇ ಕೆಲವರಿಗೆ ಅದು ಇಷ್ಟ ಆಗದೆ ಸಹ ಇರಬಹುದು. ನಿಮ್ಗೇನನ್ಸುತ್ತೆ, ಹಬ್ಬದ ಆಚರಣೆಯನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ನಮ್ಮವರ ಜೊತೆಗೆ ಅಥವಾ ನಮ್ಮ ಕಾಂಟ್ಯಾಕ್ಟ್ಸ್ನ ಜೊತೆಗೆ ಹಂಚ್ಕೊಳ್ಳೋದು ಇಷ್ಟ ಆಗುತ್ತಾ ನಿಮಗೆ? ನೀವು ಪರ್ಸ್ನಲಿ ಹಾಗೆ ಮಾಡ್ತೀರಾ? ನಿಮಗೆ ಏನನ್ಸುತ್ತೆ ಅನ್ನೋದನ್ನು ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9408010013. ಈ ಸಂಖ್ಯೆಯೇ ನಿಮ್ಮ ಸಂದೇಶಗಳು ಬರಲಿ. ಈಗ ರಾಬರ್ಟ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

0: ಬ್ರೋ, ಲವ್ ಯು.
1: ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬದ ಸೆಲೆಬ್ರೇಷನ್ ಪೋಸ್ಟ್ ಮಾಡೋ ಬಗ್ಗೆ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಈ ಸೆಲೆಬ್ರೇಷನ್ಗಳಲ್ಲಿ ಒಂದು ಪರ್ಸ್ನಲ್ ಸೆಲೆಬ್ರೇಷನ್ ಆಯಿತು, ಹಾಗೆ ಪಬ್ಲಿಕ್ ಕ್ಯಾಂಪೇನ್ಗಳು ಸಹ ಆಗುತ್ತೆ. ಅದೆರಡೂ ಆದ ನಂತರ ಸೋಷಿಯಲ್ ಅವೇರ್ನೆಸ್ ಕ್ಯಾಂಪೇನ್ಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿರುತ್ತೆ. ಈ ಎನ್ ಜಿ ಒಗಳಾಗಿರಬಹುದು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಿರ್ಬೋದು, ಇದು ಏನು ಮಾಡುತ್ತೆ ಅಂದರೆ ಆ ಒಂದು ಸಂಸ್ಥೆಯ ಕಾಸ್ನ, ಅದು ಯಾತಕ್ಕಾಗಿ ಕಾರ್ಯನಿರ್ವಹಿಸ್ತಿದೆಯೋ ಆ ಕಾಸ್ನ ಪ್ರಮೋಟ್ ಮಾಡೋದಕ್ಕೆ ಹಬ್ಬಗಳನ್ನ ಬಳಸ್ಕೊಳತ್ತೆ. ಫಾರ್ ಎಕ್ಸಾಂಪಲ್, ಇಕೋ ಫ್ರೆಂಡ್ಲಿ ಗಣೇಶ. ಗಣೇಶ ಹಬ್ಬ ಬರೋದಕ್ಕೆ ಇನ್ನೂ ಒಂದೆರಡು ತಿಂಗಳಿರುವಾಗಲೇ ಈ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಶುರುವಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ನೀವು ಸಹ ನೋಡಿರ್ತೀರ. ಹಾಗೆ ಪರಿಸರ ಕಾಳಜಿಗೆ ಅಂತಲೇ ಪಿ ಒ ಪಿ ಅಥವಾ ಬೇರೆ ಗಣೇಶನನ್ನು ನೀವು ಬಳಸಬೇಡಿ, ಯಾವಾಗಲೂ ಮಣ್ಣಿನ ಗಣಪನನ್ನೇ ಬಳಸಿ ಅನ್ನೋ ಒಂದು ಅಭಿಯಾನ ಜನರಿಗೆ ಪರಿಸರದ ಬಗ್ಗೆ ಗಮನವನ್ನು ಕೊಡೋದಕ್ಕೆ, ಹಾಗೆ ನಾವು ಪರಿಸರದ ಬಗ್ಗೆ ಕಾಳಜಿನ ತೋರಿಸ್ಬೇಕು ಅಂತ ಎನ್ಕರೇಜ್ ಮಾಡೋದಕ್ಕೆ ಜನರಿಗೆ ಈ ಒಂದು ಸೋಷಿಯಲ್ ಕ್ಯಾಂಪೇನ್ಗಳು ಹೆಲ್ಪ್ ಮಾಡುತ್ತೆ. ಹೇಗಾಗೋಗಿದೆ ಈಗ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರೇಷನ್ಗಳು ಆಫೀಸ್ನಲ್ಲಿ ನಡೆಯುವಂಥ ವರ್ಚುವಲ್ ಮೀಟಿಂಗ್ ಥರನೇ ಇತ್ತೀಚೆಗೆ ಇದು ಸಹ ಜಾಸ್ತಿ ಆಗೋಗಿದೆ. ಹಬ್ಬಗಳು ಕೂಡ ವರ್ಚುವಲ್ ಸೆಲೆಬ್ರೇಷನ್ ಆಗಿಬಿಟ್ಟಿದೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಮೂಲಕ ಏನಾಗ್ತಾ ಇದೆ ಅಂದರೆ, ವಿದೇಶಗಳಲ್ಲಿರುವಂಥ ನಮ್ಮ ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಇವರ ಜೊತೆ ಸೇರಿ ಎಲ್ಲರೂ ಒಟ್ಟಾಗಿ ಹಬ್ಬವನ್ನು ಆಚರಿಸ್ತಾ ಇರೋದು ನಮ್ಮೆಲ್ರಿಗೂ ಖುಷಿ ಕೊಡುವಂಥ ವಿಷಯ. ಇದು ಇತ್ತೀಚೆಗೆ ನಡೀತಾನೆ ಇದೆ. ಹಬ್ಬ ಬರೀ ಒಂದು ಟ್ರೆಡಿಷ್ನಲ್ ಇವೆಂಟ್ ಅಂತ ಆಗ ನಾವು ಅಂದ್ಕೊಳ್ತಿದ್ವಿ, ಈಗ ಬರೀ ಟ್ರೆಡಿಷ್ನಲ್ ಇವೆಂಟ್ ಆಗಿ ಉಳಿದಿಲ್ಲ ಹಬ್ಬ. ಕೆಲವು ವರ್ಷಗಳಿಂದ ಹಬ್ಬಗಳು ವರ್ಚುವಲ್ ಇವೆಂಟ್ಸ್ ಕೂಡ ಆಗೋಗಿದ್ದಾವೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಿಮಗೂ ಸಹ ಗೊತ್ತಿರುತ್ತೆ. ಈಗ ನಮ್ಮ ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ನಾನು ನನ್ನ ಮನೆಯಲ್ಲಿ ಪ್ರೋಗ್ರಾಮ್ ಆದಾಗ, ಫಂಕ್ಷನ್ ಆದಾಗ ನಾನು ಕರೆದರೂ ಸಂಬಂಧಿಕರು ಬರದಿದ್ದವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತೇನೆ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಹೌದು, ಹಬ್ಬದ ಆಚರಣೆಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಅದೊಂದು ಅಡ್ವರ್ಟೈಸಿಂಗ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಇತ್ತೀಚೆಗೆ ಈ ಒಂದು ಬೆಳವಣಿಗೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸಂಪ್ರದಾಯ ಆಗಿರ್ಬೋದು ಅಥವಾ ಭಕ್ತಿ ಭಾವ ಏನಾಗಿದೆಯೋ ಅದು ಇತ್ತೀಚೆಗೆ ಕಡಿಮೆ ಆಗ್ತಿದೆ ಅನ್ನೋದು ನಮ್ಮ ಭಾವನೆ ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಕುರಾಟಿ ಇಲ್ಲಿಂದ. ಹಾಗೆ ಗೌಪ್ಯತೆಯ ಕಾರಣದಿಂದ ಪ್ರತಿಯೊಂದು ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವುದು ತಪ್ಪು ಅಂತ ಅಪೂರ್ವ ಗೋಪಿ ತುಮಕೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಗೀತೆಗಳನ್ನು ಮೆಚ್ಚಿ ಸಂಜೀವ ರೆಡ್ಡಿ ಬಿಸಿ ಭೀಮನೆರೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಸಹ ತಿಳಿಸ್ಬೋದು ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬದ ಸೆಲೆಬ್ರೇಷನ್ನ ನಾವು ಪೋಸ್ಟ್ ಮಾಡೋದು, ಈ ಫೋಟೋಗಳಾಗಿರ್ಬೋದು, ವೀಡಿಯೋಗಳಾಗಿರ್ಬೋದು ಅಥವಾ ರೀಲ್ಸ್ ಮಾಡಿ ಪೋಸ್ಟ್ ಮಾಡೋದು, ಇದೆಲ್ಲವನ್ನ ಹಂಚಿಕೊಳ್ಳೋದು, ಈ ಒಂದು ಟ್ರೆಂಡ್ ಇತ್ತೀಚೆಗೆ ಜಾಸ್ತಿನೇ ಆಗೋಗಿದೆ. ಸೊ ಈ ಟ್ರೆಂಡ್ನ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಪರ್ಸ್ನಲಿ ನೀವು ಇದನ್ನು ಇಷ್ಟಪಡ್ತೀರಾ ಅಥವಾ ನೀವು ಇದನ್ನು ಫಾಲೋ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಆಗುವಂಥ ಸಣ್ಣ ಪುಟ್ಟ ಒಂದು ಖುಷಿಯ ಕ್ಷಣಗಳಾಗಿರ್ಬೋದು, ಬರ್ಡೇ ಇವೆಂಟ್ಸ್ ಆಗಿರ್ಬೋದು, ಎಲ್ಲವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ, ನೀವು ಕೂಡ ನೋಡ್ತಾ ಇರ್ತೀರಾ. ಅದು ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಹಬ್ಬದ ಸಮಯದಲ್ಲಿ ಜಾಸ್ತಿ ಆಗೋಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ಮಾಡಿರುವಂಥ ಹಬ್ಬವನ್ನು ನಾವು ನಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ, ಯಾಕಂದರೆ ಎಲ್ಲರೂ ಕೂಡ ಮನೆಗೆ ಬಂದು ಹಬ್ಬ ಹೇಗೆ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಸಮಯದ ಅಭಾವ ಕೂಡ ಇರುತ್ತೆ. ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದು ನೋಡೋಕ್ಕಾಗದೇ ಹೋದರೂ ನಮ್ಮ ಕಾಂಟ್ಯಾಕ್ಟ್ಸಲ್ಲಿರೋರು ಎಲ್ಲರೂ ಸಹ ನೋಡೋದಕ್ಕೆ ಸಾಧ್ಯ ಆಗೋದು ಈ ಸೋಷಿಯಲ್ ಮೀಡಿಯಾದ ಮೂಲಕ, ವಾಟ್ಸಪ್ನ ಮೂಲಕ ಅಂತ ಎಲ್ಲರೂ ಸಹ ಸ್ಟೇಟಸ್ ಸ್ಟೋರಿಗಳನ್ನ ಶೇರ್ ಮಾಡ್ತಾ ಇರ್ತಾರೆ, ಎಲ್ರಿಗೂ ನಮ್ಮ ಮನೆಯಲ್ಲಿ ಆಗಿರುವಂತಹ ಹಬ್ಬದ ಆಚರಣೆ ಗೊತ್ತಾಗಲಿ ಅಂತ. ಹಾಗೆ ಮಾಡ್ತಾ ಮಾಡ್ತಾ ಏನಾಗಿದೆ ಅಂದರೆ, ಎಲ್ರಿಗೂ ತಿಳಿಸೋವಂಥ ಒಂದು ಖುಷಿ ಹೆಚ್ಚಾಗೋಗಿದೆ. ಈ ಹಬ್ಬವನ್ನು ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ, ಸೊ ಮುಂದಿನ ಹಬ್ಬ ಇನ್ನೂ ಬೇರೆ ರೀತಿ ಮಾಡಬೇಕು, ಇನ್ನೂ ಬೇರೆ ರೀತಿ ನಾವು ಡೆಕೋರೇಷನ್ ಮಾಡಬೇಕು, ಅವ್ರ ಮನೆಯಲ್ಲಿ ಹಾಗೆ ಮಾಡಿದರೆ ನಾವು ಹೀಗೆ ಮಾಡಬೇಕು, ಈ ರೀತಿ ಕಂಪ್ಯಾರಿಸನ್ ಕೂಡ ಸರಿಯೋ ಈಗ ಶುರು ಆಗಿದೆ. ಬಟ್ ಇದು ಎಷ್ಟು ಸರಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಎಲ್ಲರೂ ಸಹ ಅವ್ರ ಮನೆಯಲ್ಲಿ ಅಷ್ಟು ಗ್ರ್ಯಾಂಡಾಗಿ ಮಾಡಿದರೆ ನಾವು ಸ್ವಲ್ಪ ಸಿಂಪಲಾಗಿ ಮಾಡಿದ್ವಿ ಆ ರೀತಿಯೆಲ್ಲ ಅಂದ್ಕೊಳ್ತಾರೆ ಸ್ಟೇಟಸ್ಗಳನ್ನ ನೋಡಿದಾಗ, ಓ ಹಾಗೆ ಮಾಡಿದ್ದಾರೆ, ನಾವು ಹೀಗೆ ಮಾಡಿದ್ದೀವಿ. ಈ ರೀತಿ ಕಂಪ್ಯಾರಿಸನ್ಗಳು ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಶುರು ಆದಮೇಲೆ ಜಾಸ್ತಿನೇ ಆಗೋಗಿದೆ. ಹಾಗಾಗಿ ಈ ಒಂದು ಟ್ರೆಂಡ್, ಈ ಟ್ರೆಂಡ್ನ ಬಗ್ಗೆ ನಿಮಗೆ ಏನನ್ಸುತ್ತೆ? ನಮ್ಮ ಹಬ್ಬದ ಆಚರಣೆ ಕೇವಲ ನಮಗೆ ಮಾತ್ರ ಮೀಸಲಾಗಿ ಅಂದರೆ ಒಂದು ಖಾಸಗಿ ಆಚರಣೆಯಾಗಿ ಉಳಿಬೇಕಾ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪೋಸ್ಟ್ ಮಾಡೋ ಮೂಲಕ ಎಲ್ರಿಗೂ ಪಬ್ಲಿಕ್ ಮಾಡೋದು ಸರಿ ಅಂತ ಅನ್ಸುತ್ತಾ? ಓಕೆ, ಖುಷಿಯನ್ನು ಶೇರ್ ಮಾಡ್ಕೋಬಹುದು, ಆದರೂ ನಮ್ಮ ಸ್ನೇಹಿತರು ಹೇಳಿದಾಗೆ ಅಲ್ಲಿ ಪ್ರೈವಸಿ ಕನ್ಸರ್ನ್ ಕೂಡ ಇರುತ್ತೆ. ಹಾಗಾಗಿ ನಿಮಗೇನನ್ಸುತ್ತೆ, ಪೋಸ್ಟ್ ಮಾಡೋದು ಸರಿ ಅನ್ಸುತ್ತಾ ಅಥವಾ ಬೇಡ, ಅದು ಬೇಕಿಲ್ಲ, ಅದು ಅವಶ್ಯಕತೆ, ಅದರ ಅವಶ್ಯಕತೆ ನಮಗೆ ಇಲ್ಲ ಅಂತ ಅನ್ಸುತ್ತಾ? ಇದರ ಬಗ್ಗೆ ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489408090103, 8090101013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
3: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
4: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ಸ್ಟುಡಿಯೋ ಸಮಯ ಸರಿಯಾಗಿ 5:35 ಆಗಿದೆ. ನಾವಿದ್ದೀವಿ ಡ್ರೈವ್ ಟೈಮ್ ಶೋ ನಾನ್ಸ್ಟಾಪ್ ಸಂಜೆಯಲ್ಲಿ. ಹಾಗೆ ಇವತ್ತು ಗೌರಿ ಗಣೇಶ ಹಬ್ಬ, ಹಾಗಾಗಿ ಗಣೇಶ ಹಬ್ಬ ಆಗಿರ್ಬೋದು ಅಥವಾ ಯಾವುದೇ ಹಬ್ಬಗಳಾಗಿರ್ಬೋದು, ಹಬ್ಬಗಳ ಸೆಲೆಬ್ರೇಷನ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗೆ ಕಾಲಿಟ್ಟಿದೆ. ಈ ಒಂದು ಟ್ರೆಂಡ್ ಇತ್ತೀಚೆಗೆ ಜಾಸ್ತಿಯಾಗಿದೆ, ಇದರ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ದೀವಿ. ಈ ಟ್ರೆಂಡ್ ಒಂದು ರೀತಿ ಖುಷಿ ಕೊಡುತ್ತೆ, ಹೌದು, ಹಾಗೆ ಒಂದು ರೀತಿ ಈ ಒಂದು ಟ್ರೆಂಡ್ನ ಪ್ರಯೋಜನ ಕೂಡ ಇದೆ. ಯಾಕಂದರೆ ವಿದೇಶದಲ್ಲಿರುವಂಥ ನಮ್ಮವರು ಹಬ್ಬಕ್ಕೆ ನಮ್ಮ ಜೊತೆ ಇಲ್ವಲ್ಲ ಅನ್ನೋ ಒಂದು ಕೊರಗು ಇತ್ತೀಚೆಗೆ, ಈಗ ಆ ಒಂದು ಸಿಚುವೇಶನ್ ಇಲ್ಲ, ಅವರು ಇಲ್ಲ ಅಂತ ಬೇಸರ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಈಗ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಸೋಷಿಯಲ್ ಮೀಡಿಯಾ ಈಗ ಈ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಏನಿದೆ ಅದೆಲ್ಲವನ್ನು ಮೀರಿ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿರುವಂಥ, ಹಾಗೆ ಬೇರೆ ಕಾಂಟಿನೆಂಟ್ಸಲ್ಲಿರುವಂಥ ಜನರನ್ನು ಹಬ್ಬಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಿದೆ. ನಮ್ಮವರು ಎಷ್ಟೋ ಸಾವಿರಾರು ಕಿಲೋಮೀಟ್ರು ದೂರ ಇದ್ದರೂ ಸಹ ಅವರು ನಮ್ಮ ಹಬ್ಬಗಳಲ್ಲಿ ಪಾಲ್ಗೊಳ್ಳಬಹುದು ಸೋಷಿಯಲ್ ಮೀಡಿಯಾಗಳ ಮೂಲಕ. ಹಾಗೆ ಹಬ್ಬಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಖುಷಿ ಕೊಡುತ್ತೆ. ಯಾಕಂದರೆ ಎಷ್ಟೋ ದೂರದಲ್ಲಿದ್ದಾರೆ ಆದರೂ ಅವರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಒಂದು ಫೀಲ್ ಕೊಡುತ್ತೆ. ಅವರ ಸಂಭ್ರಮದಲ್ಲಿ ನಾವು ಜೊತೆ ಆಗ್ತೀವಿ, ಅಲ್ಲಿ ಏನೋ ಒಂದು ಸೆಲೆಬ್ರೇಷನ್ ನಡೆದಿರುತ್ತೆ, ಅದರಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆ ನಾವು ಅವರನ್ನು ನಮ್ಮ ಆಚರಣೆಗಳಲ್ಲಿ ಕೂಡ ಭಾಗವಹಿಸೋದಕ್ಕೆ ಒಂಥರ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಬೋದು. ಸೊ ಇದೊಂಥರ ಖುಷಿ ಕೊಡುವಂತಹ ವಿಷಯ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಪ್ಲಾಟ್ಫಾರ್ಮ್ನ ಬಳಸ್ಕೊಂಡು ಸಾಕಷ್ಟು ಜನರಿಗೆ ಪ್ರಯೋಜನಗಳು ಕೂಡ ಆಗಿದೆ. ಅಂದರೆ ಹಬ್ಬಗಳನ್ನ ನಾವು ದೂರದಿಂದ ಇರಬೇಕಾದ್ರೆ, ದೂರ ದೂರಲ್ಲಿ ಇರಬೇಕಾದ್ರೆ ನಮ್ಮವರು ಸೆಲೆಬ್ರೇಟ್ ಮಾಡುವಾಗ ಒಂಥರ ಬೇಸರ ಇರುತ್ತೆ. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಿಂದ ನಮ್ಮ ಹತ್ರನೇ ನಮ್ಮವರು ಇದ್ದಾರೆ, ನಮ್ಮ ಜೊತೆಗೆ ಹಬ್ಬದಲ್ಲಿ ಅವರು ಕೂಡ ಇದ್ದಾರೆ, ಭಾಗಿಯಾಗ್ತಾ ಇದ್ದಾರೆ ಅನ್ನೋ ಒಂದು ಖುಷಿ ಇದೆ. ಎಷ್ಟೋ ಸಾವಿರ ಕಿಲೋಮೀಟ್ರ್ ಅಷ್ಟು ದೂರ ಇದ್ದರೂ ಕೂಡ ನಮ್ಮವರು ನಮ್ಮ ಜೊತೆಲೇ ಇದ್ದಾರೆ ಅಂತ ಖುಷಿ ಕೊಡುತ್ತಲ್ಲ, ಅದು ನಮಗೆ ಸ್ಪೆಷಲ್ ಅಂತ ಅನಿಸ್ಬಿಡುತ್ತೆ. ಹಬ್ಬವನ್ನು ಇನ್ನೂ ಸ್ಪೆಷಲ್ ಆಗಿಸೋದಕ್ಕೆ ಇದು ಕೂಡ ಕಾರಣ ಆಗುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾದ ಈ ಒಂದು ಫೆಸ್ಟಿವ್ ಸೆಲೆಬ್ರೇಷನ್ ಇದೆಯಲ್ಲ, ಇದು ಒಂದು ಗ್ಲೋಬಲ್ ಲೆವೆಲ್ ಆಫ್ ಅಪ್ರಿಸಿಯೇಷನ್, ಕಲ್ಚರಲ್ ಅಪ್ರಿಸಿಯೇಷನ್ನ ಇದು ಬೆಳೆಸ್ತಾ ಇದೆ. ಸೋಷಿಯಲ್ ಮೀಡಿಯಾ ಕೂಡ ಅದರಲ್ಲಿ ಒಂದು ಸಣ್ಣ ಭಾಗವನ್ನು ವಹಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕಲ್ಚರಲ್ಲಿ ನಮ್ಮ ಒಂದು ಹಬ್ಬಗಳು ಎಲ್ಲ ಭಾಗದಲ್ಲೂ ಎಲ್ಲ ಹಬ್ಬಗಳು ಒಂದೇ ಥರ ಆಚರಿಸೋದಿಲ್ಲ, ಒಂದೊಂದು ಕಡೆ ಒಂದೊಂದು ರೀತಿ ಹಬ್ಬವನ್ನು ಆಚರಿಸ್ತಾರೆ. ಹಾಗಾಗಿ ಬೇರೆ ಭಾಗಗಳ ಜನರಿಗೆ ನಮ್ಮ ಹಬ್ಬದ ಪರಿಚಯ ಇರಲೇಬೇಕು ಅಂತೇನಿಲ್ಲ, ಎಷ್ಟೋ ಹಬ್ಬಗಳು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಕೆಲವೊಂದು ಹಬ್ಬಗಳು ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿರೋದಿಲ್ಲ, ಯಾಕಂದರೆ ಕೆಲವೊಂದು ಸ್ಪೆಸಿಫಿಕ್ ರೀಜನ್ಗೆ ಆ ಒಂದು ಹಬ್ಬಗಳು ಮೀಸಲಾಗಿರುತ್ತೆ, ಅಲ್ಲಿ ಮಾತ್ರ ಆಚರಿಸ್ತಾ ಇರ್ತಾರೆ, ಹಾಗಾಗಿ ಅದು ಎಲ್ರಿಗೂ ಗೊತ್ತಿರೋದಿಲ್ಲ. ಸೊ ಸೋಷಿಯಲ್ ಮೀಡಿಯಾದಿಂದ ಹಬ್ಬದ ಆಚರಣೆಯನ್ನು ಈ ಫೋಟೋಗಳು, ವೀಡಿಯೋಗಳು ಅಥವಾ ರೀಲ್ಗಳಿಂದ ಶೇರ್ ಮಾಡೋ ಮೂಲಕ ನಮ್ಮ ಪದ್ಧತಿಗಳನ್ನ, ನಮ್ಮ ಆಚರಣೆಗಳನ್ನ ನಾವು ಮತ್ತೊಬ್ಬರಿಗೆ ಪರಿಚಯಿಸಬಹುದು. ಆ್ಯಂಡ್ ಅವರು ಕೂಡ ಬೇರೆಯವರು ಸಹ ಅವರ ಹಬ್ಬಗಳು, ಅವರ ಆಚರಣೆಗಳನ್ನ, ಪೋಸ್ಟ್ಗಳನ್ನ ಮಾಡೋ ಮೂಲಕ ನಮಗೆ ಪರಿಚಯ ಮಾಡಿಸ್ತಾ ಇರ್ತಾರೆ. ಸೊ ನಮ್ಮದು ವೈವಿಧ್ಯಮಯ ಸಂಸ್ಕೃತಿ ಇರುವಂತಹ ದೇಶ, ಹಾಗಾಗಿ ನಾವು ಎಷ್ಟೇ ತಿಳ್ಕೊಂಡಿದ್ರು, ಎಷ್ಟೇ ರಾಜ್ಯಗಳ ಹಬ್ಬಗಳ ಬಗ್ಗೆ ತಿಳ್ಕೊಂಡಿದ್ರು, ಆ ರಾಜ್ಯಗಳಲ್ಲೂ ಸಹ ಕೆಲವೊಂದು ಭಾಗಗಳಲ್ಲಿ ಸ್ಪೆಸಿಫಿಕ್ ಆಗಿ ಬೇರೆ ರೀತಿ ಹಬ್ಬಗಳನ್ನ ಆಚರಿಸ್ತಾ ಇರ್ತಾರೆ. ಅದೆಲ್ಲವನ್ನ ಸಹ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ.

ಹಾಗಾಗಿ ಆ ಹಬ್ಬಗಳ ಆಚರಣೆಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಅವರ ಸಂಪ್ರದಾಯದ ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ಅದರ ಆ ಒಂದು ಪರಿಚಯವನ್ನ ಆ ಒಂದು ಆಚರಣೆಯನ್ನ ನಾವು ಅಪ್ರಿಷಿಯೇಟ್ ಮಾಡೋದಕ್ಕೆ ಈ ಸೋಷಿಯಲ್ ಮೀಡಿಯಾದ ಪೋಸ್ಟಿಂಗ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲ ಸಂದೇಶಗಳನ್ನ ನೋಡ್ತೀನಿ ನಿನ್ನ ಸನಿಹಕ್ಕೆ ಚಿತ್ರದ ಈ ಹಾಡಿನ ನಂತರ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಫೆಸ್ಟಿವ್ ಸೆಲೆಬ್ರೇಷನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವಂತಹ ಟ್ರೆಂಡ್ನ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಈ ಕುರಿತು ನಮ್ಮ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟೆದಿಂದ ಹೇಳ್ತಾ ಇದ್ದಾರೆ, ಮೇಡಮ್ ಯಾವುದೇ ಹಬ್ಬದ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವುದಿಲ್ಲ, ಕಾರಣ ಇಷ್ಟೇ, ಒಬ್ಬರಿಗೊಬ್ಬರಲ್ಲಿ ಆತ್ಮೀಯತೆ ಬೆಳೆಯುವುದಿಲ್ಲ, ಕಾರಣ ನಮ್ಮ ಮನೆಗೆ ಬಂದು ಹೋಗುವುದರಲ್ಲಿ ಇರುವಂತಹ ಪ್ರೀತಿ ಪ್ರೇಮ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ಹಾಗಾಗಿ ಆ ಸಂಸ್ಕೃತಿ ನಮಗೆ ಬೇಡ ಅಂತ ಅನಿಸುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಜೈರಾಮ್ ಗೌತಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ, ಈಗ ಮತ್ತೆ ಹಳೆ ಕಾಲ ಜ್ಞಾಪಕಕ್ಕೆ ಬರ್ತಾ ಇದೆ, ಹಬ್ಬ ಅಂದರೆ ಎಲ್ಲ ಸೇರಿ ಮಾಡ್ತಾ ಇದ್ದಂತಹ ಕಾಲ ತುಂಬ ಚೆನ್ನಾಗಿತ್ತು, ಹಾಗೆ ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕೆ. ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್ ಅಂತ ಇದ್ದಾರೆ, ನಿಮಗೂ ಸಹ ಪ್ರೀತಿಯ ಶುಭಾಶಯಗಳು. ಖಂಡಿತ ಸೋಷಿಯಲ್ ಮೀಡಿಯಾಗೆ ಹಂಚಿಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಮೇಡಮ್, ನಮ್ಮನೆ ಹಬ್ಬ ನಮ್ಮನೆಗೆ ಮೀಸಲಿದ್ದರೆ ಚೆನ್ನಾಗಿರುತ್ತೆ, ಮನೆಗೆ ಬಂದು ಇದನ್ನು ನೋಡಿ ಸಂಭ್ರಮಿಸದೆ ಸಂಭ್ರಮಿಸಿದರೆ ಚೆನ್ನಾಗಿರುತ್ತೆ ಮೇಡಮ್.

ನಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಟ್ರೆ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಮಾರ್ಕೆಟ್ನಿಂದ ಗಣಪತಿ ಗೌರಮ್ಮನ ತಂದರೆ ಆರತಿ ಮಾಡಿ ಒಳಗಡೆ ಕರ್ಕೊಂಡು ಹೋಗಿ ದೇವರ ಮನೆಗೆ ಇಡ್ತಾ ಇದ್ರು ಮುಂಚೆಯೆಲ್ಲ. ಆದರೆ ಈಗ ಹಾಗಲ್ಲ ಮೇಡಮ್, ಸೋಷಿಯಲ್ ಮೀಡಿಯಾಗೋಸ್ಕರ ಗೌರಿ ಗಣಪತಿನ ಹೊಸಿಲ ಮೇಲಿಟ್ಟು ಪೂಜೆ ಮಾಡಿ ನಂತರ ತಗೊಂಡು ಒಳಗೆ ಹೋಗ್ತಾರೆ. ಇದೆಲ್ಲ ಸೋಷಿಯಲ್ ಮೀಡಿಯಾದ ಒಂದು ಮಹಿಮೆ ಮೇಡಮ್ ಅಂತ ಹೇಳ್ತಾ ಇರೋದು ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ನೀವು ಕೂಡ ತಿಳಿಸಬಹುದು ಸೋಷಿಯಲ್ ಮೀಡಿಯಾದಲ್ಲಿ, ನೀವು ಸಹ ಏನಾದರೂ ಹಬ್ಬದ ಸೆಲೆಬ್ರೇಷನ್ನ ಪೋಸ್ಟ್ ಮಾಡ್ತೀರಾ, ವಾಟ್ಸಾಪ್ನಲ್ಲಿ ಸ್ಟೇಟಸ್ಗಳನ್ನ ಹಾಕ್ತೀರಾ, ಹಾಗೆ ನಿಮ್ಮ ಸ್ನೇಹಿತರು ಹಾಕಿರೋದನ್ನು ನೋಡಿ ಎಂಜಾಯ್ ಮಾಡ್ತಾ ಇರ್ತೀರಾ, ಏನನ್ಸುತ್ತೆ ನಿಮಗೆ ಈ ಒಂದು ಟ್ರೆಂಡ್ನ ಬಗ್ಗೆ, ಈ ಟ್ರೆಂಡ್ನ ಫಾಲೋ ಮಾಡ್ತೀರಾ ಅಥವಾ ಇದು ನಮಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅಂತೀರಾ, ಈ ಟ್ರೆಂಡ್ ಖುಷಿ ಕೊಡುತ್ತಾ ಅಥವಾ ಬೇಡ ಅನ್ಸುತ್ತಾ, ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480909013 9980101013. ಈಗ ರತ್ನನ್ ಪ್ರಪಂಚ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಫೆಸ್ಟಿವ್ ಸೆಲೆಬ್ರೇಷನ್ ಆನ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚೆಗೆ ಈ ಒಂದು ಟ್ರೆಂಡ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಂದ ಹಿಡಿದು ಹಬ್ಬಗಳು ಸಹ ಇತ್ತೀಚೆಗೆ ಪೋಸ್ಟ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆ ಅಂತಂದರೆ ಅದು ಕನೆಕ್ಟ್ ಆಗೋದಕ್ಕೆ, ಹಾಗೆ ಶೇರ್ ಮಾಡೋದಕ್ಕೆ ಖುಷಿ ಕೊಡುತ್ತೆ ಅನ್ನೋದು ಶೇರ್ ಮಾಡುವಂಥವರ ಹಾಗೆ ಪೋಸ್ಟ್ ಮಾಡುವಂಥವರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆ. ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಜಾಸ್ತಿ ಆದಮೇಲೆ ಹೇಗಾಗಿದೆ ಅಂದರೆ, ಬೇರೆ ದಿನಗಳಲ್ಲಿ ಪೋಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಬ್ಬಗಳಲ್ಲಿ ಪೋಸ್ಟ್ ಮಾಡೋದು ಜಾಸ್ತಿ. ಬೇರೆ ದಿನಗಳು ಅವರು ನಡೆಯುವಂತಹ ದಿನನಿತ್ಯದ ಚಟುವಟಿಕೆಗಳನ್ನ ಅವರು ಪೋಸ್ಟ್ ಮಾಡಬಹುದು. ಆದರೆ ಹಬ್ಬ ಸ್ಪೆಷಲ್ ಆಗಿರೋದ್ರಿಂದ ಹಬ್ಬದ ದಿನ ನಮ್ಮ ಆಚರಣೆಯನ್ನು ನಾವು ಶೇರ್ ಮಾಡೋ ಮೂಲಕ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಶೇರ್ ಮಾಡ್ಕೊಳ್ತಾರೆ. ಯಾಕಂದರೆ ಎಲ್ಲರೂ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಇದು ಒಂದು ಮಟ್ಟಿಗೆ ಓಕೆ ಅಂತ ಅನ್ನಿಸ್ಬೋದು. ಆದರೆ ಇದು ಅತಿ ಹೆಚ್ಚಾಗಿ, ಆಗಲೇ ನಮ್ಮ ಸ್ನೇಹಿತರು ಹೇಳಿದಾಗೆ, ಗಣೇಶನ ಮೂರ್ತಿನ ತಂದ ಕೂಡಲೇ ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಇನ್ನೂ ಪೂಜೆ ಆಗಿಲ್ಲ, ಮನೆಗೆ ಆರತಿ ಮಾಡಿ ಗಣೇಶನ ನಾವು ಬರಮಾಡ್ಕೊಳ್ಳೋದಕ್ಕೆ ಮುಂಚೆನೆ ಆ ಒಂದು ಸೆಲೆಬ್ರೇಷನ್ ಇನ್ನೂ ಶುರುವೇ ಆಗಿಲ್ಲ, ಆಗಲೇ ಫೋಟೋ ವಿಡಿಯೋ ಎಲ್ಲ ಪೋಸ್ಟ್ ಆಗ್ತಾ ಇರುತ್ತೆ. ಎಲ್ಲವನ್ನೂ ಸಹ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಈಗ ತಂದಿದ್ದೀವಿ, ಇನ್ನೇನು ಪೂಜೆ ಮಾಡಬೇಕು ಅಂತಿದ್ದೀವಿ, ಹೀಗೆಲ್ಲ ಮನೆಯಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಒಂದು ಆ ಒಂದು ಇವೆಂಟ್ಸ್ ಇನ್ನೂ ಶುರು ಆಗೋದಕ್ಕೆ ಮುಂಚೆನೆ ಅವರು ತಗೊಳ್ಳೋಂಥ ಪ್ರತಿಯೊಂದು ಸ್ಟೆಪ್ಸ್ನ ಪೋಸ್ಟ್ ಮಾಡ್ತಾ ಇರ್ತಾರೆ, ಅಪ್ಡೇಟ್ ಮಾಡ್ತಾ ಇರ್ತಾರೆ. ಈ ಟ್ರೆಂಡ್ ಬಹಳ ಅಂದರೆ ಬಹಳನೇ ಹೆಚ್ಚಾಗೋಗಿದೆ. ಹಾಗಾಗಿ ನಿಮಗೆ ಈ ಕುರಿತು ಏನನ್ಸುತ್ತೆ ಅಂತ ಕೇಳಿದೆ. ಶುಭ ಸಂಜೆ ಮೇಡಮ್. ಇವತ್ತಿನ ಟಾಪಿಕ್ ಬಗ್ಗೆ ಹೇಳಬೇಕು ಅಂದರೆ, ಸೋಷಿಯಲ್ ಮೀಡಿಯಾ ಈಗ ಹೇಗಾಗಿದೆ ಅಂದರೆ ಎಲ್ಲವನ್ನ ಸಹ ಆಚೆಗೆ ತರ್ತಾ ಇದೆ. ಹಾಗಾಗಿ ಈ ಒಂದು ಟ್ರೆಂಡ್ ನಮಗೆ ಅಷ್ಟು ಸರಿ ಅನಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 47957 ಇವರು. ಹಾಗೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಎಂದಿನಂತೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಬಂಗಾರದಂತಹ ಗೀತೆಗಳನ್ನ ನೀವು ಪ್ರಸಾರ ಮಾಡ್ತಾ ಇದ್ದೀರಾ, ಆಯ್ಕೆಗಾಗಿ ನಿಮಗೆ ಕೋಟಿ ವಂದನೆಗಳು ಅಂತ ಹೆಬ್ಬಾಳದ ರಮೇಶ್ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಈ ಟ್ರೆಂಡ್ನ ಬಗ್ಗೆ ನಿಮಗೇನಿಸುತ್ತೆ, ಈ ಟ್ರೆಂಡ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಫಾಲೋ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಿಮಗೇನಿಸುತ್ತೆ, ನಿಮಗೆ ಈ ಟ್ರೆಂಡ್ ಖುಷಿ ಕೊಡ್ತಿದ್ಯಾ, ನೀವು ಸಹ ಆಗಾಗ ಪೋಸ್ಟ್ ಮಾಡ್ತಿರ್ತೀರಾ ಹಬ್ಬಗಳ ಫೋಟೋಸ್ ಆಗ್ಬೋದು, ವಿಡಿಯೋಸ್ ಆಗ್ಬೋದು, ರೀಲ್ಸ್ ಆಗ್ಬೋದು, ಅಥವಾ ಬಹಳ ಕಡಿಮೆ ನೀವು ಈ ರೀತಿ ಪೋಸ್ಟ್ ಮಾಡೋದು ಅಂತ ನಿಮ್ಮ ಅನಿಸಿಕೆನ ಏನನ್ಸುತ್ತೆ ಅಂತ ನಮಗೆ ನೀವು ಮೆಸೇಜ್ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 4840909013. ಕೇಳ್ತಾ ಇರಿ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬದ ಸೆಲೆಬ್ರೇಷನ್ನ ಹಂಚಿಕೊಳ್ಳುವಂಥ ಟ್ರೆಂಡ್ ಹೆಚ್ಚಾಗಿದೆ. ಹಾಗಾಗಿ ಈ ಬಗ್ಗೆ ನಾವು ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಇನ್ನೇನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಸಮೀಪಿಸಿದ್ದೀವಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬದ ಸೆಲೆಬ್ರೇಷನ್ ಬಗ್ಗೆ ಮಾತಾಡುವಾಗ ನಮಗೆ ಪ್ಲಸ್ ಮತ್ತು ಮೈನಸ್ ಎರಡು ಸಹ ಕಾಣಿಸುತ್ತೆ. ಇದರ ಬಗ್ಗೆ ನಾವು ಮಾತಾಡ್ತಾ ಪ್ರಯೋಜನಗಳ ಬಗ್ಗೆ ಸಹ ತಿಳ್ಕೊಂಡ್ವಿ. ಎಲ್ಲದರಲ್ಲೂ ಪ್ಲಸ್ ಮೈನಸ್ ಎರಡು ಇರೋ ಹಾಗೆಯೇ ಈ ವಿಷಯದಲ್ಲೂ ಪ್ರೋಸ್ ಕಾನ್ಸ್ ಎರಡೂ ಇದೆ. ಸಿಂಪಲ್ ಆಗಿ ಜಸ್ಟ್ ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಂಥ ಹಬ್ಬಗಳು ಈಗ ಒಂದು ಕಾಂಪಿಟೀಷನ್ ಆಗಿ ಬದಲಾಗಿದೆ. ಯಾರು ಬೆಸ್ಟ್ ಸೆಲೆಬ್ರೇಷನ್ ಮಾಡ್ತಾರೆ, ಯಾರು ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ, ಯಾರ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಹಬ್ಬನ, ಯಾರು ಎಂಥ ಔಟ್ಫಿಟ್ಸ್ ಹಾಕಿದ್ದಾರೆ, ಹೀಗೆ ಪೋಸ್ಟ್ಗಳನ್ನ ನೋಡಿದಾಗ ಒಬ್ರಿಗೊಬ್ರು ಕಂಪೇರ್ ಮಾಡ್ಕೊಳ್ಳುವಂತಹ ಒಂದು ಅಭ್ಯಾಸ ಇತ್ತೀಚೆಗೆ ಹೆಚ್ಚಾಗೋಗಿದೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಹೇಗನ್ಸುತ್ತೆ ಅಂದರೆ ಹಬ್ಬಗಳು ಒಂದು ಟ್ರೆಡಿಷ್ನಲ್ ಇವೆಂಟ್, ಒಂದು ಫ್ಯಾಮಿಲಿಗಷ್ಟೇ ಮೀಸಲಾಗಿದ್ದಂಥ ಇವೆಂಟ್ ಆಗಿತ್ತು, ಅಥವಾ ಮನೆಯವರೊಟ್ಟಿಗೆ ಅಲ್ಲದೆ ಅವರ ಮನೆ ಆತ್ಮೀಯರ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಂಥ ಇವೆಂಟ್ ಏನಾಗಿದೆ ಈಗ ಕಮರ್ಷಿಯಲೈಸ್ ಆಗೋಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ಒಂದು ಬರದಲ್ಲಿ ಹಬ್ಬದ ಎಸೆನ್ಸ್, ಹಬ್ಬದ ಸಾರ ಏನಿದೆ ಅದು ಕಳೆದು ಹೋಗ್ತಾ ಇದೆಯೇನು ಅಂತ ಕೆಲವೊಂದು ಸಲ ಅನಿಸುತ್ತೆ. ಯಾಕಂದರೆ ಬಹಳ ಪರ್ಫೆಕ್ಟಾಗಿ ಹಬ್ಬವನ್ನು ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಈ ಪೋಸ್ಟ್ಗಳನ್ನ ನೋಡಿದಾಗ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇದು ಕೂಡ ಒಂದು ಸ್ಟ್ರೆಸ್ಗೆ ಕಾರಣ ಆಗುತ್ತೆ. ಆನ್ಲೈನಲ್ಲಿ ನೋಡಿದ್ದನ್ನೇ ಹೆಚ್ಚು ಜನರು ನಿಜ ಅಂತ ನಂಬೋದು ಜಾಸ್ತಿ. ಹಾಗಾಗಿ ಅವರು ಕಂಪೇರ್ ಮಾಡ್ಕೊಳ್ತಾರೆ. ಹಾಗಾಗಿ ಏನನ್ಸುತ್ತೆ ಅಂದರೆ ಕಂಪೇರ್ ಮಾಡಿಕೊಂಡಾಗ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು, ಹಬ್ಬ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಳ್ತಾ ಸಾಕ್ತಾರೆ. ಹಾಗಾಗಿ ಇದು ಒಂದು ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ, ನಾವು ಅವರಿಗಿಂತ ಚೆನ್ನಾಗಿ ಮಾಡಬೇಕು ಹಬ್ಬ ಹೀಗೆಲ್ಲ ಅನಿಸುತ್ತೆ. ಆದರೆ ಅದು ನಿಜ, ಅಲ್ಲಿ ರಿಯಾಲಿಟಿ ಏನಿರುತ್ತೆ ಅದು ಬೇರೆಯೇ ಆಗಿರುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟಿಂಗ್ನ ನೋಡ್ತಾ ನೋಡ್ತಾ ಜನರಿಗೆ ಹೇಗನ್ಸ್ಬಿಟ್ಟಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂಥ ಒಂದು ವ್ಯಾಲಿಡೇಷನ್ ಇದೆಯಲ್ಲ, ಅದೇನೆ ಹಬ್ಬದ ಸೆಲೆಬ್ರೇಷನ್ಗಿಂತ, ಹಬ್ಬದ ಸಂಭ್ರಮಕ್ಕಿಂತ ಹೆಚ್ಚು ಖುಷಿ ಕೊಡ್ತಾ ಇದೆ. ಯಾಕಂದರೆ ಅದು ತುಂಬ ದೊಡ್ಡ ಮಟ್ಟದಲ್ಲಿದೆ ಈಗಿನ ಜನರಲ್ಲಿ, ಜನರ ಮನಸ್ಸಲ್ಲಿ. ಹಾಗಾಗಿ ಆನ್ಲೈನ್ ಸಂಭ್ರಮವನ್ನು ತೋರಿಸ್ಕೊಳ್ಳುವಂಥ ಒಂದು ಅವಸರದಲ್ಲಿ ಏನಾಗ್ತಿದೆ ಅಂದರೆ ಹಬ್ಬದ ನಿಜವಾದ ಸಂಭ್ರಮವನ್ನು ಜನರು ಮರೀತಾ ಇದ್ದಾರೇನು ಅಂತ ಅನಿಸ್ಬಿಡುತ್ತೆ. ಹಾಗೆ ಪ್ರತಿಯೊಬ್ಬರು ಆನ್ಲೈನಲ್ಲಿ ಪೋಸ್ಟ್ ಮಾಡುವಾಗ, ಅದರಲ್ಲೂ ಹಬ್ಬದ ಖುಷಿಯ ಕ್ಷಣಗಳನ್ನ ಶೇರ್ ಮಾಡುವಾಗ ಪ್ರೈವಸಿ ಬಗ್ಗೆ, ಅದನ್ನು ಸೇಫ್ಗಾರ್ಡ್ ಮಾಡೋದ್ರ ಬಗ್ಗೆ ಮರೆತುಬಿಡ್ತಾ ಇದ್ದಾರೆ. ವೈಯಕ್ತಿಕ ಆಚರಣೆಗಳು, ಫ್ಯಾಮಿಲಿ ಇವೆಂಟ್ಸ್ ಇದೆಲ್ಲವನ್ನ ಪೋಸ್ಟ್ ಮಾಡ್ತಾರೆ ನಿಜ, ಬಟ್ ಅದು ಎಷ್ಟು ಸೇಫ್ ಅಂತ ಅವರು ಸಹ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಪ್ರೈವಸಿ ಫಸ್ಟ್ ಅನ್ನೋದು ಅವರ ಮೈಂಡಲ್ಲಿ ಇರಬೇಕಾಗತ್ತೆ. ಇನ್ನು ಸ್ನೇಹಿತರು ಸಾಕಷ್ಟು ಸಂದೇಶಗಳನ್ನ ಕಳಿಸಿದ್ದಾರೆ. ದಿವ್ಯಾ ಅವರ ಸಂದೇಶ,

0: ಬಂದಿದೆ, ಹಾಗೆ ಎಲ್ಲವೂ ಲಿಮಿಟ್ನಲ್ಲಿ ಇದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಂಬರ್ ಎನಿಂಗ್ ವಿತ್ 47957, ನಂಬರ್ ಎನಿಂಗ್ ವಿತ್ 9509 ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಕಾರಲ್ಲಿ ಹೋಗ್ತಾ ನಮ್ಮ ಯಜಮಾನರು ನಿಮ್ಮ ಮಾತುಗಳನ್ನ ಕೇಳಿಸ್ತಾ ಇರ್ತಾರೆ, ನಮಗೆ ತುಂಬ ಹಿತ ನಿಮ್ಮ ಮಾತುಗಳು ಅಂತ. ಸುಂದರ ಶುಭ ಸಂಜೆ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ತುಂಬ ಇರಿಟೇಟ್ ಆಗುತ್ತೆ ಮೇಡಮ್, ಸೋಷಿಯಲ್ ಮೀಡಿಯಾದ ಪೋಸ್ಟ್ ಎಲ್ಲರೂ ಹಾಕ್ತಾ ಇರ್ತಾರೆ ಅಂತ ಸುಧಾ ಬೂದಿಹಾಳಿನಿಂದ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ತಾ ಜೊತೆ ಇದ್ದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ 101.3. ಸಮಯ ಆಗಿದೆ 6 ಗಂಟೆ. ಈಗ ಕೇಳಿ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
0: ಇದುವರೆಗೆ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ ಸ್ನೇಹಿತರೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಇದು FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.

0: ಬರಹಗಾರರು, ರಂಗಭೂಮಿ ತಜ್ಞರು, ವಿಮರ್ಶಕರು, ಅಭಿನಯವನ್ನೂ ಮಾಡ್ತಾ ಇದ್ದವರು ಜಾಗೀರ್ದಾರ್ ಕುಟುಂಬ ಕಾಳಿದಾಸನ ಮೇಲೆ ವಿಮರ್ಶಾ ಗ್ರಂಥವನ್ನು ಬರೆದು ಸಾಹಿತ್ಯ ಸೇವೆಗೆ ಪದ್ಮಭೂಷಣ ಪಡೆದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು ಕಲೆಯ ಅನೇಕ ಪ್ರಕಾರಗಳಿಗೆ ಆದ್ಯರಾದವರು. ಭಾಷಾಶಾಸ್ತ್ರವನ್ನೂ ಓದಿದವರು ಆದ್ಯ ರಂಗಾಚಾರ್ಯ ಶ್ರೀರಂಗರು.
1: ನಾನು ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ತಾಲೂಕಿನಲ್ಲಿ ಅಗರಕೇಡಂತ ಹಳ್ಳಿ ಒಳಗೆ ಜನ್ಮ ತಾಳಿದ್ದು. ಅದು ಹಿರೇಹಳ್ಳಿ ಅಂತೇಳಿದ್ರೆ ಅದಕ್ಕೆ ಅಗರಕೇಟಗ ಅನ್ನೋ ಸಂಸ್ಕೃತ ಶಬ್ದ ಏನದ ಅದು ಕನ್ನಡದಲ್ಲಿ ಅಗರಕೇಡ ಅಂತಾಯಿತು. ಆಮೇಲೆ ಅಲ್ಲೇ ಕನ್ನಡ ಕಲಿತು ಬಿಜಾಪುರಕ್ಕೆ ಹೋಗಿ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಕಲಿತು ಪೂನಾ ಡೆಕ್ಕನ್ ಕಾಲೇಜಿನಲ್ಲಿ ಸಂಸ್ಕೃತ ಮುಖ್ಯ ವಿಷಯ ತಕ್ಕೊಂಡು ಬಿ ಎ ತಕ್ಕೊಂಡು ಆಮೇಲೆ ಇಂಗ್ಲೆಂಡಕ್ಕೆ ಹೋದೆ. ಮೊದಲಿನಿಂದಲೂ ನಾನು ಯಾವಾಗಲೂ ಮೊದಲಿನ ವರ್ಗದಲ್ಲೇ ಪಾಸ್ ಆಗುತ್ತಿದ್ದರಿಂದ ನಮ್ಮ ತಂದೆ ಏನೋ ಆಶೆ ಮಗ ಐ ಸಿ ಎಸ್ ಆಗಬಹುದು ಅಂತ ಕಳಿಸಿಕೊಟ್ರು. ನಾನು ಹೋದೆ, 3 ವರ್ಷ ಇದ್ದೆ. ಅನೇಕ ಕಾರಣಗಳಿಗಾಗಿ ಮತ್ತು ನನ್ನ ಸ್ವಭಾವಕ್ಕಾಗಿ ಐ ಸಿ ಎಸ್ ಆಗಲಾರದೆ ಲಂಡನ್ನಿನ ಸ್ಕೂಲ್ ಆಫ್ ಓರಿಯೆಂಟಲ್ ಸ್ಟಡೀಸ್ದಲ್ಲಿ ಭಾಷಾಶಾಸ್ತ್ರ ಕಲಿತು ಎಂ ಎ ಪದವಿ ಅದರಲ್ಲಿ ಪಡ್ಕೊಂಡೆ. ಆಮೇಲೆ ಇಲ್ಲಿ ತಿರುಗಿ ಬಂದು ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ ಆದೆ. 19 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಪರಿಸ್ಥಿತಿ ಉದ್ಭವಿಸ್ತು, ಅದು ನನ್ನ ಸ್ವಭಾವಕ್ಕೆ ಸಹನೆ ಆಗಲಾರದೆ ಅದನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಟ್ಟೆ. ನಾನು ರಾಜೀನಾಮೆ ಕೊಟ್ಟ ಕೂಡಲೇ ಈ ಜಾಗೀರ್ದಾರ್ ಅನ್ನೋ ಹೆಸರಿಗೆ ಸರ್ಕಾರಿ ನೌಕರಿ ಕಲಂಕಲ ಇದೆ, ಬೇಡ ಬೇಡ, ಆದ್ದರಿಂದ ಮೂಲ ಮಂತ್ರದ ಹೆಸರು ತಗೊಳ್ಳೋಣ ಅಂತ ಆದ್ಯ ಅಂತ ಹೆಸರಾಗಿ ಉಳದೆ. ನಾನು 14 ವರ್ಷದವರಿದ್ದಾಗ ನಮ್ಮ ತಾಯಿ ತೀರ್ಕೊಂಡ ಮೇಲೆ ನಾನು ಭಾಳ ಒಂಟಿಗೆ ಅಂತ ಅನ್ನಿಸಿಕೊಂಡು ಪುಸ್ತಕ ಓದ್ತಿದ್ದೆ. ಆಗ ಮಹಾಭಾರತ ಓದ್ತಿದ್ದೆ. ಮಹಾಭಾರತದ ಸಂಭಾಷಣೆ ಶೈಲಿ ಮತ್ತು ಕಥನ ಶೈಲಿ ಎರಡೂ ನನಗೆ ಬಹಳ ಮೆಚ್ಚುಗೆ ಆಯಿತು. ಇವತ್ತಿಗೂ ನನಗೆ ಬರೀಲಿಕ್ಕೆ ಮೊದಲನೇ ಪ್ರೇರಣೆ ಅಂದರೆ ಮಹಾಭಾರತ ಅಭ್ಯಾಸ ಅಂತ ಹೇಳ್ಬೋದು. ಆಮೇಲೆ ನಾಟಕ ಯಾಕೆ ಬರದೆ ಅಂದರೆ ಅದೇ ಹೇಳಿದೆ, ನಾನು ಇಂಗ್ಲೆಂಡ್ನಿಂದ ಬಂದಾಗ ಅಲ್ಲಿ ಜನರೊಳಗೆ ನಾನು ಬೆರೆತಿರೋದ್ರಿಂದ ಏನೋ ನನಗೆ ಇಲ್ಲಿ ಬಂದ ಮೇಲೆ ಅಲ್ಲಿ ಜೀವನ ಇಲ್ಲಿ ಜೀವನ ವ್ಯತ್ಯಾಸ ಕಂಡು ಏನಪ್ಪ ನಾವು ಇಷ್ಟು ಕಲಿತರು ಇನ್ನೂ ಮೂಢನಂಬಿಕೆ ನಮ್ಮಲ್ಲಿ ಹೋಗಿಲ್ಲ, ಇರೋ ರೀತಿ ಸ್ವಚ್ಛ ಇಲ್ಲ, ಜಾತಿ ಇದು ಹೇಗೆ ಹೀಗೆ ಅಂತೇಳಿ ಕೆಲವು ಏನೋ ನನ್ನ ದೃಷ್ಟಿಯಲ್ಲಿ ಸರಿಯಾದದ್ದು ಅಲ್ಲ ಅಂತ ಅನಿಸಿದ್ದೇನದ ಅವನ್ನ ಪ್ರತಿಭಟಿಸಲಿಕ್ಕೆ ನನ್ನ ಪ್ರವೃತ್ತಿ ಆಯಿತು. ನಾನು ಯಾವುದನ್ನು ಇವರು ಪೂಜ್ಯ ಅಂತ ತಿಳಿತಿದ್ರು ಅದನ್ನೇ ಒಂದು ಹಾಸ್ಯ ದೃಷ್ಟಿಯಿಂದ ಆಪರೇಷನ್ ಮಾಡುವಾಗ ನೋವಾಗ್ತದೆ, ಅದಕ್ಕೆ ಏನಾದ್ರು ತಟ್ಟಿ ಕೊಡ್ತಾರೆ, ನಾನು ನೋವಾಗ್ತದೆ ಅಂತ ತಿಳಿದು ನಗಿಯುವಂತ ಏನಾದ್ರು ತಟ್ಟಿ ಕೊಡ್ತಿದ್ದೆ. ಯಾಕೆಂದ್ರೆ ನನ್ನ ನಾಟಕ ನೋಡಿದವರು ಒಬ್ಬ ವೈದಿಕ ಪಂಡಿತರು ಹೇಳಿದರು, ನಾಟಕ ನೋಡುವಾಗ ನಕ್ಕಿನಪ್ಪ ಮನೆಗೆ ಹೋದ ಮೇಲೆ ಹೊಟ್ಟೆ ಒಳಗೆ ಬೆಂಕಿ ಬಿತ್ತು ಅಂತ ಹೇಳಿದರು. ಇದೇ ಅನಸ್ಥೆಟಿಕ್ ಆಪರೇಷನ್.
0: ಆದ್ಯ ರಂಗಾಚಾರ್ಯರ ಅಂದರೆ

0: ಶ್ರೀರಂಗರ ಮಾತುಗಳನ್ನ ಕೇಳಿದಿರಿ ಇವತ್ತಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.
1: ಸರ್ವೋದಯವಾಗಲಿ ಸರ್ವರಲಿ.
2: ಇದುವರೆಗೆ ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ.
3: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ? ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।

0: ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 6:20 ಆಗಲಿದೆ. 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಪುರುಷೋತ್ತಮ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಬ್ರಿಕ್ಸ್ ದೇಶಾನಾಂ ನೇತಾರಃ ಸಾಮಾಜಿಕ ಆರ್ಥಿಕ ವಿಕಾಸಸ್ಯ, ರಾಷ್ಟ್ರೀಯ ಸುರಕ್ಷಾಯಾಃ, ಸರ್ವೇಷಾಂ ರಾಷ್ಟ್ರಾಣಾಂ ಕಲ್ಯಾಣಸ್ಯ ಚ ಕೃತೆ ಊರ್ಜಾ ಸುರಕ್ಷಾ ಮಹತ್ವಪೂರ್ಣ ಆಧಾರಶಿಲಾ ಇತಿ ಪ್ರತಿಪಾದಿತವಂತಃ. ಪ್ರೋಕ್ತಂ ಚ ಯತ್ ಪ್ರೌದ್ಯೋಗಿಕ್ಯಾಃ ಮಹತ್ವಪೂರ್ಣ ಖನಿನಾಂ ಚ ಶಸ್ತ್ರೀಕರಣಂ ಪ್ರಗತೌ ಬಾಧಕಂ ಭವಿತುಂ ಅರ್ಹತಿ. ಪ್ರಶಾಸನೇನ ಉಕ್ತಂ ಯತ್ ಸೇನಾಯಾಃ ಪ್ರಯತ್ನೈಃ 25th-2000th ಉತ್ತರ ಸೀಮಾಸು ಚೀನದೇಶಸ್ಯ ಸೈನಿಕಾನಾಂ ನಿಯೋಜನೆ ಉಲ್ಲೇಖನೀಯಾ ನ್ಯೂನತಾ ದೃಶ್ಯತೆ. ಜಮ್ಮುಕಾಶ್ಮೀರಸ್ಯ ಸುರಕ್ಷಾ ಸ್ಥಿತಿಃ ಅಪಿ ಪೂರ್ಣತಯಾ ನಿಯಂತ್ರಣೆ ವರ್ತತೆ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅವೋಚತ್ ಯತ್ ಭಾರತಸ್ಯ ಭಾಷಾ ವೈವಿಧ್ಯಂ ದೇಶೇ ವಿವಿಧತಾಯಾಂ ಏಕತಾಯಾಃ ಭಾವನಾಂ ದೃಢಯತಿ. ಅದ್ಯ ಹಿಂದಿ ದಿವಸಾವಸರೆ ಏಕಸ್ಮಿನ್ ದೃಶ್ಯಾಂಕನ ಸಂದೇಶೆ ಗೃಹಮಂತ್ರಿ ದೇಶವಾಸಿಭ್ಯಃ ಶುಭಕಾಮನಾಃ ಅಯಚ್ಛತ್. ಕೃತ್ಸ್ನೇಹಿ ದೇಶೆ ಅದ್ಯ ಗಣೇಶ ಚತುರ್ಥಿ ಪರ್ವ ಮಹತಾ ಭಕ್ತಿಭಾವೇನ ಶ್ರದ್ಧಯಾ ಚ ಆಚರ್ಯತೆ. ಅಯಂ ಪಾವನ ದಿವಸಃ ರಿದ್ಧಿ ಬುದ್ಧಿ ಸಿದ್ಧೀನಾಂ ಪ್ರತೀಕಭೂತಸ್ಯ ಭಗವತಃ ಶ್ರೀಗಣೇಶಸ್ಯ ಜನ್ಮೋತ್ಸವತ್ವೇನ ಆಮಾನ್ಯತೆ. ಅಪಿ ಚ ಜರ್ಮನಿ ದೇಶಸ್ಯ ಅಲೆಕ್ಸಾಂಡರ್ ಜ್ವೇರವಃ ಯುಎಸ್ ಮುಕ್ತ ಟೆನಿಸ್ ಕ್ರೀಡಾಯಾಃ ಪುರುಷ ಏಕಲವರ್ಗಸ್ಯ ಸ್ಪರ್ಧಾಂ ವಿಜಿತವಾನ್. ಅಥ ವಾರ್ತಾಃ ವಿಸ್ತರೇಣ. ಬ್ರಿಕ್ಸ್ ದೇಶಾನಾಂ ನೇತಾರಃ ಸಾಮಾಜಿಕ ಆರ್ಥಿಕ ವಿಕಾಸಸ್ಯ, ರಾಷ್ಟ್ರೀಯ ಸುರಕ್ಷಾಯಾಃ, ಸರ್ವೇಷಾಂ ರಾಷ್ಟ್ರಾಣಾಂ ಕಲ್ಯಾಣಸ್ಯ ಚ ಕೃತೆ ಊರ್ಜಾ ಸುರಕ್ಷಾ ಮಹತ್ವಪೂರ್ಣ ಆಧಾರಶಿಲಾ ಇತಿ ಪ್ರತಿಪಾದಿತವಂತಃ. ನವದಿಲ್ಲಿನಗರೆ ಆಯೋಜಿತೆ ದ್ವಿದಿವಸೀಯೆ ಬ್ರಿಕ್ಸ್ ಶಿಖರ್ ಸಮ್ಮೇಳನೆ ಸದಸ್ಯ ರಾಷ್ಟ್ರೈ ಊರ್ಜಾ ವಿಪಣೌ ಸ್ಥಿರತಾಂ ವರ್ಧಯಿತುಂ ವಿವಿಧ ಸ್ರೋತಸಾಂ ಮಾಧ್ಯಮೇನ ಊರ್ಜಸಃ ನಿರ್ವಾದ ಪ್ರವಾಹಂ ಸುನಿಶ್ಚೇತುಂ ಮಹತ್ವಪೂರ್ಣ ಊರ್ಜಾ ಸಂರಚನಾಯಾಃ ಸಂರಕ್ಷಣಂ ಚ ಕರ್ತುಂ ಅವಶ್ಯಕತಾ ಪ್ರತಿಪಾದಿತಾ. ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾಹ್ವಾನಂ ದತ್ತವಾನ್ ಯತ್ ಪ್ರೌದ್ಯೋಗಿಕ್ಯಾಃ ಮಹತ್ವಪೂರ್ಣ ಖನಿನಾಂ ಶಸ್ತ್ರೀಕರಣಂ ಪ್ರಗತೌ ಬಾಧಕಂ ಭವಿತುಂ ಅರ್ಹತಿ. ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ಸರ್ವಾಧಿಕಂ ಮಹತ್ವಪೂರ್ಣಂ ಪರಿಣಾಮಂ ನವದಿಲ್ಲಿ ನಿರ್ಣಯಸ್ಯ ಸ್ವೀಕೃತಿಃ ಆಸೀತ್. ಅತ್ರ ಪ್ರಮುಖೇಷು ಭೂರಾಜನೈತಿಕೇಷು ಆರ್ಥಿಕೇಷು ಚ ವಿಷಯೇಷು ಸಹಯೋಗಸ್ಯ ದೃಷ್ಟಿಕೋಣಃ ಪ್ರತಿಪಾದಿತಃ. ಪಶ್ಚಿಮೇಷ್ಯಾಯಾಃ ಪರಿಸ್ಥಿತಿಂ ದೃಷ್ಟ್ವಾ ಬ್ರಿಕ್ಸ್ ನೇತಾರಃ ಅಧಿಕತಮ ಸಂಯಮಸ್ಯ ಸಂವಾದಸ್ಯ ಕೂಟನೀತೇಃ ಚ ಆಹ್ವಾನಂ ಕೃತವಂತಃ. ಬ್ರಿಕ್ಸ್ ನೇತಾರಃ ನಾಗರಿಕಾಣಾಂ ನಾಗರಿಕ ಅವಸಂರಚನಾಯಾಃ ಚ ರಕ್ಷಣಸ್ಯ ಅವಶ್ಯಕತಾಂ ಬಲಪೂರ್ವಕಂ ಪ್ರತಿಪಾದಿತವಂತಃ. ನೇತೃಭಿಃ ಸರ್ವೇಷು ರೂಪೇಷು ಆತಂಕವಾದಸ್ಯ ನಿಂದಾ ಕೃತಾ. ಆತಂಕವಾದಸ್ಯ ಪ್ರತಿ ಶೂನ್ಯ ಸಹಿಷ್ಣುತಾಯಾಃ ನೀತಿಶ್ಚ ಪುನಃ ದೃಢೀಕೃತಾ. ಸಂಕ್ರಾಮಕ ರೋಗಾಣಾಂ ನಿವಾರಣಾಯ ಪ್ರತಿಕ್ರಿಯಾಯೈ ಚ ಬ್ರಿಕ್ಸ್ ಏಕೀಕೃತ ಪ್ರಾರಂಭಿಕ ಸಮಾಹ್ವಾನ ವ್ಯವಸ್ಥಾ ವಿಷಯೆ ಅಪಿ ಸಹಮತಿಃ ಪ್ರದತ್ತಾ. ಪ್ರಶಾಸನೇನ ಉಕ್ತಂ ಯತ್ ಸೇನಾಯಾಃ ಪ್ರಯತ್ನೈಃ ಜಮ್ಮುಕಾಶ್ಮೀರಸ್ಯ ಸುರಕ್ಷಾ ಸ್ಥಿತಿಃ ಪೂರ್ಣತಯಾ ನಿಯಂತ್ರಣೆ ವರ್ತತೆ. ಗತವರ್ಷಸ್ಯ ನವೀನತಮ ವಾರ್ಷಿಕ ಪ್ರತಿವೇದನೆ ರಕ್ಷಾಮಂತ್ರಾಲಯೇನ ಅವಲೋಕಿತಂ ಯತ್ ಏತೇಷಾಂ ಪ್ರಯತ್ನಾನಾಂ ಪರಿಣಾಮೇಣ ಹಿಂಸಾಯಾಂ ಮಹತೀ ನ್ಯೂನತಾ ಜಾತಾ. ವಿರೋಧ ಪ್ರಕರಣಾನಿ ಅಪಿ ನ್ಯೂನತಾಂಗತಾನಿ. ಸಮಮೇವ ಪ್ರಸ್ತರ ಪ್ರಹಾರ ಘಟನಾಃ ಅಪಿ ನ ಅಭವತ್. ಚೀನದೇಶೇನ ಸಂಬದ್ಧ ಸಮಗ್ರ ಸ್ಥಿತಿಃ ಅಪಿ ಪ್ರತಿವೇದನೆ ಪ್ರಕಾಶಿತ ಅಸ್ತಿ. 25th-2000th ವರ್ಷೆ ಉತ್ತರ ಸೀಮಾಸು ಚೀನದೇಶಸ್ಯ ಸೈನಿಕಾನಾಂ ನಿಯೋಜನೆ ಉಲ್ಲೇಖನೀಯಾ ನ್ಯೂನತಾ ದೃಶ್ಯತೆ. ವಾಸ್ತವಿಕ ನಿಯಂತ್ರಣ ರೇಖಾಯಾಂ ಪಾರಂಪರಿಕ ಪ್ರಶಿಕ್ಷಣ ಕ್ಷೇತ್ರೇಷು ಚ ಸಮಕಕ್ಷಂ ಬಲಂ ನಿಯೋಜಿತಂ. ಭಾರತಸ್ಯ ಚೀನಸ್ಯ ಚ ಮಧ್ಯೆ ರಾಜನೈತಿಕ ಕೂಟನೀತಿಕ ಸೈನ್ಯಸ್ತರಯೋಃ ದ್ವಿಪಕ್ಷೀಯ ಸಂಗತಿಃ ಉತ್ತರ ಸೀಮಾಸು ಸಕಾರಾತ್ಮಕ ವಿಕಾಸಾಂಜನಯತಿ ಯೇನ ಪರಿಣಾಮೇಣ ಅಧಿಕಾ ಸ್ಥಿತಿ

0: ಸ್ಥಿರ ಅಭವತ್. ಕೃಷ್ಣೈ ದೇಶೇ ಅದ್ಯ ಗಣೇಶ ಚತುರ್ಥಿ ಪರ್ವ ಮಹತಾ ಭಕ್ತಿಭಾವೇನ ಶ್ರದ್ಧಯಾ ಚ ಆಚರ್ಯತೆ. ಅಯಂ ಪಾವನ ದಿವಸಃ ಹೃದ್ಧಿ ಬುದ್ಧಿ ಸಿದ್ಧೀನಾಂ ಪ್ರತೀಕಭೂತಸ್ಯ ಭಗವತಃ ಶ್ರೀ ಗಣೇಶಸ್ಯ ಜನ್ಮೋತ್ಸವತ್ವೇನ ಆಮಾನ್ಯತೆ. ವಿನಾಯಕ ಚತುರ್ಥಿ ಉತ ಗಣೇಶೋತ್ಸವಃ ಇತಿ ನಾಮ್ನಾ ಪ್ರಸಿದ್ಧಃ ಅಯಂ ದಿನವಿಶೇಷಃ ದಶ ದಿವಸೀಯಾನ್ ನಾಮ್ ಉತ್ಸವ ಕಾರ್ಯಕ್ರಮಾಣಾಂ ಶುಭಾರಂಭಂ ಸೂಚಯತಿ. ಯಸ್ಮಿನ್ ಭಕ್ತಾಃ ಸ್ವಕೀಯ ಗೃಹೇಷು ಮಂಡಪೇಷು ಚ ಭಗವತಃ ಗಣೇಶಸ್ಯ ಮೃಣ್ಮಯೀಂ ಪ್ರತಿಮಾನಂ ಪ್ರತಿಷ್ಠಾಪ್ಯ ವಿಧಿವತ್ ಪೂಜಾರ್ಚನಾಂ ಕುರುವಂತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ದೇಶವಾಸಿಭ್ಯ ಗಣೇಶ ಚತುರ್ಥಿ ಪರ್ವಣಃ ಶುಭಕಾಮನಾಃ ಪ್ರದತ್ತಾಃ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟ್ಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬುಧವಾಸರೆ ನವದಿಲ್ಲ್ಯಾಂ ಯಶೋಭೂಮಿ ಸ್ಥಳೆ ಏಷಮಃ ಸೆಮಿಕಾನ್ ಇಂಡಿಯಾ ಇತ್ಯಸ್ಯ ಪಂಚಮ ಸಂಸ್ಕರಣಂ ಉದ್ಘಾಟಯಿಷ್ಯತಿ. ಅಸ್ಮಿನ್ ಕಾರ್ಯಕ್ರಮೆ ಷಡಶತಾಧಿಕಾಃ ಪ್ರದರ್ಶಕಾಃ ತ್ರಿಶತಂ ಅಂತಾರಾಷ್ಟ್ರೀಯ ಸಮವಾಯಾಃ ಚತ್ವಾರಿಂಶದಧಿಕೇಭ್ಯಃ ದೇಶೇಭ್ಯಃ ಪ್ರತಿಭಾಗಿನಃ ಚ ಪ್ರತಿಭಾಗಂ ಗೃಹಣಂತಿ. ಅಸ್ಯಾಂ ಪ್ರದರ್ಶಿನ್ಯಾಂ ಷಡ್ ರಾಷ್ಟ್ರಾಣಾಂ ದ್ವಾವಿಂಶತಿಃ ರಾಜ್ಯ ಪ್ರಶಾಸನಾನಾಂ ಚ ಮಂಡಪಾನ್ ಸಮೇತ್ಯ ಸ್ಟಾರ್ಟ್ಅಪ್ ಇತ್ಯೇತೇಷಾಂ ಚ ಮಂಡಪಾಃ ಅಂತರ್ನಿಹಿತಾಃ ಸಂತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅವೋಚತ್ ಯತ್ ಭಾರತಸ್ಯ ಭಾಷಾವೈವಿಧ್ಯಂ ದೇಶೇ ವಿವಿಧತಾಯಾಂ ಏಕತಾಯಾಃ ಭಾವನಾಂ ದೃಢಯತಿ. ಅದ್ಯ ಹಿಂದಿ ದಿವಸಾವಸರೆ ಏಕಸ್ಮಿನ್ ದೃಶ್ಯಾಂಕನ ಸಂದೇಶೇ ಗೃಹಮಂತ್ರಿ ದೇಶವಾಸಿಭ್ಯಃ ಶುಭಕಾಮನಾಃ ಅಯಚ್ಛತ್. ತೇನ ಉಕ್ತಂ ಯತ್ ಭಾರತಂ ಭಾಷಿಕ ವೈವಿಧ್ಯಯುತಂ ಸಾಂಸ್ಕೃತಿಕ ಸಮೃದ್ಧಿಪರಂ ಚ ರಾಷ್ಟ್ರಂ ವಿದ್ಯತೆ. ಗೃಹಮಂತ್ರಿ ಅವೋಚತ್ ಯತ್ ನೈಕಾಃ ಭಾಷಾಃ ಭಾರತಸ್ಯ ಶಕ್ತಯಃ ಸಂತಿ ನತು ದುರ್ಬಲತಾ. ತೇನ ಪ್ರೋಕ್ತಂ ಯತ್ ಹಿಂದಿ ಭಾಷಾಯಾಃ ಉನ್ನತಿಃ ತದೈವ ವರ್ತತೆ ಯದಾ ಸಾ ಅನ್ಯಾಸಾಂ ಭಾರತೀಯ ಭಾಷಾಣಾಂ ಸಮ್ಮಾನಂ ಪ್ರಚಾರ ಪ್ರಸಾರಂ ಸಂರಕ್ಷಣಂ ಚ ಕುರ್ಯಾತ್.
1: भाषा किसी भी समाज की स्मृति होती है, उसका आत्मबोध होती है. हिंदी ने इस विविधता के बीच संवाद, संपर्क और समन्वय की भाषा के रूप में देश के विभिन्न वर्गों और समुदायों को जोड़ने में महत्वपूर्ण भूमिका निभाई है. हिंदी का विकास भी तभी सार्थक है जब सभी भारतीय भाषाओं के सम्मान, संरक्षण और संवर्धन के साथ आगे बढ़े.
0: अवधेयं यत् अद्य हिंदी दिवसः आदेशम् आयोज्यते. गतशताब्दस्य ऊनपञ्चाशत्तमे वर्षे संविधानसभया देवनागर्यां निबद्धा हिंदी भारतस्य राजभाषा रूपेण स्वीकृता. तदा आरभ्य प्रतिवर्षं सितंबर मासस्य चतुर्दशे दिवसे हिंदी दिवसस्य आयोजनं विधीयते. सर्वकारेण उक्तं यत् विंशत्युत्तर द्विसहस्रतम वर्षम आरभ्य नवसु राज्येषु सप्तचत्वारिंशदुत्तरैकशतम् अंगारखण्डानां शघोष विक्रयः कृतः. कृष्णांगार मंत्रालयेन उक्तं यत् अनेन प्रतिवर्षम् अनुमानतः सार्धसप्तचत्वारिंशत्सहस्रकोटिरूप्यकाणां आयः अथ चतुर्दशांशोत्तर नवलक्षं वृत्तयः जनयिष्यन्ते. मंत्रालयेन उक्तं यत् गते वित्तीय वर्षे आवंटित वाणिज्यिक खनिभ्यः प्राप्तः सकलायः प्रायः 3090 कोटि रूप्यकाणि आसीत्. भारतेन ह्यः ओमानतटे MTEL गया इति वाणिज्यिक पोते जातस्य आक्रमणस्य निन्दा कृता. एकस्यां विज्ञप्तौ ओमान देशे स्थितेन भारतीय दूतावासेन उक्तं यत् अद्यावधि 13 भारतीय दलसदस्याः सुरक्षिताः उद्धृताः. यद्यपि एकस्य विलुप्तस्य भारतीय नागरिकस्य अन्वेषणम् उद्धारकार्यं च निरन्तरं विधीयते. दूतावासेन उक्तं यत् स्थितिः सूक्ष्मतया निरीक्ष्यते. अन्वेषण उद्धारकार्ये च ओमान अधिकारिभिः सह समन्वयेन विधीयते. ಭಾರತೀಯ ದೂತಾವಾಸೇನ ಭಾರತೀಯ ನಾಗರಿಕಾನ್ ಉದ್ಧರ್ತುಂ ಲಬ್ಧಸ್ಯ ಸಹಯೋಗಸ್ಯ ಕೃತೆ ಓಮಾನ್ ಪ್ರಾಧಿಕಾರಿಭ್ಯಃ ಧನ್ಯವಾದಃ ಅಪಿ ಜ್ಞಾಪಿತಃ. ಜರ್ಮನಿ ದೇಶಸ್ಯ ಅಲೆಕ್ಸಾಂಡರ್ ಜ್ವೇರೆವಃ ಯುಎಸ್ ಮುಕ್ತ ಟೆನಿಸ್ ಕ್ರೀಡಾಯಾಃ ಪುರುಷ ಏಕಲವರ್ಗಸ್ಯ ಸ್ಪರ್ಧಾಂ ವಿಜಿತವಾನ್. ಸಹ ಗತರಾತ್ರೌ ನ್ಯೂಯಾರ್ಕ್ ನಗರೆ ಅಮೆರಿಕಾಯಾಃ ಬೇನ್ ಸೆಲ್ಟನ್ ಇತ್ಯೇನಂ 7672 इति अंकैः पराजितवान् विजयोयं 26-2000 वर्षे अलेक्जेंडर ज्वेरस द्वितीयः प्रमुखः विजयः वर्तते अन्ते एकवारं मुख्यवार्ताः पुनः वृक्षदेशानां नेतारः सामाजिक आर्थिक विकासस्य राष्ट्रीय सुरक्षायाः सर्वेषां राष्ट्राणां कल्याणस्य च कृते ऊर्जा सुरक्षा महत्वपूर्णा आधारशिला इति प्रतिपादितवन्तः प्रोक्तं च यत् प्रौद्योगिक्याः महत्वपूर्ण खनिनां सस्त्रीकरणं च प्रगतौ बाधकं भवितुम् अर्हति अपि च जर्मनी देशस्य अलेक्जेंडर ज्वेरेवः यूएस मुक् टेनिस क्रीडायाः पुरुष एकलवर्गस्य स्पर्धां विजितवान् इति वार्ताः
2: ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ ಮಣ್ಣಿನಲ್ಲಿ ಮಾಡಿದ ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ
3: ಕೇಳುಗರೆ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್ ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ
4: ಸಾರ್ವಜನಿಕರಿಗಾಗಿ
5: ಸೇವಾ ನಿರತರು
4: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ಪಿ ರವಿಶಂಕರ್
6: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
7: ಕರ್ನಾಟಕ
8: ನಮಸ್ಕಾರ ಸ್ನೇಹಿತರೆ ಮನಸ್ಸಿಗೆ ಮುದ್ದಾದ ಮಾತುಗಳೊಂದಿಗೆ ಬದುಕಿಗೆ ಹೊಸ ಚಿಂತನೆ ನೀಡುವ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ

ಇಂದಿನ ಜಗತ್ತಿನಲ್ಲಿ ಎಲ್ಲರೂ ತುಂಬಾ ಬ್ಯುಸಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ಓಟವೇ ಓಟ. ಕೆಲಸ, ಓದು, ಜವಾಬ್ದಾರಿಗಳು, ಗುರಿಗಳು, ಹೀಗೆ ಜೀವನದ ವೇಗದಲ್ಲಿ ಓಡುತ್ತಾ ಓಡುತ್ತಾ ಒಂದು ವಿಷಯವನ್ನ ಮರೆತುಬಿಟ್ಟಿದ್ದೇವೆ, ಅದೇ ನಮ್ಮ ಮನಸ್ಸು. ಮೊಬೈಲ್ಗೆ ಬ್ಯಾಟ್ರಿ ಕಡಿಮೆಯಾದರೆ ಚಾರ್ಜ್ ಮಾಡ್ತೇವೆ, ವಾಹನಕ್ಕೆ ಇಂಧನ ತುಂಬಿಸ್ತೇವೆ, ಆದರೆ ದಣಿದ ಮನಸ್ಸಿಗೆ ಮಾತ್ರ ವಿಶ್ರಾಂತಿ ಕೊಡಲು ಸಮಯ ಮಾಡಿಕೊಳ್ಳುವುದಿಲ್ಲ. ಹಾಗಾದರೆ ಇವತ್ತಿನ ಮನಸ್ಸುಗಳ ಮಾತು ಮಧುರ, ನಮ್ಮ ಮನಸ್ಸಿಗೂ ರಜೆ ಬೇಕು. ಇಂದು ನಾವು ಎಲ್ಲವನ್ನು ವೇಗವಾಗಿ ಮಾಡುತ್ತಿದ್ದೇವೆ. ಮೆಸೇಜ್ಗೆ ತಕ್ಷಣ ಉತ್ತರ, ಕೆಲಸದ ಡೆಡ್ಲೈನ್, ಓದಿನ ಒತ್ತಡ, ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರ ಸ್ಕ್ರೋಲ್. ಆದರೆ ಒಂದು ಕ್ಷಣ ಯೋಚಿಸಿ, ಕೊನೆಯದಾಗಿ ಯಾವಾಗ ಯಾವುದೇ ಕಾರಣವಿಲ್ಲದೆ ನೆಮ್ಮದಿಯಾಗಿ ಕುಳಿತು ಆಕಾಶ ನೋಡಿದ್ದೀರಿ, ಒಂದು ಹಾಡನ್ನು ಪೂರ್ಣವಾಗಿ ಕೇಳಿದ್ದೀರಿ, ಅಥವಾ ನಿಮ್ಮ ಮನಸ್ಸಿನ ಜೊತೆ 2 ನಿಮಿಷ ಮಾತನಾಡಿದ್ದೀರಿ? ದೇಹಕ್ಕೆ ವಿಶ್ರಾಂತಿ ಬೇಕು ಅನ್ನೋದು ಎಲ್ಲರಿಗೂ ಗೊತ್ತು, ಆದರೆ ಮನಸ್ಸಿಗೂ ವಿಶ್ರಾಂತಿ ಬೇಕು ಅನ್ನೋದು ನಾವು ಮರೆತಿದ್ದೇವಾ?

ಪ್ರತಿಯೊಬ್ಬರಿಗೂ ಒಂದು ಹವ್ಯಾಸ ಇರಬೇಕು. ಹಾಡು ಕೇಳೋದು, ಪುಸ್ತಕ ಓದೋದು, ಚಿತ್ರ ಬಿಡಿಸೋದು, ತೋಟಗಾರಿಕೆ, ಅಡುಗೆ, ಸಂಗೀತ, ನೃತ್ಯ ಅಥವಾ ಸಂಜೆ ಸ್ವಲ್ಪ ದೂರ ನಡೆಯುವುದು. ಇವು ಸಮಯ ವ್ಯರ್ಥ ಮಾಡುವ ಕೆಲಸಗಳಲ್ಲ, ಇವು ಮನಸ್ಸನ್ನು ಮತ್ತೆ ಬದುಕಿಸುವ ಕ್ಷಣಗಳು. ಒಂದು ದಿನದ 24 ಗಂಟೆಗಳಲ್ಲಿ ಕೇವಲ 20 ನಿಮಿಷ ನಿಮ್ಮ ಇಷ್ಟದ ಕೆಲಸಕ್ಕೆ ಕೊಟ್ಟರೂ ಸಾಕು, ಮನಸ್ಸು ಧನ್ಯವಾದ ಹೇಳುತ್ತದೆ. ಏಕೆಂದರೆ ಸಂತೋಷವನ್ನು ಯಾವಾಗಲೂ ದೊಡ್ಡ ರಜೆಯಲ್ಲಿ ಹುಡುಕಬೇಕಾಗಿಲ್ಲ, ಕೆಲವೊಮ್ಮೆ ಸಣ್ಣ ಸಣ್ಣ ಹವ್ಯಾಸಗಳಲ್ಲಿ ದೊಡ್ಡ ನೆಮ್ಮದಿ ಸಿಗುತ್ತದೆ. ಕೆಲವರು ನನಗೆ ಸಮಯವೇ ಇಲ್ಲ ಅಂತಾರೆ. ಆದರೆ ನಿಜವಾಗಿ ಸಮಯ ಇಲ್ಲವೇ ಅಥವಾ ನಾವು ಸಮಯ ಕೊಡ್ತಿಲ್ವಾ? ಯಾವಾಗಲೂ ಇತರರಿಗಾಗಿ ಓಡ್ತಾ ಇದ್ರೆ ಒಂದು ದಿನ ನಮ್ಮ ಮನಸ್ಸೇ ಸುಸ್ತಾಗಿ ನಿಲ್ಲಬಹುದು. ನೀವು ಸಂತೋಷವಾಗಿದ್ದರೆ ಮಾತ್ರ ನಿಮ್ಮ ಕುಟುಂಬಕ್ಕೂ, ಸ್ನೇಹಿತರಿಗೂ, ನಿಮ್ಮ ಕೆಲಸಕ್ಕೂ

ಒಳ್ಳೆಯದನ್ನು ಕೊಡಲು ಸಾಧ್ಯ. ಆದ್ದರಿಂದ ಕೆಲವೊಮ್ಮೆ ಇವತ್ತು ಸ್ವಲ್ಪ ವಿಶ್ರಾಂತಿ ಬೇಕು ಎಂದು ಹೇಳಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅದು ದುರ್ಬಲತೆ ಅಲ್ಲ, ಅದು ಪ್ರಬುದ್ಧತೆ.

ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಇನ್ನೇನು 6:40 ಆಗಲಿದೆ. 6:40ಕ್ಕೆ ಸರಿಯಾಗಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ, ಕೇಂದ್ರದ ನಿಯಮಾನುಸಾರ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ಆಲಮಟ್ಟಿ ಕೃಷ್ಣಾ ಜಲಾಶಯದಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭ. ಗೌರಿ ಗಣೇಶ ಮೂರ್ತಿ ವಿಸರ್ಜನೆಗೆ ನಿಗದಿತ ವ್ಯವಸ್ಥೆ ಬಳಸುವಂತೆ ಸರ್ಕಾರದ ಮನವಿ. ಹಾಗೂ ನಾಳೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ, ವಿವಿಧೆಡೆ ಕಾರ್ಯಕ್ರಮ ಆಯೋಜನೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿಗೆ ಸಿಲುಕಿದ್ದು, ಕೇಂದ್ರದ ನಿಯಮಾನುಸಾರ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕನಕಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಉಳಿದ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಯುತ್ತಿದೆ. ಯಾರೂ ಆತುರ ಪಡುವುದು ಬೇಡ ಎಂದು ಹೇಳಿದರು. ಹಲವು ಪ್ರದೇಶಗಳಲ್ಲಿ ಬೆಳೆ ನಾಶವಾಗಿದ್ದು ಅಂತರ್ಜಲ ಕುಸಿದಿದೆ. ಅನೇಕ ಕಡೆ ಬೆಳೆ ಹಾಕಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಹಾಗೂ ವಿದ್ಯುತ್ ಅಭಾವ ಹೆಚ್ಚಾಗುವ ಮೂಲಕ ಸಾಧ್ಯತೆಗಳಿವೆ ಎಂದು ತಿಳಿಸಿದರು. ಕಳೆದ ವಾರ 19,000ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ಗೆ ಬೇಡಿಕೆ ಉಂಟಾಗಿತ್ತು. 11-12 ರೂಪಾಯಿಗೆ ವಿದ್ಯುತ್ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ರಾತ್ರಿ ವೇಳೆ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ನೆರೆಯ ರಾಜ್ಯಗಳ ಜೊತೆ ಚರ್ಚೆ ಮಾಡಲು ಸಚಿವರಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದರು. ಕಲ್ಲಿದ್ದಲು ನಿಕ್ಷೇಪ ಇರುವ ಕಡೆಗಳಲ್ಲೇ ತುರ್ತಾಗಿ ಶಾಖೋತ್ಪನ್ನ ಇಂಧನ ತಯಾರಿಕಾ ಘಟಕ ಸ್ಥಾಪಿಸಬೇಕು. ಒನ್ ನೇಷನ್ ಒನ್ ಗ್ರಿಡ್ ಮಾಡಲಾಗಿದ್ದು, ಎಲ್ಲೇ ವಿದ್ಯುತ್ ಉತ್ಪಾದನೆಯಾದರೂ ರಾಜ್ಯಕ್ಕೆ ತರಬಹುದು. ಇದಕ್ಕೆ ಸರಬರಾಜು ವೆಚ್ಚ ಬೀಳಲಿದೆ. ಈ ವಿಚಾರವಾಗಿ ಇಂಧನ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿರುವುದಾಗಿ ಮುಖ್ಯಮಂತ್ರಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಇದೇ 18ರಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಆ ಭಾಗದ ಜನ ಉದ್ಯೋಗಕ್ಕಾಗಿ ಹೊರಗೆ ಹೋಗುತ್ತಿರುವುದನ್ನು ತಪ್ಪಿಸಿ ಅಲ್ಲಿನ ಪ್ರಾಕೃತಿಕ ಸಂಪತ್ತು ಬಳಸಿಕೊಂಡು ಅವರ ಬದುಕಿನಲ್ಲಿ ಬದಲಾವಣೆ ತರಲು ಅನೇಕ ಹೊಸ ಚಿಂತನೆಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಹೇಳಿದರು. ಆಲಮಟ್ಟಿ ಕೃಷ್ಣ ಜಲಾಶಯದಿಂದ ಇಂದಿನಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭಿಸಲಾಗಿದೆ. ಇಂದು ಕಾಲುವೆಗೆ ನೀರು ಹರಿಸಲಾಗಿದ್ದು, ಇದೇ 27ರವರೆಗೆ ಮುಂದುವರಿಯಲಿದೆ. ಆಲಮಟ್ಟಿ ಕೃಷ್ಣಾ ಜಲಾಶಯಕ್ಕೆ ಒಳಹರಿವು ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬಾಕಿ ಅವಧಿಗೆ ಕಾಲುವೆ ಜಾಲಕ್ಕೆ ನೀರು ಹರಿಸಲು 14 ದಿನ ಚಾಲು ಹಾಗೂ 10 ದಿನ ಬಂದ್ ಆಧಾರದ ಮೇಲೆ ವಾರಾಬಂದಿ ಪದ್ಧತಿ ಜಾರಿಗೊಳಿಸಲಾಗಿದೆ. ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಅಧಿಕಾರಿಗಳು ಈ ಹೊಸ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಆಲಮಟ್ಟಿ ಎಡದಂಡೆ, ಬಲದಂಡೆ, ಚಿಮ್ಮಲಗಿ ಪಶ್ಚಿಮ ಕಾಲುವೆ ಹಾಗೂ ತಿಮ್ಮಾಪುರ ಮತ್ತು ಮರೋಳ ಏತ ನೀರಾವರಿ ಕಾಲುವೆಗಳಿಗೆ ನಿಯಮ ಅನ್ವಯಿಸುವಂತೆ ನಿನ್ನೆ ಮಧ್ಯರಾತ್ರಿಯಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಲಾಶಯದ ನೀರಿನ ಅಭಾವ ಮತ್ತು ಪೋಲಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಆ ಕಾರಣದಿಂದ ಅಚ್ಚುಕಟ್ಟು ವ್ಯಾಪ್ತಿಯ ರೈತ ಬಾಂಧವರು ನೀರನ್ನು ಅತ್ಯಂತ ಮಿತವಾಗಿ ಬಳಸಿ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮ ನೀರಾವರಿ ಸಲಹಾ ಸಮಿತಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಾಳೆ ವಿಶ್ವವಿಖ್ಯಾತ ಎಂಜಿನಿಯರ್ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ಅವರ ಜನ್ಮದಿನವನ್ನು ಇಡೀ ದೇಶಾದ್ಯಂತ ರಾಷ್ಟೀಯ ಇಂಜಿನಿಯರುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. 1861 ಸೆಪ್ಟೆಂಬರ್ 15ರಂದು ಅವಿಭಜಿತ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. 1912 1918 ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿಯಲ್ಲಿ 19ನೇ ದಿವಾನರಾಗಿ ಕೆಲಸ ಮಾಡಿದರು. ದಿವಾನರಾಗಿದ್ದ ಸಂದರ್ಭದಲ್ಲಿ ಕೃಷಿ, ಕೈಗಾರಿಕೆ

0: ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು. ಮಂಡ್ಯ, ಮೈಸೂರು ಜಿಲ್ಲೆಗಳ ರೈತರ ಜೀವನಾಡಿಯಾಗಿರುವ ಕಾವೇರಿ ನದಿಗೆ ಕೆಆರ್ಎಸ್ ಅಣೆಕಟ್ಟೆಯ ನಿರ್ಮಾಣಕ್ಕೆ ಕಾರಣರಾದರು. ದೇಶದ ವಿವಿಧ ಯೋಜನೆಗಳ ಉಸ್ತುವಾರಿಯನ್ನು ಅವರು ನಿರ್ವಹಿಸಿದ್ದರು. ಅವರ ಕೊಡುಗೆಗಳನ್ನು ಗುರುತಿಸಿ ಭಾರತ ಸರ್ಕಾರ 1955 ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಸರ್ಎಂ ವಿಶ್ವೇಶ್ವರಯ್ಯ ಗೌರವಾರ್ಥ ನಾಡಿನೆಲ್ಲೆಡೆ ನಾಳೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಇಂದು ಗೌರಿ ಗಣೇಶ ಹಬ್ಬವನ್ನು ಸಡಗರದಿಂದ ಆಚರಿಸಲಾಗುತ್ತಿದೆ. ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಶಾಂತಿಯುತ ಹಾಗೂ ಸುವ್ಯವಸ್ಥಿತವಾಗಿ ನಡೆಸುವ ಉದ್ದೇಶದಿಂದ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಹಿಲ್ ಬಾಗ್ಲಾ ಅವರು ಹೇಳಿದರು. ಗೌರಿ ಗಣೇಶ ಹಬ್ಬವನ್ನು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅತ್ಯಂತ ಶ್ರದ್ದಾಭಕ್ತಿ ಮತ್ತು ಸಡಗರ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ವಿವಿಧ ಗಣೇಶ ಮೂರ್ತಿ ಸಂಘಟನೆಗಳು ತಮ್ಮ ಬೀದಿ ಬಡಾವಣೆಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಿಸಿ ತೀರ್ಥ ಪ್ರಸಾದ ವಿತರಿಸುತ್ತಿವೆ. ನಗರದ ದೊಡ್ಡ ಗಣಪತಿ, ಬಲಮುರಿ ಗಣಪತಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ ಮತ್ತು ಧಾರ್ಮಿಕ ಕೈಂಕರ್ಯಗಳು ನಡೆದವು. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಇಡಗುಂಜಿ ವಿನಾಯಕ ದೇವಸ್ಥಾನದಲ್ಲಿ ಭಕ್ತರ ದಟ್ಟಣೆ ಕಂಡುಬಂದಿತು. ದ್ವಿಭುಜ ಬಾಲಗಣಪನ ದರ್ಶನ ಪಡೆಯಲು ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದು ಇಡಗುಂಜಿ ಕ್ಷೇತ್ರದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿತು. ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಭಕ್ತರ ಆಗಮನ ಹೆಚ್ಚಾಗಿದ್ದು ದೇವರ ದರ್ಶನಕ್ಕಾಗಿ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ವಿನಾಯಕನಿಗೆ ವಿಶೇಷ ಪೂಜೆ ಹಾಗೂ ಫಲಾವಳಿ ಸೇವೆ ಸಲ್ಲಿಸಿದರು. ತಮ್ಮ ತೋಟಗಳಲ್ಲಿ ಬೆಳೆದ ಅಡಕೆ, ತೆಂಗಿನಕಾಯಿ, ವಿವಿಧ ತರಕಾರಿಗಳು ಸೇರಿದಂತೆ ಸಿಂಗಾರ ಸಾಮಗ್ರಿಗಳನ್ನು ಕಟ್ಟಿ ಫಲಾವಳಿ ಸಿದ್ದಪಡಿಸಿ ಗಣಪತಿಗೆ ಅರ್ಪಿಸಿದರು. ಇಡಗುಂಜಿಯ ವಿನಾಯಕ ವಿಗ್ರಹವು ದ್ವಿಭುಜ ಬಾಲಗಣಪನ ರೂಪದಲ್ಲಿದ್ದು ಎರಡು ದಂತಗಳನ್ನು ಹೊಂದಿರುವುದು ಕ್ಷೇತ್ರದ ಪ್ರಮುಖ ವಿಶೇಷತೆಯಾಗಿದೆ. ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನು ಪರಿಸರ ಸ್ನೇಹಿಯನ್ನಾಗಿಸಲು ರಾಜ್ಯ ಸರ್ಕಾರ ವ್ಯಾಪಕ ವ್ಯವಸ್ಥೆ ಮಾಡಿದೆ. ಜಲಮೂಲಗಳಿಗೆ ಹಾನಿಯಾಗದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಕೃತಕ ನೀರಿನ ಹೊಂಡ, ಟ್ಯಾಂಕ್ ಸೇವೆಯನ್ನು ಕಲ್ಪಿಸಲಾಗಿದೆ. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವ 5 ನಗರ ಪಾಲಿಕೆಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆಗೆ ಅನುಮತಿ ನೀಡಲು 12 ಏಕಗವಾಕ್ಷಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಮೂರ್ತಿಗಳ ವಿಸರ್ಜನೆಗೆ ಅನುಕೂಲವಾಗುವಂತೆ ಒಟ್ಟು 42 ಕೆರೆ ಅಂಗಳದಲ್ಲಿ ತಾತ್ಕಾಲಿಕ ಕಲ್ಯಾಣಿಗಳು ಹಾಗೂ ವಾರ್ಡ್ವಾರು 659 ಮೊಬೈಲ್ ಟ್ಯಾಂಕ್ಗಳ ವ್ಯವಸ್ಥೆ ಮಾಡಲಾಗಿದೆ. ಮೂರ್ತಿಗಳ ಪ್ರತಿಷ್ಠಾಪನೆ ವಿಸರ್ಜನೆಗೆ ಸಂಬಂಧಿಸಿದಂತೆ ಜನರಿಗೆ ಅಗತ್ಯ ಮಾರ್ಗದರ್ಶನ ನೀಡಲು ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲು ನೋಡಲ್ ಅಧಿಕಾರಿಗಳನ್ನು ಸಹ ನಿಯೋಜಿಸಲಾಗಿದೆ ಎಂದು ಪ್ರಾಧಿಕಾರ ತಿಳಿಸಿದೆ. ಏಕಗವಾಕ್ಷಿ ಕೇಂದ್ರಗಳು ಹಾಗೂ ಸಂಬಂಧಿತ ವ್ಯವಸ್ಥೆಗಳ ಸಂಪೂರ್ಣ ಮಾಹಿತಿಯನ್ನು https://apps.bbmp.gov.in/ganesha2026 ನಲ್ಲಿ ಪಡೆಯಬಹುದಾಗಿದೆ. ವಿಜಯಪುರ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಲಾಗಿರುವ ಹಾಗೂ ಮನೆಗಳಲ್ಲಿ ಪೂಜಿಸಲಾಗುವ ಗಣೇಶ ಮೂರ್ತಿಗಳ ವಿಸರ್ಜನೆ ಸುಗಮವಾಗಿ ಸುರಕ್ಷಿತವಾಗಿ ನಡೆಯುವಂತೆ ವಿಜಯಪುರ ಮಹಾನಗರ ಪಾಲಿಕೆಯು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ನೀಡಿರುವ ಪಾಲಿಕೆ ಸಾರ್ವಜನಿಕರ ಸುರಕ್ಷತೆ, ನೈರ್ಮಲ್ಯ ಹಾಗೂ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಿ ನಗರದ ವಿವಿಧೆಡೆ ವಿಸರ್ಜನಾ ಹೊಂಡಗಳು, ಮೊಬೈಲ್ ಟ್ಯಾಂಕ್ಗಳು ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು ನಿಗದಿಪಡಿಸಿರುವ ವಿಸರ್ಜನಾ ಸ್ಥಳಗಳನ್ನೇ ಬಳಸುವಂತೆ ಮನವಿ ಮಾಡಲಾಗಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು, ಪ್ಲಾಸ್ಟಿಕ್ ಅಲಂಕಾರಿಕ ಸಾಮಗ್ರಿಗಳು ಸೇರಿದಂತೆ ಪರಿಸರಕ್ಕೆ ಹಾನಿಕಾರಕ ವಸ್ತುಗಳನ್ನು ಜಲಮೂಲಗಳಿಗೆ ಹಾಕದಂತೆ ಪಾಲಿಕೆ ಸೂಚಿಸಿದೆ. ರಾಯಚೂರು ಜಿಲ್ಲೆಯಲ್ಲಿ 2570 ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು ಗಣೇಶ ಮೂರ್ತಿ ವಿಸರ್ಜನೆ ವಿಚಾರದಲ್ಲಿ ಸಮಯ ಪಾಲನೆ ಮಾಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಮನವಿ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಆಚರಿಸಲಾಗುತ್ತಿದೆ. ಬೆಂಗಳೂರು ವಿಧಾನಸೌಧದಲ್ಲಿ ಪ್ರಧಾನ ಕಾರ್ಯಕ್ರಮ ನಡೆಯಲಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹಾಗೂ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಉಪಸ್ಥಿತರಿರುವರು. ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಾಳೆ ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 200 ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ, ಕೇಂದ್ರದ ನಿಯಮಾನುಸಾರ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ಆಲಮಟ್ಟಿ ಕೃಷ್ಣಾ ಜಲಾಶಯದಿಂದ ವಾರಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭ. ಗೌರಿ ಗಣೇಶ ಮೂರ್ತಿ ವಿಸರ್ಜನೆಗೆ ನಿಗದಿತ ವ್ಯವಸ್ಥೆ ಬಳಸುವಂತೆ ಸರ್ಕಾರದ ಮನವಿ. ಹಾಗೂ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ, ವಿವಿಧೆಡೆ ಕಾರ್ಯಕ್ರಮ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ನೀವ್ ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 6:58 ಸೆಕೆಂಡ್ಗಳು. ಮುಸ್ಸಂಜೆ ಹೊತ್ತಲ್ಲಿ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಗೋ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜೆ ಕುಸುಮ. ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಏನ್ ವಿಷಯ ಮಾತಾಡಬಹುದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ವಿಘ್ನಗಳನ್ನ ನಿವಾರಿಸುವಂತಹ ವಿನಾಯಕನನ್ನ ಪೂಜಿಸೋ ದೇವಾಲಯಗಳು ಬರೀ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲೂ ಸಹ ಇವೆ, ನಿಮಗೂ ಸಹ ಗೊತ್ತಿವೆ ಅಂತ ಅಂದ್ಕೊಳ್ತೀನಿ. ಸೊ ಅಂತಹ ವಿಶೇಷ ದೇವಾಲಯಗಳು ಎಲ್ಲೆಲ್ಲಿ ಇದೆ, ಯಾವ್ಯಾವ ದೇಶಗಳಲ್ಲಿ ಇದೆ ಅಂತ ತಿಳ್ಕೊಳ್ತಾ ಸಾಗೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹಾಗೆ ನೀವು ಸಹ ನಿಮ್ಮ ಊರಲ್ಲಿರುವಂತಹ ಗಣೇಶನ ದೇವಸ್ಥಾನದ, ವಿಶೇಷ ಗಣೇಶನ ದೇವಸ್ಥಾನದ ಮಾಹಿತಿಯನ್ನ, ಅದರ ವಿಶೇಷತೆಯನ್ನ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090103 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮಂತ್ರಂ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ವಿದೇಶಗಳಲ್ಲಿ ಇರುವಂತಹ ವಿನಾಯಕನ ದೇವಾಲಯಗಳ ಬಗ್ಗೆ ತಿಳ್ಕೊಳ್ತಾ ಸಾಗೋಣ ಅಂತ ಹೇಳಿದ್ದೆ. ಶ್ರೀ ಸೆನ್ಪಗ ವಿನಾಯಕರ್ ದೇವಸ್ಥಾನ ಇದಿರೋದು ಸಿಂಗಾಪುರ್ನಲ್ಲಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ದ್ರಾವಿಡ ವಾಸ್ತುಶಿಲ್ಪ ಇದೆ. ಸೊ ಆ ಒಂದು ದ್ರಾವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ಗೆ ಈ ದೇವಾಲಯ ಹೆಸರುವಾಸಿಯಾಗಿದೆ. ಭವ್ಯವಾದ ಗೋಪುರವನ್ನು ನಾವು ನೋಡಬಹುದು, ಹಾಗೆ ತುಂಬ ಡೀಟೇಲ್ಡ್ ಆಗಿರುವಂತಹ ಕೆತ್ತನೆಗಳನ್ನ ನಾವಿಲ್ಲಿ ನೋಡಬಹುದು. ಈ ದೇವಸ್ಥಾನದಲ್ಲಿ ಅನೇಕ ಆಚರಣೆಗಳು ನಡೆಯುತ್ತೆ. ಗಣೇಶ ಚತುರ್ಥಿ ಆಗಬಹುದು, ತೈ ಪೊಂಗಲ್, ಹಾಗೆ ವಾರ್ಷಿಕ ಆರಾಧನೆಗಳು ನಡೆಯುತ್ತೆ ಇಲ್ಲಿ. ಪ್ರತಿ ವರ್ಷ ರಥ ಮೆರವಣಿಗೆ ಕೂಡ ಇಲ್ಲಿ ನಡೆಯುತ್ತೆ. ಹಾಗೆ ಇಲ್ಲಿ ಅನೇಕ ಭಕ್ತರು ಸೇರೋದು ಧಾರ್ಮಿಕ ಸಮಾರಂಭಗಳಿಗೆ, ಹಾಗೆ ಉತ್ಸವಗಳು ಸಹ ಇಲ್ಲಿ ನಡೆಯುತ್ತೆ. ಇಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಹೇಗೆ ಉತ್ಸವಗಳು ವರ್ಷಕ್ಕೊಮ್ಮೆ ನಡೆಯುತ್ತೆ, ಹಾಗೆ ಕೆಲವು ಧಾರ್ಮಿಕ ಸಮಾರಂಭಗಳು ನಡೀತಾ ಹೋಗುತ್ತೆ. ಹಾಗೇನೆ ಈ ದೇವಾಲಯದಲ್ಲಿ ಸಹ ಧಾರ್ಮಿಕ ಸಮಾರಂಭ, ಉತ್ಸವ, ರಥ ಮೆರವಣಿಗೆ ಇದೆಲ್ಲವೂ ಸಹ ಪ್ರತಿ ವರ್ಷ ನಡೀತಾ ಹೋಗುತ್ತೆ. ಯಾವ ದೇವಸ್ಥಾನ ಅಂದರೆ ಶ್ರೀ ಸೆನ್ಪಗ ವಿನಾಯಕರ್ ದೇವಸ್ಥಾನ. ಇದು ಸಿಂಗಾಪುರ್ನಲ್ಲಿದೆ. ಹಾಗೆ ಮತ್ತಷ್ಟು ದೇವಾಲಯಗಳಿದೆ. ಒಂದು ಗುಂಪಿನ ದೇವಸ್ಥಾನ ಇದೆ, ಅಂದರೆ ಈ ಒಂದು ಗುಂಪಲ್ಲಿ ನಾಲ್ಕು ದೇವಾಲಯಗಳಿದೆ. ಈ ನಾಲ್ಕು ದೇವಾಲಯಗಳು ಸಹ ಒಂದು ದೇಶದಲ್ಲಿದೆ. ಅದು ಯಾವ ದೇಶ ಏನು ಅಂತ ನೀವು ಯೋಚನೆ ಮಾಡ್ತಾ ಇರಿ. ಈಗ ಕುರಿಗಳು ಸಾರ್ ಕುರಿಗಳು ಚಿತ್ರದಿಂದ ಗಣೇಶನ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಸನ್ಸೆಟ್ ಸುರಭಿ.

ವಿದೇಶಗಳಲ್ಲಿ ಇರುವಂತಹ ವಿವಿಧ ವಿನಾಯಕ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ದೆ. ಈಗಾಗಲೇ ನಾವು ಸಿಂಗಾಪುರ್ನಲ್ಲಿರುವಂತಹ ಶ್ರೀ ಸೆಂಟ್ ಪಗರ್ ವಿನಾಯಕರ್ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಹಾಗೆ ಒಂದು ಗುಂಪಿನ ದೇವಸ್ಥಾನ ಇದೆ, ಈ ಗುಂಪಲ್ಲಿ 4 ದೇವಾಲಯಗಳಿವೆ. ಇದು ಇರೋದು ಎಲ್ಲಿ ಯೋಚನೆ ಮಾಡ್ತಾ ಇರಿ ಅಂತ ಹೇಳಿದ್ದೆ. ನೇಪಾಳದಲ್ಲಿ ಈ 4 ದೇವಾಲಯಗಳಿದೆ. ಮೊದಲನೇದಾಗಿ ಅಶೋಕ್ ವಿನಾಯಕ್ ದೇವಸ್ಥಾನ, ಇದು ಕಠ್ಮಂಡು ನಗರದಲ್ಲಿದೆ. ಮಾರುಟೋಲೆ ಅನ್ನೋ ಒಂದು ಸ್ಥಳದಲ್ಲಿರುವಂಥ ಕಠ್ಮಂಡು ದರ್ಬಾರ್ ಚೌಕಾದ ಈಸ್ಟ್ ಪೋರ್ಷನ್ಗೆ ಈ ಒಂದು ದೇವಾಲಯ ಸೇರುತ್ತೆ. ಮಾರು ಅಂತ ಈ ಪ್ರದೇಶದ ಹೆಸರು. ಈ ಹೆಸರಿಗೆ ಒಂದು ಇತಿಹಾಸ ಕೂಡ ಇದೆ. ಮಾರು ಅನ್ನೋ ಒಂದು ಪದ ನೇವಾರಿ ಭಾಷೆಯ ಪದ. ಮಾರು ಅಂದರೆ ಇಲ್ಲ ಅಂತ ಅರ್ಥ. ಏನಿಲ್ಲ ಅಂತ ಯೋಚನೆ ಮಾಡ್ತಾ ಇರಬಹುದು ನೀವು. ಈ ದೇವಾಲಯದ ವಿನ್ಯಾಸ ಏನಿದೆ, ಇಲ್ಲಿ ಗಜೂರ್ ಇಲ್ಲದೆ ಒಂದೇ ಒಂದು ಅಂತಸ್ತಿನ ರಚನೆ ಇದೆ. ಹಾಗಂದರೆ ಚಾವಣಿಯ ಮೇಲ್ಭಾಗದಲ್ಲಿ, ಈ ದೇವಾಲಯದ ಚಾವಣಿ ಏನಿದೆ ಅದರ ಮೇಲ್ಭಾಗದ ಮಧ್ಯಭಾಗದಲ್ಲಿ ಯಾವುದೇ ಶಾರ್ಪ್ ಆದಂಥ ಒಂದು ವಿನ್ಯಾಸ ಇಲ್ಲ, ಯಾವುದೇ ಮೊನಚಾದ ಒಂದು ವಿನ್ಯಾಸ ಇಲ್ಲ. ಹಾಗಾಗಿ ಈ ಪ್ರದೇಶವನ್ನು ಮಾರು ಅಂತ ಒಂದು ಹೆಸರಿಂದ ಕರೆಯಲಾಗುತ್ತೆ. ಹಾಗಾಗಿ ಮಾರು ಅಂತ ಹೆಸರು ಬಂದಿದೆ. ಹಾಗೆ ಅಶೋಕ್ ವಿನಾಯಕ್ ದೇವಸ್ಥಾನ ಇರೋದು ಮಾರು ಅನ್ನೋ ಪ್ರದೇಶ. ಮಾರು ಅನ್ನೋ ಪ್ರದೇಶಕ್ಕೆ ಹೆಸರು ಯಾಕೆ ಬಂದಿದೆ ಅಂತ ತಿಳ್ಕೊಂಡ್ವಿ. ಇದು ಮೊದಲನೇ ದೇವಸ್ಥಾನ ಆಯಿತು, ಗುಂಪಲ್ಲಿರುವಂಥ ಮೊದಲನೇ ದೇವಸ್ಥಾನ. ಎರಡನೇ ದೇವಸ್ಥಾನ ಚಂದ್ರ ವಿನಾಯಕ್ ಅಂತ, ಇದು ಸಹ ನೇಪಾಳದ ಕಠ್ಮಂಡುವಿನಲ್ಲೇ ಇರೋದು. ಚಬಾ ಹಿಲ್ ಅನ್ನೋ ಒಂದು ಪ್ರದೇಶದ ಮುಖ್ಯ ಬೀದಿಯಲ್ಲಿ ಈ ಚಂದ್ರ ವಿನಾಯಕ್ ದೇವಾಲಯ ಇದೆ. ಚಂದ್ರ ವಿನಾಯಕ್ನನ್ನ ರಕ್ತ ವಿನಾಯಕ ಅಂತ ಕೂಡ ಕರೀತಾರೆ ಆ ಒಂದು ಹೆಸರಿಂದ ಸಹ. ಯಾಕಂದರೆ ಇಲ್ಲಿ ಅನೇಕ ರೋಗಗಳು ಹಾಗೆ ಬಾಹ್ಯ ದೇಹದ ಗಾಯಗಳನ್ನ ಗುಣಪಡಿಸುವಂತಹ ಗಣೇಶ ಚಂದ್ರ ವಿನಾಯಕ ಅಂತ, ರಕ್ತ ವಿನಾಯಕ ಅನ್ನೋ ಒಂದು ಹೆಸರು ಕೂಡ ಈ ಒಂದು ಗಣೇಶನಿಗೆ ಬಂದಿದೆ. ಮಂಗಳವಾರ ಗಣೇಶನ ಆರಾಧಿಸುವಂತಹ ದಿನ, ಹಾಗಾಗಿ ಮಂಗಳವಾರ ಅನೇಕ ಭಕ್ತರು ಈ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ಈಗ ಎರಡು ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಮೂರನೇ ದೇವಸ್ಥಾನ ಸಹ ನೇಪಾಳದಲ್ಲೇ ಇದೆ. ಇದು ಭಕ್ತಪುರ ಒಂದು ಜಿಲ್ಲೆ ಇದೆ, ಭಕ್ತಪುರ ಅಂತ. ಆ ಜಿಲ್ಲೆಯನ್ನು ಫೇಸ್ ಮಾಡುವಂಥ ಒಂದು ಸಣ್ಣ ಬೆಟ್ಟದ ತುದಿ ಮೇಲಿರುವಂಥ ದೇವಾಲಯ. ಈ ದೇವಾಲಯದ ಹೆಸರು ಸೂರ್ಯ ವಿನಾಯಕ್ ಅಂತ. ಇಲ್ಲಿ ವಿನಾಯಕನನ್ನು ವಿನಾಯಕ್ ಅಂತ ಕರೀತಾರೆ, ವಾ ಇಲ್ಲಿ ಬಾ ಆಗುತ್ತೆ. ಸೊ ಸೂರ್ಯ ವಿನಾಯಕ್ ಗಣೇಶನ ದೇವಸ್ಥಾನ ಗುಣಪಡಿಸೋ ದೇವರು ಅಂತ ಈ ಒಂದು

ರನ್ನ ಕರೀಲಾಗುತ್ತೆ. ಹಾಗೆ ಈ ದೇವಸ್ಥಾನ ಬಹಳ ಚಿಕ್ಕದಾದ ದೇವಸ್ಥಾನ, ಆದರೆ ಇದು ನೇಪಾಳದ ಅತ್ಯಂತ ಸುಂದರವಾಗಿರುವಂತಹ ಗಣೇಶ ದೇವಸ್ಥಾನಗಳಲ್ಲಿ ಇದು ಸಹ ಒಂದು ಅಂತ ಹೇಳ್ತಾರೆ. ಈಗ ಮೂರು ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ. ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಜಲಬಿನಾಯಕ್ ಅಂತ. ಇದು ಸಹ ನೇಪಾಳದ ಕಠ್ಮಂಡುನಲ್ಲೇ ಇದೆ. ಸೊ ಕಠ್ಮಂಡುನಲ್ಲಿ ಎಲ್ಲಿದೆ ಅಂದ್ರೆ ಚೋಬಾರ್ನಲ್ಲಿ, ಚೋಬಾರ್ ಅನ್ನೋ ಒಂದು ಪ್ರದೇಶದಲ್ಲಿ ಈ ದೇವಾಲಯ ಇದೆ. ಈ ದೇವಾಲಯದ ಆಕರ್ಷಕ ಇತಿಹಾಸ ಏನಂದ್ರೆ, ಜಲಬಿನಾಯಕ್ ಹೆಸರಲ್ಲೇ ಇದೆ, ಜಲ ಅಂತ. ನೀರಿನಿಂದ ಹೊರಹೊಮ್ಮಿದ ಗಣೇಶನ ಕಲ್ಲಿನ ವಿಗ್ರಹ ಇಲ್ಲಿ ನಾವು ನೋಡಬಹುದು. ನೀರಿಂದ ಹೊಮ್ಮಿದೆ ಅಂತ ಹೇಳ್ತಾರೆ. ಹಾಗಾಗಿ ಆ ನಂಬಿಕೆಯ ಪ್ರಕಾರ ಈ ವಿನಾಯಕನಿಗೆ ಜಲಬಿನಾಯಕ ಅನ್ನೋ ಹೆಸರು ಬಂದಿದೆ. ಜಲ ಅಂದ್ರೆ ನೀರು, ಹಾಗಾಗಿ ಜಲಬಿನಾಯಕ ಅಂತ ಹೆಸರು ಬಂದಿದೆ. ಹಾಗೆ ಈ ನಾಲ್ವರು ಗಣೇಶ ದೇವಾಲಯಗಳಲ್ಲಿ, ಅಶೋಕ್ ಬಿನಾಯಕ್ ಆಗಿರ್ಬೋದು, ಚಂದ್ರ ಬಿನಾಯಕ್ ಆಗಿರ್ಬೋದು, ಸೂರ್ಯ ಬಿನಾಯಕ್, ಹಾಗೆ ಜಲಬಿನಾಯಕ್, ಈ ನಾಲ್ಕು ವಿನಾಯಕನ ದೇವಸ್ಥಾನಗಳಲ್ಲಿ ಇದು ಅತ್ಯಂತ ಹಿರಿಯ ಗಣೇಶ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲಿನ ಜನರಲ್ಲಿ ಇದೆ. ಇನ್ನು ಮತ್ತಷ್ಟು ದೇವಾಲಯಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವು ಸಹ ನಿಮ್ಮ ಊರಿನ ದೇವಾಲಯಗಳ ಬಗ್ಗೆ ತಿಳಿಸ್ತಾ ಇದ್ದೀರಾ ಸಂದೇಶಗಳಲ್ಲಿ. ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಏಕದಂತ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು. ಮುಸ್ಸಂಜೆ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವಿವಿಧ ದೇವಾಲಯಗಳು ಅಂದರೆ ವಿದೇಶದಲ್ಲಿರುವಂತಹ ನಮ್ಮ ವಿನಾಯಕನ ವಿವಿಧ ದೇವಾಲಯಗಳ ಬಗ್ಗೆ ತಿಳ್ಕೊಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ನಿಮಗೂ ಸಹ ತಿಳಿಸಿದೆ, ನಿಮ್ಮ ಊರಲ್ಲಿರುವಂತಹ ವಿಶೇಷ ಗಣಪತಿ ದೇವಸ್ಥಾನದ ಬಗ್ಗೆ ನೀವು ಮಾಹಿತಿಯನ್ನು ಹಂಚ್ಕೋಬಹುದು ಅಂತ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನರಮುಖ ವಿನಾಯಕ ಆದಿವಿನಾಯಕ ಗುಡಿ ಗಣಪನ ಮೂಲ ಮುಖವಿರುವಂತಹ ಏಕೈಕ ಗುಡಿ ತಮಿಳುನಾಡಿನ ಕೊತ್ತನೂರು ಬಳಿ ಇದೆ. ಸಾಮಾನ್ಯವಾಗಿ ನಾವೆಲ್ಲರೂ ಗಜಮುಖದ ಗಣಪನ ನೋಡಿದ್ದೀವಿ, ಮೋದಕ ಪ್ರಿಯ ಲಂಬೋದರ ಅಂತ ಹೇಳ್ತಾ ಇದ್ದಾರೆ ಅನುಷಾರ್ ಅವರು. ತಮಿಳುನಾಡಲ್ಲಿ ಕೊತ್ತನೂರು ಬಳಿ ಇದೆ ನರಮುಖ ವಿನಾಯಕನ ನಾವು ನೋಡಬಹುದು ಇಲ್ಲಿ ಅಂತ ಇವರು ಮಾಹಿತಿಯನ್ನ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇಂಡೋನೇಷ್ಯಾದಲ್ಲಿ ಗಣಪತಿಯ ದೇವಸ್ಥಾನ ಇದೆ ಮೇಡಮ್ ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಹೌದು. ಹಾಗೆ ಕಲಬುರಗಿಯಿಂದ ರಾಧಾಕೃಷ್ಣರವರ ಸಂದೇಶ ಬಂದಿದೆ. ಸಮಸ್ತ ನಾಡಿನ ಜನಕ್ಕೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೂ ನಿರೂಪಣೆ ನೀಡುತ್ತಿರುವ ನಿಮಗೂ ಸಹ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಶುಭ ಸಂಜೆ ಮೇಡಮ್. ವಿಷಯದ ಬಗ್ಗೆ ಹೇಳೋದಾದ್ರೆ ನನ್ನೂರು ಕಲಬುರಗಿಯಿಂದ ಕೇವಲ 22 ಕಿಲೋಮೀಟರ್ ಅಂತರದಲ್ಲಿ ಒಂದು ಬಯಲು ಗಣೇಶನ ದೇವಾಲಯವಿದೆ. ಅದು ಸುಮಾರು 21 ಅಡಿ ಎತ್ತರದ ಏಕಶಿಲಾ ಗಣಪತಿ ಇದೆ. ಇದು ವಿಶೇಷ ಸಂದರ್ಭಗಳಲ್ಲಿ ಎಲ್ಲಾ ರೀತಿಯ ಅಭಿಷೇಕ ಹಾಗೂ ಅಂಗಾರಕ ಸಂಕಷ್ಟಿ ದಿನದಂದು ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಜನರು ಈ ವಿಘ್ನ ನಿವಾರಕನ ಹರಕೆ ಮಾಡುವುದಾದರೆ ಕೇವಲ ಪೇಂಟ್ ಮಾಡುವ ಹರಕೆ ತೀರಿಸುತ್ತಾರೆ. ಇದು ಇಲ್ಲಿನ ವಿಶೇಷ, ಇದು ಒಂದು ಯಾತ್ರಾ ಸ್ಥಳವಾಗಿದೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಬಹಳ ಚೆನ್ನಾಗಿದೆ ಗಣಪತಿ ದೇವಸ್ಥಾನ, ನಿಮ್ಮ ಊರಿನಲ್ಲಿರುವಂತಹ ಗಣಪತಿ ದೇವಸ್ಥಾನದ ವಿಶೇಷತೆ ಇಷ್ಟ ಆಯಿತು. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ. ಅನಂತಮೂರ್ತಿ ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ, ಗೋಕರ್ಣದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಗಣಪತಿ ದೇವರ ತಲೆಯ ಮೇಲೆ ಒಂದು ಗುಡಿ ಇದೆ. ಹಿಂದೆ ರಾವಣನು ಗಣಪತಿಯ ತಲೆಯ ಮೇಲೆ, ಓಕೆ, ಪುರಾಣದಲ್ಲಿರುವಂತಹ ಮಾಹಿತಿನ ತಿಳಿಸಿದ್ದೀರಾ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ನೀವು ಸಹ ತಿಳಿಸ್ಬಹುದು ನಿಮ್ಮ ಊರಲ್ಲಿರುವಂತಹ ವಿಶೇಷ ಗಣಪತಿ ದೇವಸ್ಥಾನದ ಬಗ್ಗೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಬಯಲಲ್ಲಿ ಇರುವಂತಹ ದೇವಸ್ಥಾನ, ಹಾಗೆ ನರಮುಖ ವಿನಾಯಕ ಅಂತ. ಹೀಗೆ ನಿಮ್ಮ ಊರಲ್ಲೂ ವಿಶೇಷವಾದ ಗಣೇಶನ ದೇವಸ್ಥಾನ ಇದ್ದೇ ಇರುತ್ತೆ. ಆ ದೇವಸ್ಥಾನಕ್ಕೆ ನೀವು ಹೋಗಿ ಬಂದಿರ್ತೀರಲ್ಲ, ಹಾಗಾಗಿ ಆ ದೇವಸ್ಥಾನದ ಮಾಹಿತಿನ ಚಿಕ್ಕದಾಗಿ ಚೊಕ್ಕದಾಗಿ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಈಗ ಕುಟುಂಬ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರೆ ಇದು ಸನ್ಸೆಟ್ ಸುರಭಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವಿದೇಶಗಳಲ್ಲಿರುವಂಥ ವಿವಿಧ ವಿನಾಯಕನ ದೇವಾಲಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸಾಕಷ್ಟು ದೇಶಗಳಲ್ಲಿ ನಮ್ಮ ವಿನಾಯಕನ ದೇವಸ್ಥಾನಗಳಿವೆ. ಎಲ್ಲ ದೇಶಗಳ ಬಗ್ಗೆ ಮಾತಾಡೋಷ್ಟು ಸಮಯ ನಮ್ಮ ಬಳಿ ಇಲ್ಲ, ಹಾಗಾಗಿ ಕೆಲವು ದೇವಾಲಯಗಳ ಬಗ್ಗೆ ತಿಳ್ಕೊಳ್ತಾ ಸಾಕ್ತಾ ಇದ್ದೀವಿ. ಈಗಾಗಲೇ ಸಿಂಗಾಪುರ್ನಲ್ಲಿರುವಂಥ ಶ್ರೀ ಸೆಂಟ್ ಪಗರ್ ವಿನಾಯಕರ್ ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ನೇಪಾಳದಲ್ಲಿರುವಂಥ ಒಂದು ನಾಲ್ಕು ದೇವಾಲಯಗಳ ಗುಂಪಿನ ಬಗ್ಗೆ ತಿಳ್ಕೊಂಡ್ವಿ. ಮತ್ತೊಂದು ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋದಾದರೆ ವಾಟ್ಸಮನ್ ರತನರಾಮ್ ಅನ್ನೋ ಒಂದು ದೇವಸ್ಥಾನ ಇದೆ. ಎಲ್ಲಿ ಅಂದರೆ ಥೈಲ್ಯಾಂಡ್ನಲ್ಲಿ. ಇಲ್ಲೂ ಸಹ ಅನೇಕ ವಿನಾಯಕನ ದೇವಸ್ಥಾನಗಳನ್ನ ನಾವು ನೋಡಬಹುದು. ಆದರೆ ಇದು ಗುಂಪಾಗಿರುವಂಥ ದೇವಸ್ಥಾನಗಳಲ್ಲ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ವಿನಾಯಕನ ದೇವಾಲಯಗಳನ್ನ ನಾವು ಥೈಲ್ಯಾಂಡ್ನಲ್ಲಿ ನೋಡಬಹುದು. ಇಲ್ಲಿ ಫ್ರಾ ಫಿಕ್ಯಾನೆಟ್ ಅಂತ ಒಂದು ಸ್ಥಳ ಇದೆ. ಇಲ್ಲಿ ನಾವು ಗಣೇಶನ ಪ್ರತಿಮೆಯನ್ನು ನಾವು ನೋಡಬಹುದು. ಹಾಗೆ ವಾಟ್ಸಮನ್ ರತನರಾಮ್ ಅನ್ನೋ ಒಂದು ದೇವಾಲಯದಲ್ಲಿ ಇಲ್ಲಿ ಗಣೇಶನ ಪ್ರತಿಮೆ ಎಷ್ಟು ದೊಡ್ಡದಾಗಿದೆ ಅಂದರೆ 16 ಮೀಟರ್ನಷ್ಟು ಎತ್ತರ ಇದೆ, 24 ಮೀಟರ್ನಷ್ಟು ಉದ್ದದ ಒಂದು ಬಹಳ ಬ್ರೈಟ್ ಆಗಿರುವಂಥ ಗುಲಾಬಿ ಬಣ್ಣ ಪಿಂಕ್ ಕಲರ್ನಲ್ಲಿರುವಂಥ ಗಣೇಶನ ಒಂದು ದೈತ್ಯ ಪ್ರತಿಮೆಯನ್ನು ನಾವಿಲ್ಲಿ ನೋಡಬಹುದು. ಈ ಒಂದು ದೈತ್ಯ ಪ್ರತಿಮೆ, ಗಣೇಶನ ಪ್ರತಿಮೆ ಬಹಳ ಫೇಮಸ್ ಆಗಿದೆ. ಥೈಲ್ಯಾಂಡ್ಗೆ ಹೋದಾಗ ಇದು ಸಹ ಒಂದು ಪ್ರೇಕ್ಷಣೀಯ ಸ್ಥಳ, ಪ್ರವಾಸಿ ತಾಣ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ಅನೇಕ ಭಕ್ತರು ಭೇಟಿ ನೀಡ್ತಾರೆ. ದೇಶ ವಿದೇಶಗಳಿಂದ ಇಲ್ಲಿಗೆ ಆಗಮಿಸಿದವರು ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ಗುಲಾಬಿ ಬಣ್ಣದ ಗಣೇಶನ ಒಂದು ಪ್ರತಿಮೆಯನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿ ಗಣೇಶನ ಕೈಯಲ್ಲಿ ಒಂದು ಕೈನಲ್ಲಿ ಮುರಿದ ದಂತ ಇದ್ರೆ ಇನ್ನೊಂದು ಕೈನಲ್ಲಿ ಕಮಲದ ಹೂವನ್ನು ಹಿಡಿದಿರುವುದನ್ನು ನಾವು ನೋಡಬಹುದು. ಈ ಗಣೇಶನ ನೀವು ಸಹ ನೋಡಿರ್ತೀರಾ. ಹಾಗೆ ಇಲ್ಲಿ ಥೈಲ್ಯಾಂಡ್ನ ಇನ್ನೊಂದು ಪ್ರದೇಶದಲ್ಲಿ ಅಂದರೆ ಫುಕೆಟ್ನಲ್ಲಿ ಶ್ರೀಮಂತ್ ಗಣಪತಿ ಬಪ್ಪ ದೇವಾಲಯ ಇದೆ. ಇದು ಫುಕೆಟ್ನಲ್ಲಿರುವಂಥದ್ದು, ಆದರೆ ಥೈಲ್ಯಾಂಡ್ಗೆ ಸೇರುವಂತಹ ಪ್ರದೇಶದಲ್ಲಿ ಇಲ್ಲಿ ಇನ್ನೊಂದು ದೇವಾಲಯ ಇದೆ. ಹಾಗೆ ಇದು ಸಹ ಬಹಳ ಪ್ರಾಚೀನವಾದ ದೇವಾಲಯ ಅಂತ ಕೂಡ ಹೇಳ್ತಾರೆ. ಹಾಗೆ ಮತ್ತೊಂದು ದೇವಾಲಯ ಥೈಲ್ಯಾಂಡ್ನಲ್ಲಿದೆ, ಯಾವುದಪ್ಪ ಅಂದರೆ ದೇವನಾಥನ್ ಅಂತ. ಇದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿದೆ. ಇದು ಸಹ ಐತಿಹಾಸಿಕ ದೇವಾಲಯ. ಇಲ್ಲಿ ಗಣೇಶನ ಜೊತೆಗೆ ಬೇರೆ ದೇವತೆಗಳ ಪವಿತ್ರ ಕಂಚಿನ ಪ್ರತಿಮೆಗಳನ್ನ ನಾವು ನೋಡಬಹುದು ಈ ದೇವಾಲಯದಲ್ಲಿ. ಹಾಗಾಗಿ ಈ ಎಲ್ಲ ದೇವಾಲಯಗಳಲ್ಲಿ ಗಣೇಶನ ಚತುರ್ಥಿ, ಅದು ಸಂಕಷ್ಟ ಚತುರ್ಥಿ ಆಗಿರಬಹುದು, ತಿಂಗಳಿಗೊಮ್ಮೆ ಬರುವಂಥದ್ದು, ಹಾಗೆ ಗಣೇಶನ ಹಬ್ಬ ಆಗ್ಬೋದು, ಇಲ್ಲೆಲ್ಲ ಈ ಒಂದು ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಬಹಳ ಖುಷಿಯಾಗೋ ರೀತಿಯಲ್ಲಿ ಆಚರಿಸ್ತಾರೆ. ವಿದೇಶಗಳಲ್ಲೂ ಸಹ ನಮ್ಮ ವಿನಾಯಕನ ದೇವಸ್ಥಾನಗಳಲ್ಲಿ ಹಬ್ಬ ಹರಿದಿನಗಳಾಗಬಹುದು ಅಥವಾ ವಿಶೇಷ ದಿನಗಳು, ಸಂಕಷ್ಟಿಯಾಗಬಹುದು ಅಥವಾ ಗಣೇಶ ಚತುರ್ಥಿ ಆಗ್ಬೋದು, ಇವೆಲ್ಲವೂ ಕೂಡ ಬಹಳ ವಿಜೃಂಭಣೆಯಿಂದ ಖುಷಿಯಾಗಿ ಆಚರಿಸುವಂತಹ ವಿಶೇಷ ಆಚರಣೆಗಳು ಇಲ್ಲಿ ನಾವು ನೋಡಬಹುದು. ಅದೇ ಖುಷಿಯಾಗುವಂಥದ್ದು ಅಂದರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಸಹ ನಮ್ಮ ದೇವಾಲಯಗಳಿದೆ ಅನ್ನೋದು ಖುಷಿ. ಹಾಗೆ ಅಲ್ಲೂ ಸಹ ವಿಶೇಷ ದಿನಗಳಲ್ಲಿ ಅಲ್ಲಿ ತುಂಬ ಜನರು ಸೇರಿ, ನಮ್ಮ ಎಲ್ಲ ಜನರು ಸೇರಿ ಅಲ್ಲೂ ಕೂಡ ಆಚರಿಸ್ತಾರೆ ಹಬ್ಬಗಳನ್ನ. ಹಾಗೆ ಇಲ್ಲಿಂದ ಹೋದವರು ಸಹ, ಪ್ರವಾಸಿಗರು ಯಾರಿಗೂ ಇಲ್ಲಿಂದ ಬೇರೆ ದೇಶಗಳಿಗೆ ಭೇಟಿ ಕೊಡ್ತಾರೆ, ಅವರು ಸಹ ನಮ್ಮ ದೇವಾಲಯಗಳಿದೆ ಅಂತ ಅಲ್ಲಿಗೂ ಸಹ ಪ್ರವಾಸಿ ತಾಣ ಅಂತ ಭೇಟಿ ನೀಡಿ ದರ್ಶನವನ್ನು ಪಡೀತಾರೆ. ಹಾಗಾಗಿ ಖುಷಿ ಕೊಡುವಂಥ ವಿಷಯ ಅಲ್ವಾ, ನಮ್ಮ ದೇವಾಲಯವನ್ನು ನಾವು ಬೇರೆ ದೇಶದಲ್ಲಿ ನೋಡಿದಾಗ ಅದು ನಮಗೆ ಅಲ್ಲೂ ಕೂಡ ಆ ದೇವಾಲಯ ಇರೋದರಿಂದ ಭಕ್ತಿ ನಮಗೆ ಅಲ್ಲೂ ಸಹ ಮೂಡುತ್ತೆ. ನಾವು ಬೇರೆ ದೇಶಕ್ಕೆ ಬಂದಿದ್ರೂ ನಮ್ಮ ದೇವಾಲಯ ನೋಡಿದಾಗ ಭಕ್ತಿ ಖುಷಿ ಎರಡೂ ಸಹ ಒಟ್ಟೊಟ್ಟಿಗೆ ಆಗುತ್ತೆ. ಮತ್ತಷ್ಟು ಮಾತಾಡೋಣ, ಹಾಗೆ ಮತ್ತೊಂದು ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಆ ದೇವಾಲಯ ಯಾವ ದೇಶದಲ್ಲಿದೆ ಅಂತ ಯೋಚನೆ ಮಾಡ್ತಾ ಇರಿ. ಹಾಗೆ ನಿಮ್ಮ ಸಂದೇಶಗಳು ಸಹ ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಭಗವಂತ್ ಕೇಸರಿ ಚಿತ್ರದ ಈ ಹಾಡಿನ ನಂತರ

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವಿದೇಶಗಳಲ್ಲಿರುವಂತಹ ವಿವಿಧ ವಿನಾಯಕನ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ನೀವು ಸಹ ನಿಮ್ಮ ಊರಿನಲ್ಲಿರುವಂತಹ ವಿಶೇಷ ಗಣಪತಿ ದೇವಸ್ಥಾನದ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೋಬಹುದು, ನಮಗೆ ಪರಿಚಯವನ್ನು ಮಾಡಿಸ್ಬಹುದು ಅಂತ ಹೇಳಿದ್ದೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿದ್ದೀರಾ. ಇಂದು ವಿದೇಶದಲ್ಲಿರುವಂತಹ ಗಣೇಶ ದೇವಾಲಯದ ಕುರಿತು ನೀಡಿದ ವಿಶೇಷ ಮಾಹಿತಿ ತುಂಬಾ ಆಸಕ್ತಿದಾಯಕವಾಗಿದೆ. ಜೊತೆಗೆ ಮಾಹಿತಿ, ಅನಿಸಿಕೆ, ಮನರಂಜನೆ ಹಾಗೂ ಗಣೇಶನ ಕುರಿತಾದ

ಭಕ್ತಿಗೀತೆಗಳು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರಗು ತಂದವು. ಅದರ ಜೊತೆಗೆ ಹೊಳಲಕೆರೆಯ ಶ್ರೀ ಬಯಲು ಗಣಪತಿ ಜಡೆ ಗಣಪತಿ ದೇವಾಲಯದ ವಿಶೇಷತೆಯು ಗಮನಾರ್ಹವಾಗಿದೆ. ಸುಮಾರು 20 ಅಡಿ ಎತ್ತರದ ಏಕಶಿಲೆಯ ಗಣಪತಿ ವಿಗ್ರಹವನ್ನು ಹೊಂದಿರುವ ಈ ದೇವಾಲಯವು ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವ ಪಡೆದಿದೆ. ಕ್ರಿಸ್ತಶಕ 1475 ಗುತ್ಯಪ್ಪ ನಾಯಕರಿಂದ ನಿರ್ಮಿತವಾದ ಈ ಗಣಪತಿ ಕ್ಷೇತ್ರದ ಇತಿಹಾಸ ತಿಳಿದುಕೊಳ್ಳುವುದು ನಿಜಕ್ಕೂ ರೋಚಕವಾಗಿದೆ. ಸಂಜೆಯ ಸಮಯದಲ್ಲಿ ಮನಸ್ಸಿಗೆ ನೆಮ್ಮದಿ, ಭಕ್ತಿ ಹಾಗೂ ಸಂತಸ ನೀಡುವಂತಹ ಸನ್ಸೆಟ್ ಸುರಭಿಯನ್ನು ನೀಡುತ್ತಿರುವ ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ನಮ್ಮ ಶೃಂಗೇರಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಶಿಡ್ಲೆ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಬಲಮುರಿನ ಅಥವಾ ಬನಮುರಿನ ಗೊತ್ತಾಗ್ತಿಲ್ಲ, ನೀವು ಬನಮುರಿ ಅಂತ ಟೈಪ್ ಮಾಡಿದ್ದೀರಾ. ಬನಮುರಿ ಗಣಪತಿ ದೇವಸ್ಥಾನ ಇದೆ. ಅಲ್ಲಿ ನಾವು ಹರಕೆಯನ್ನು ಮಾಡಿಕೊಂಡ್ರೆ ಅದು ಆ ಒಂದು ಹರಕೆ ನೆರವೇರುತ್ತೆ ಅಂತ ನೀವು ಹೇಳಿದ್ದೀರಾ. ಅನಂತಮೂರ್ತಿ ಶೃಂಗೇರಿಯಿಂದ ಈ ಸಂದೇಶ ಕಳಿಸಿದ್ದಾರೆ. ಗಣಪತಿ ಪುಳೆ ಗಣೇಶ ದೇವಸ್ಥಾನವು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕೊಂಕಣ ಕರಾವಳಿಯಲ್ಲಿರುವಂತಹ ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರವಾದ ಹಿಂದೂ ಧಾರ್ಮಿಕ ಕ್ಷೇತ್ರವಾಗಿದೆ. ಈ ಸುಂದರ ಕಡಲತೀರದ ದೇವಸ್ಥಾನದ ಪ್ರಮುಖ ವಿಶೇಷತೆಗಳು ಇಲ್ಲಿವೆ. ಸ್ವಯಂಭೂ ಮೂರ್ತಿ ಇಲ್ಲಿರುವ ಗಣೇಶನ ವಿಗ್ರಹವು ಮಾನವ ನಿರ್ಮಿತವಲ್ಲ, ಬದಲಿಗೆ ಭೂಮಿಯಿಂದ ತಾನಾಗಿಯೇ ಉದ್ಭವಿಸಿದಂತಹ ಸ್ವಯಂಭೂ ಮೂರ್ತಿ ಎಂದು ನಂಬಲಾಗಿದೆ. ಇದು ಸುಮಾರು 400-ಕ್ಕೂ ಹೆಚ್ಚು ವರ್ಷಗಳಷ್ಟು ಹಳೆಯದಾದ ಇತಿಹಾಸವನ್ನು ಹೊಂದಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು? ಯಶೋಧ ಇಚಲಕಾರಂಜಿ ಮಹಾರಾಷ್ಟ್ರದಿಂದ ಇವರು ಈ ಸಂದೇಶವನ್ನು ಕಳಿಸಿ ಗಣಪತಿಯ ಪವಾಡ ಬಹಳ ಇದೆ, ಗಣಪತಿ ಪುಳೆ ದೇವಸ್ಥಾನದ ಬಗ್ಗೆ ಇವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಗಣೇಶ ಮಹಿಮೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಈ ಗೀತೆಯ ನಂತರ ಮತ್ತೊಂದು ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ.

ವಿದೇಶಗಳಲ್ಲಿರುವಂಥ ವಿವಿಧ ವಿನಾಯಕನ ದೇವಾಲಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅನೇಕ ದೇಶಗಳಲ್ಲಿ ನಾವು ಗಣಪತಿ ದೇವಸ್ಥಾನಗಳನ್ನ ನೋಡಬಹುದು, ಆದರೆ ಕೆಲವು ದೇವಾಲಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಸಾಕ್ತಾ ಇದ್ವಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಥೈಲೆಂಡ್ನಲ್ಲಿರುವಂಥ ವಾತ್ಸಮನ್ ರತನರಾಮ್ ದೇವಸ್ಥಾನ, ಹಾಗೆ ಶ್ರೀಮಂತ್ ಗಣಪತಿ ಬಪ್ಪ ದೇವಾಲಯ ಫುಕೆಟ್ನಲ್ಲಿದೆ, ದೇವನಾಥನ್ ದೇವಾಲಯ ಬ್ಯಾಂಕಾಕ್ನಲ್ಲಿದೆ, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಮತ್ತೊಂದು ದೇವಾಲಯ ಇರೋದು ಮಲೇಷ್ಯಾದಲ್ಲಿ, ಶ್ರೀ ಸಿದ್ಧಿ ವಿನಾಯಕರ್ ದೇವಸ್ಥಾನ ಅನ್ನೋದು ಈ ದೇವಾಲಯದ ಹೆಸರು. ಇದು ಮಲೇಷ್ಯಾದ ಪ್ರಮುಖ ವಿನಾಯಕನ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ತಾರೆ. ಹಾಗೆ ಮತ್ತೊಂದು ದೇವಸ್ಥಾನ ಮಲೇಷ್ಯಾದ ಕ್ಯಾಪಿಟಲ್ ಸಿಟಿ ಕೌಲಾಲಂಪುರ್ನಲ್ಲಿರುವಂಥ ಕೋರ್ಟಿಲ್ನಲ್ಲಿ ನಾವು ಶ್ರೀ ಗಣೇಶನ ದೇವಸ್ಥಾನವನ್ನು ನೋಡಬಹುದು. ಈ ದೇವಸ್ಥಾನಕ್ಕೆ ಕೋರ್ಟುಮಲೈ ಪಿಳ್ಳಯಾರ್ ದೇವಸ್ಥಾನ ಅಂತ ಸಹ ಕರೀತಾರೆ. ಇದು ಸಹ ಮಲೇಷ್ಯಾದ ಅತ್ಯಂತ ಪ್ರಸಿದ್ಧ ಹಾಗೆ ಐತಿಹಾಸಿಕ ದೇವಾಲಯ ಅಂತ ಹೇಳ್ತಾರೆ. ಸೊ ಗಣೇಶನಿಗೆ ಸಮರ್ಪಿತವಾಗಿರುವಂಥ ಅನೇಕ ದೇವಾಲಯಗಳು ವಿದೇಶಗಳಲ್ಲೂ ಇದೆ. ಹಾಗಾಗಿ ಅಲ್ಲಿಗೆ ಹೋದಾಗ ಒಂಥರ ಖುಷಿನೇ ಅನಿಸುತ್ತೆ. ಯಾಕಂದರೆ ನಮ್ಮ ಭಕ್ತಿ ನಮ್ಮ ದೇಶದಲ್ಲಿದ್ದಾಗ ನಾವು ದೇವಾಲಯಗಳಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ವಿದೇಶಕ್ಕೆ ಹೋದಾಗ ನಮ್ಮ ಜನರನ್ನು ನೋಡಿದಾಗ ನಮಗೆ ಎಷ್ಟು ಖುಷಿ ಅನಿಸುತ್ತೋ, ನಮ್ಮ ಭಾಷೆ ಮಾತಾಡಿದಾಗ ಆ ಭಾಷೆಯನ್ನು ಕೇಳಿದಾಗ ಖುಷಿ ಆಗುತ್ತೋ, ಹಾಗೆಯೇ ನಮ್ಮ ದೇವಾಲಯಗಳನ್ನ ನಾವು ವಿದೇಶದಲ್ಲಿ ನೋಡಿದಾಗ ಭಕ್ತಿಭಾವ ಹೆಚ್ಚಾಗುತ್ತೆ. ಯಾವಾಗಲೂ ಹಾಗೆ ಅಲ್ವಾ? ಹತ್ತಿರದಲ್ಲಿದ್ದಾಗ ನಮಗೆ ಅಷ್ಟು ಅದರ ಅರಿವು ಆಗೋದಿಲ್ಲ, ಅಷ್ಟು ನಮಗೆ ದೂರ ಆಗೋವರೆಗೂ ನಮಗೆ ಅದರ ಒಂದು ಏನು ಅಂದರೆ, ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶದ ಜನರನ್ನು ನೋಡೋದಾಗಲಿ, ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ದೇಶದ ಆಚರಣೆ ಅಲ್ಲಿ ಆಚರಿಸ್ತಾರೆ, ವಿಶೇಷ ದಿನಗಳಲ್ಲಿ ಅವರು ಕೂಡ ನಮ್ಮ ಹಾಗೆ ಭಾಗವಹಿಸ್ತಾರೆ ಕಾರ್ಯಕ್ರಮಗಳಲ್ಲಿ ಅನ್ನೋದನ್ನ ತಿಳ್ಕೊಂಡಾಗ ಖುಷಿ ಅನಿಸುತ್ತೆ. ಹಾಗೆ ನಾವು ಆ ಒಂದು ಆಚರಣೆಗಳಲ್ಲಿ ಪಾಲ್ಗೊಂಡಾಗ ಆ ಖುಷಿಗೆ, ಆದರೆ ಅದಕ್ಕೆ ಒಂದು ಲಿಮಿಟ್ ಅನ್ನೋದೇ ಇರಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ನಾವು ನಮ್ಮ ದೇವಾಲಯಗಳಲ್ಲಿ ಆಚರಿಸುವಂಥ ವಿಶೇಷ ದಿನಗಳಲ್ಲಿ ಪಾಲ್ಗೊಂಡಾಗ ಆಗುತ್ತೆ ಖುಷಿ, ಆದರೆ ಅದು ಬೇರೆ ದೇಶದಲ್ಲಿ ಹೋದಾಗ ದುಪ್ಪಟ್ಟಾಗಿರುತ್ತೆ, ಭಕ್ತಿ ಕೂಡ ಹೆಚ್ಚಾಗುತ್ತೆ. ಇಲ್ಲಿ ಇದ್ದಾಗ ನಾವು ಹೋಗ್ತಿರ್ತೀವಿ, ಬರ್ತಿರ್ತೀವಿ ದೇವಸ್ಥಾನಗಳಿಗೆ, ಆದರೆ ನಾವು ವಿದೇಶಕ್ಕೆ ಹೋದಾಗ ನಮ್ಮ ದೇವಸ್ಥಾನ ಎಲ್ಲಿದೆ ಅಂತ ಹುಡುಕ್ತೀವಿ. ಯಾಕಂದರೆ ಅಲ್ಲಿ ಹೋದಾಗ ನಮಗೆ ದೇವಸ್ಥಾನವನ್ನು ನೋಡಬೇಕು, ದೇವರ ದರ್ಶನ ಮಾಡಬೇಕು ಅನ್ನೋದು ಒಂಥರ ಮನಸ್ಸಿಗೆ ಆ ಒಂದು ಆಸೆ ಮೂಡ್ಬಿಡುತ್ತೆ. ಹಾಗಾಗಿ ವಿದೇಶದಲ್ಲೂ ಪ್ರವಾಸಿ ತಾಣಗಳನ್ನ ನೋಡುವಾಗಲೂ ನಮ್ಮ ದೇವಾಲಯಗಳೇನಾದರೂ ಅಕ್ಕಪಕ್ಕದಲ್ಲಿ ಇದೆಯಾ, ಅದನ್ನು ಸಹ ನೋಡಬಹುದಾ ಅಂತ ನಾವು ಹುಡುಕ್ತಾ ಇರ್ತೀವಿ. ಹಾಗಾಗಿ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವಿವಿಧ ದೇವಾಲಯಗಳು, ವಿದೇಶದಲ್ಲಿರುವಂಥ ವಿವಿಧ ದೇವಾಲಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅನೇಕ ದೇವಸ್ಥಾನಗಳಿದೆ, ಎಲ್ಲ ದೇವಾಲಯಗಳ ಬಗ್ಗೆ ಮಾತಾಡೋಷ್ಟು ಸಮಯ ನಮ್ಮ ಬಳಿ ಇರೋದಿಲ್ಲ. ಹಾಗಾಗಿ ಕೆಲವು ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಈ ಎಲ್ಲ ದೇವಸ್ಥಾನಗಳ ಜೊತೆಗೆ ಇಂಡೋನೇಷ್ಯಾದಲ್ಲಿ ಸಹ ಗಣೇಶನ ದೇವಸ್ಥಾನ ಇದೆ, ಕಾಂಬೋಡಿಯಾದಲ್ಲಿದೆ, ಮಾರಿಷಸ್ನಲ್ಲಿದೆ, ಹಾಗೆ ನಮ್ಮ ಶ್ರೀಲಂಕಾದಲ್ಲಿದೆ, ಹಾಗೆ ನ್ಯೂಯಾರ್ಕ್ ಯುನೈಟೆಡ್ ಸ್ಟೇಟ್ಸ್ನ ನ್ಯೂಯಾರ್ಕಲ್ಲಿದೆ, ಲಂಡನ್ ಯು ಕೆಯಲ್ಲಿದೆ, ಹಾಗೆ ಆಸ್ಟ್ರೇಲಿಯಾದ ಕ್ವೀನ್ಸ್ಲೆಂಡ್ನಲ್ಲಿ ನಾವು ಗಣೇಶನ ದೇವಸ್ಥಾನವನ್ನು ನೋಡ್ಬೋದು, ಸ್ವಿಟ್ಜರ್ಲೆಂಡ್ನಲ್ಲಿದೆ, ಟೊರೊಂಟೊ ಕೆನಡಾದಲ್ಲಿದೆ, ಹಾಗೆ ಫ್ರಾನ್ಸ್ನಲ್ಲಿ ಸಹ ಇದೆ, ಸ್ವೀಡನ್ನಲ್ಲೂ ಇದೆ, ಹೀಗೆ ಅನೇಕ ದೇಶಗಳಲ್ಲಿದೆ. ಎಲ್ಲ ದೇಶಗಳ ದೇವಾಲಯಗಳ ಮಾಹಿತಿನ ತಿಳ್ಕೊಳ್ತಾ ಸಾಗಿದ್ರೆ ಸಮಯನೇ ಕಳೆದು ಹೋಗ್ಬಿಡುತ್ತೆ. ಹಾಗಾಗಿ ಇವತ್ತು ನಾವು ಕೆಲವು ದೇವಾಲಯಗಳ ಮಾಹಿತಿನ ತಿಳ್ಕೊಂಡ್ವಿ. ಕಾರ್ಯಕ್ರಮದ ವಿಷಯ, ಮಾಹಿತಿ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ನೀವು ಸಹ ಕಾರ್ಯಕ್ರಮದಲ್ಲಿ ನಿಮ್ಮ ಊರಿನ ವಿಶೇಷ ದೇವಸ್ಥಾನಗಳ ಬಗ್ಗೆ ಮಾಹಿತಿನ ಹಂಚಿಕೊಂಡ್ರಿ, ಬಹಳ ಖುಷಿಯಾಯಿತು. ದೇವಾಲಯಗಳ ಪರಿಚಯವನ್ನು ನೀವು ಮಾಡಿಸಿದ್ದು, ನಿಮ್ಮೆಲ್ಲರ ಸಂದೇಶಗಳಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಕೇಳಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ ಜೆ ಕುಸುಮಾ.

ಇದು ಎಫ್ ಎಂ ರಿನ್ಬೋ ಕನ್ನಡ ಕಾಮನ ಬಿಲ್ಲು 101.3 MHz. ಸಮಯ ಇನ್ನೇನು 7:35 ಆಗಲಿದೆ ಸ್ನೇಹಿತರೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಸೆಪ್ಟೆಂಬರ್ 17ರಿಂದ ದೆಹಲಿಯಲ್ಲಿ 3 ದಿನಗಳ ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ ಅಡಿಪಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ. ವಾರ್ತೆಗಳ ವಿವರ. ಭಾರತದ ಪ್ರಮುಖ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಮ್ಮೇಳನ ಹಾಗೂ ಪ್ರದರ್ಶನವಾದ ಸೆಮಿಕಾನ್ ಇಂಡಿಯಾ 2026ರ 5ನೇ ಆವೃತ್ತಿಯು ಸೆಪ್ಟೆಂಬರ್ 17ರಿಂದ 19ರವರೆಗೆ ನವದೆಹಲಿಯ ಯಶೋಭೂಮಿಯಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. 3 ದಿನಗಳ ಉನ್ನತ ಮಟ್ಟದ ಚರ್ಚೆಗಳು ಮತ್ತು ಭಾರತದ ವೇಗವಾಗಿ ವಿಸ್ತರಿಸುತ್ತಿರುವ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಗೆ ಈ ಸಮ್ಮೇಳನ ಅತ್ಯಂತ ಮಹತ್ವದ್ದಾಗಿದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ಜಾಗತಿಕ ಕೈಗಾರಿಕಾ ಸಂಘವಾದ ಸೆಮಿ ಜಂಟಿಯಾಗಿ ಈ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಕಂಪನಿಗಳು, ಉದ್ಯಮ ನಾಯಕರು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಶೈಕ್ಷಣಿಕ ಸಂಸ್ಥೆಗಳು, ನವೋದ್ಯಮಗಳು ಮತ್ತು ವಿದ್ಯಾರ್ಥಿಗಳನ್ನು ಒಂದು ಸಾಮಾನ್ಯ ವೇದಿಕೆಯಲ್ಲಿ ಒಟ್ಟುಗೂಡಿಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು, ಪಾಲುದಾರಿಕೆಗಳನ್ನು ರೂಪಿಸಲು ಮತ್ತು ಭಾರತದ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಯನ್ನು ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಬಲವಾದ ನೀತಿ, ಬೆಳೆಯುತ್ತಿರುವ ಉದ್ಯಮ ಮತ್ತು ವಿಶ್ವಾಸಾರ್ಹ ಮತ್ತು ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿಗಳಿಗೆ ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆಯು ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಹೆಚ್ಚು ಪ್ರಮುಖ ನಾಯಕನನ್ನಾಗಿ ರೂಪಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ. ಭಾರತದ ಸಂಸ್ಕೃತಿ ಮತ್ತು ಸಾಹಿತ್ಯ ಕಮಲದ ಹೂವಿನಂತಿದ್ದು ಪ್ರತಿಯೊಂದು ಪ್ರಾದೇಶಿಕ ಭಾಷೆಯು ಅದರ ಒಂದೊಂದು ದಳವನ್ನು ಪ್ರತಿನಿಧಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಒಂದು ದಳ ಕಳೆದು ಹೋದರೂ ಇಡೀ ಕಮಲದ ಸೌಂದರ್ಯ ಕುಂದುತ್ತದೆ. ಎಲ್ಲಾ ಪ್ರಾದೇಶಿಕ ಭಾಷೆಗಳಿಗೆ ಸೂಕ್ತ ಗೌರವ ಮತ್ತು ಘನತೆಯನ್ನು ಖಾತ್ರಿಪಡಿಸುವ ಜೊತೆಗೆ ಹಿಂದಿ ಭಾಷೆಯು ಕೇಂದ್ರ ಪಾತ್ರವನ್ನು ನಿರ್ವಹಿಸಬೇಕು ಎಂದಿದ್ದಾರೆ. ನವಿ ಮುಂಬೈನಲ್ಲಿ 2 ದಿನಗಳ ಹಿಂದಿ ದಿವಸ್ ಮತ್ತು 6ನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ, ಭಾರತದಲ್ಲಿ ಅನೇಕ ಭಾಷೆಗಳು ಮತ್ತು ಉಪಭಾಷೆಗಳಿದ್ದರೂ ಭಾರತೀಯ ಭಾವನೆ ಮತ್ತು ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು. ಭಾಷಾ ವೈವಿಧ್ಯತೆಯು ದೇಶದ ಶಕ್ತಿಯಾಗಿದ್ದು ಹಿಂದಿ ಭಾಷೆಯು ವಿವಿಧ ಭಾರತೀಯ ಭಾಷೆಗಳ ನಡುವೆ ಪರಿಣಾಮಕಾರಿ ಸಂವಹನ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಮೂಲಕ ರಾಷ್ಟ್ರೀಯ ಐಕ್ಯತೆಯನ್ನು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆ ಮತ್ತು ಎಲ್ಲ ರಾಷ್ಟ್ರಗಳ ಕಲ್ಯಾಣಕ್ಕೆ ಇಂಧನ ಭದ್ರತೆಯು ನಿರ್ಣಾಯಕ ಅಡಿಪಾಯವಾಗಿದೆ ಎಂದು ಬ್ರಿಕ್ಸ್ ನಾಯಕರು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 2 ದಿನಗಳ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳು ಇಂಧನ ಮಾರುಕಟ್ಟೆಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮತ್ತು ವೈವಿಧ್ಯಮಯ ಮೂಲಗಳಿಂದ ಅಡೆತಡೆ ಇಲ್ಲದ ಇಂಧನ ಪೂರೈಕೆಯನ್ನು ಕಾಯ್ದುಕೊಳ್ಳುವ ಮತ್ತು ನಿರ್ಣಾಯಕ ಇಂಧನ ಮೂಲಸೌಕರ್ಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಇಂಧನ ಭದ್ರತೆಯನ್ನು ಹೆಚ್ಚಿಸುವ ಅಗತ್ಯವನ್ನು ಪ್ರತಿಪಾದಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ತಂತ್ರಜ್ಞಾನ ಮತ್ತು ನಿರ್ಣಾಯಕ ಖನಿಜಗಳು ಪ್ರಗತಿಗೆ ಅಡ್ಡಿಯಾಗಬಹುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಸಿದ್ದರು. ತತ್ವಜ್ಞಾನಿ ತಿರುವಳ್ಳುವರ್ ರಚಿಸಿರುವ ತಿರುಕ್ಕುರುಳ್ ಅನ್ನು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ತಿರುಕ್ಕುರುಳ್ನ ರಷ್ಯನ್ ಭಾಷೆಯ ಅನುವಾದದ ಪ್ರತಿಯನ್ನು ಪ್ರಧಾನಿ ನೀಡಿದ್ದಕ್ಕೆ ಮುರುಗನ್ ಧನ್ಯವಾದ ತಿಳಿಸಿದ್ದಾರೆ. ಮುಂಬೈನ ಥಾಣೆಯಲ್ಲಿ ಗಣೇಶೋತ್ಸವ ಅಂಗವಾಗಿ ಸುಪ್ರಸಿದ್ಧ ಮರಳು ಶಿಲ್ಪ ಕಲಾವಿದ ಸುದರ್ಶನ್ ಪಟ್ನಾಯಕ್ ಅವರು ಪಂಚಮುಖಿ ಗಣೇಶನ ಸುಂದರ ಮರಳು ಶಿಲ್ಪವನ್ನು ರಚಿಸಿದ್ದಾರೆ. ಗಣೇಶನ ಪಂಚಮುಖಿ ರೂಪದ ಈ ಮರಳು ಶಿಲ್ಪವು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಗಣೇಶನ ಪಂಚಮುಖಿ ರೂಪವನ್ನು ಕಲಾತ್ಮಕವಾಗಿ ಮೂಡಿಸುವ ಕಲಾವಿದನ ಕೈಚಳಕದ ಬಗ್ಗೆ ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ

0: ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಚೌಕಟ್ಟೊಂದು ಪ್ರಸ್ತಾಪಿಸಿದೆ. ಇದರಡಿ 1,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಅಸಾಮಾನ್ಯ ವರ್ಗಾವಣೆಗಳು ಮ್ಯೂಲ್ ಖಾತೆಗಳು ಅಥವಾ ಸೈಬರ್ ವಂಚನೆಗೆ ಸಂಬಂಧಿಸಿದಿರಬಹುದು ಎಂದು ಗುರುತಿಸಲ್ಪಟ್ಟಾಗ ಬ್ಯಾಂಕುಗಳು ಇಡೀ ಖಾತೆಯನ್ನು ಸ್ಥಗಿತಗೊಳಿಸುವ ಬದಲು ಕೇವಲ ವಿವಾದಿತ ವಹಿವಾಟಿನ ಮೊತ್ತವನ್ನು ಮಾತ್ರ ತಾತ್ಕಾಲಿಕವಾಗಿ ತಡೆಹಿಡಿಯಲಿವೆ. ಗ್ರಾಹಕರ ಘೋಷಿತ ಪ್ರೊಫೈಲ್ಗೆ ಹೊಂದಿಕೆಯಾಗದ ಹಠಾತ್ ಅಥವಾ ತಿಳಿದಿರುವ ಸೈಬರ್ ವಂಚನೆ ಜಾಲಕ್ಕೆ ಸಂಬಂಧಿಸಿದ ವರ್ಗಾವಣೆಗಳನ್ನು ಗುರುತಿಸಲು ಬ್ಯಾಂಕುಗಳು ಕೃತಕ ಬುದ್ಧಿಮತ್ತೆ ಆಧಾರಿತ ವಹಿವಾಟು ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನು ಬಳಸಲು ಪ್ರಸ್ತಾಪಿಸಿದೆ. ಈ ಕರಡು ನಿರ್ದೇಶನಗಳು 2027 April 1 ಜಾರಿಗೆ ಬರಲಿವೆ. ಆದಾಗ್ಯೂ ಬ್ಯಾಂಕುಗಳು ಅವುಗಳನ್ನು ಮೊದಲೇ ಅಳವಡಿಸಿಕೊಳ್ಳಬಹುದು. ಆರ್ಬಿಐ ಪ್ರಕಾರ ಈ ಚೌಕಟ್ಟು ಸುಪ್ರೀಂಕೋರ್ಟ್ನ August 4 ಆದೇಶದ ಅನುಸಾರ ಜಾರಿಗೊಳಿಸಲಾಗುತ್ತಿದೆ. ಸೇನೆಯ ಅವಿರತ ಪ್ರಯತ್ನಗಳಿಂದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತಾ ಪರಿಸ್ಥಿತಿಯು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಎಂದು ಸರ್ಕಾರ ತಿಳಿಸಿದೆ. ರಕ್ಷಣಾ ಸಚಿವಾಲಯದ ಇತ್ತೀಚಿನ ವಾರ್ಷಿಕ ವರದಿ ಪ್ರಕಾರ ಈ ಪ್ರಯತ್ನಗಳು ಹಿಂಸಾಚಾರದಲ್ಲಿ ಗಮನಾರ್ಹ ಇಳಿಕೆ, ಪ್ರತಿಭಟನೆಗಳ ಕಡಿತ ಮತ್ತು ಕಲ್ಲು ತೂರಾಟದ ಘಟನೆಗಳು ಶೂನ್ಯ ಮಟ್ಟಕ್ಕೆ ತಲುಪಲು ಕಾರಣವಾಗಿವೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ನಿಯಂತ್ರಣ ರೇಖೆಯ ಉದ್ದಕ್ಕೂ ಪರಿಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಗಳಾಗಿದ್ದವು. ಆದಾಗ್ಯೂ ಕಳೆದ ವರ್ಷದ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಮಟ್ಟದ ಮಾತುಕತೆಗಳ ನಂತರ ಪರಿಸ್ಥಿತಿ ಬಹುತೇಕ ಸ್ಥಿರಗೊಂಡಿದೆ. ಆದರೂ ಅನಿಶ್ಚಿತತೆಯ ಅಂಶಗಳು ಮುಂದುವರಿದಿವೆ. ಸೌದಿ ಅರೇಬಿಯಾದ ಇಂಧನ ಮೂಲಸೌಕರ್ಯಗಳು ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಹಡಗುಗಳ ಮೇಲಿನ ದಾಳಿಗಳು ಪೂರೈಕೆಯ ಕುರಿತಾದ ಆತಂಕವನ್ನು ಹೆಚ್ಚಿಸಿದ ಪರಿಣಾಮವಾಗಿ ಇಂದು ಜಾಗತಿಕ ಕಚ್ಚಾ ತೈಲ ಬೆಲೆಗಳು 3% ಹೆಚ್ಚು ಏರಿಕೆಯಾಗಿವೆ. ದಿನದ ವಹಿವಾಟಿನಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $108.22 3.4% ಏರಿಕೆ ಕಂಡಿತ್ತು. ಅದೇ ವೇಳೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $103.11 3% ಏರಿಕೆಯಾಗಿದೆ. ಮೆಕ್ಸಿಕೋದ ಸಾಲ್ಟಿಲ್ಲೋದಲ್ಲಿ ನಡೆದ 2026 ಬಿಲ್ಲುಗಾರಿಕೆ ವಿಶ್ವಕಪ್ನಲ್ಲಿ ಧೀರಜ್ ಬೊಮ್ಮದೇವರ ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಇದರೊಂದಿಗೆ ಬಿಲ್ಲುಗಾರಿಕೆ ವಿಶ್ವಕಪ್ನ ರಿಕರ್ವ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಪುರುಷ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ನಡೆದ ರಾಷ್ಟೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಬಾಲಕಿಯರ ತಂಡಗಳು ಅದ್ಭುತ ಪ್ರದರ್ಶನ ನೀಡಿ 3 ವಿಭಾಗಗಳಲ್ಲೂ ಚಾಂಪಿಯನ್ ಪಟ್ಟ ಅಲಂಕರಿಸಿವೆ. 14, 17 ಹಾಗೂ 19 ಒಳಗಿನ ಬಾಲಕಿಯರ ವಿಭಾಗಗಳಲ್ಲಿ ಕರ್ನಾಟಕದ ತಂಡಗಳು ಎದುರಾಳಿ ತಂಡಗಳನ್ನು ಮಣಿಸಿ ರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿವೆ. ತಂಡದ ನಾಯಕಿ ಖುಷಿ ಮೋಹನಗೌಡ, ತರಬೇತುದಾರರ ಸಂತೋಷ್, ಮುನಿರಾಜು, ಮುನಿಕೃಷ್ಣ ಅವರು ತಂಡದ ಗೆಲುವಿಗೆ ಸ್ಫೂರ್ತಿಯಾಗಿದ್ದರು. 14 ಒಳಗಿನ ತಂಡವನ್ನು ಖುಷಿ ಮೋಹನಗೌಡ, 17 ಒಳಗಿನ ತಂಡವನ್ನು ಆದ್ಯ, 19 ಒಳಗಿನ ತಂಡವನ್ನು ಪರ್ಲ್ ಚಾವಿ ಮುನ್ನಡೆಸಿದರು. ಚಿಲ್ಲರೆ ಹಣದುಬ್ಬರವು ಆಗಸ್ಟ್ನಲ್ಲಿ 4.82% ಏರಿಕೆಯಾಗಿದ್ದು ಈ ವರ್ಷ ಸತತ 3ನೇ ತಿಂಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ 4% ಗುರಿಗಿಂತ ಹೆಚ್ಚಿನ ಮಟ್ಟದಲ್ಲಿಯೇ ಮುಂದುವರೆದಿದೆ. ಆಹಾರ ಪದಾರ್ಥಗಳ ಬೆಲೆಗಳು ಏರಿಕೆಯಾದ ಕಾರಣ ಜುಲೈನಲ್ಲಿ ದಾಖಲಾಗಿದ್ದ 4.45% ಮಟ್ಟಕ್ಕಿಂತ ಆಗಸ್ಟ್ನ ಹಣದುಬ್ಬರ ದರ ಹೆಚ್ಚಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. September 17 ದೆಹಲಿಯಲ್ಲಿ 3 ದಿನಗಳ ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ ಅಡಿಪಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
0: ಸಾರ್ವಜನಿಕರಿಗಾಗಿ
4: ಸೇವಾ ನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
6: ಕರ್ನಾಟಕ
7: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 FM ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 FM ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 7:47. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊದಲ ಪ್ರೀತಿ ಸದಾಕಾಲ ಚಿರಾಯು, ಎಂದೆಂದಿಗೂ ಮರೆಯಲಾಗದ ಅನುಭವ. ಈ ಪ್ರೀತಿ ಉಳಿದಿರೋದೇ ನಂಬಿಕೆ, ತಿಳುವಳಿಕೆ ಮತ್ತು ಕಾಳಜಿಯ ಮೇಲೆ. ಪ್ರೀತಿಯ ಬಗ್ಗೆ ವಿಭಿನ್ನ ಜನರು ವಿಭಿನ್ನವಾದ ದೃಷ್ಟಿಕೋನಗಳನ್ನು ಹೊಂದಿರ್ತಾರೆ. ಏನ್ ಹೇಳ್ತೀರಿ? ಒಲವಿನ ಆಲಾಪ ಕಾರ್ಯಕ್ರಮ ಸಾಗ್ತಾ ಇದೆ. ನಾನು ತೇಜ ನಿಮ್ಮ ಜೊತೆಯಾಗಿ.

ಭಾವನಾತ್ಮಕ ಪ್ರೀತಿ ಆ ವ್ಯಕ್ತಿಯು ತನ್ನ ಮನಸ್ಸಿನಿಂದ ಅನುಭವಿಸ್ತಾ ಒಬ್ಬರನ್ನೊಬ್ಬರು ಕಂಡರೆ ಮನ ಮಿಡಿಯೋಂತಿರಬೇಕು. ನಮ್ಮ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಬಯಸ್ತೀವಿ. ಈ ಬಯಕೆಯು ಪೂರೈಸಿದ್ರೆ ಅದುವೇ ಬಲವಾದ ಪ್ರೀತಿ.

ಮತ್ತೊಂದು ರೀತಿಯ ಪ್ರೀತಿ ಅಂದ್ರೆ ನಮ್ಮನ್ನ ನಾವೇ ಪ್ರೀತಿಸ್ಕೊಳ್ಳೋದು. ಅದಕ್ಕಿಂತ ಒಳ್ಳೆ ಕೆಲ್ಸ ಬಹುಶಃ ಯಾವುದೂ ಇಲ್ವೇನೋ. ಏನೇನೋ ಬಯಸಿ ಏನೂ ಆಗದಿದ್ದಾಗ ನಮ್ಮನ್ನ ನಾವೇ ಸಂತೈಸಿ ನಾವೇ ಪ್ರೀತಿಸ್ಕೊಳ್ಳೋದು ಅತ್ಯುತ್ತಮ ಆಯ್ಕೆ. ಏನೇ ಹೊಸ ಭಾವನೆ ಆಲಾಪನೆ ಇದ್ರೂ ನಮ್ಮ ಸ್ವಯಂ ಪ್ರೀತಿನೇ ಶ್ರೇಷ್ಠ. ಏನ್ ಹೇಳ್ತೀರಿ? ಒಲವಿನ ಆಲಾಪ ಕಾರ್ಯಕ್ರಮ ಸಾಗ್ತಾ ಇದೆ.

ಅದೇನೋ ಹೊಸ ಭಾವ, ಅದೇನೋ ಹೊಸ ಆಲೋಚನೆಗಳು, ಅದೇನೋ ಹೊಸ ಹರುಷ, ಹೊಸ ಆತುರ, ಹೊಸ ಕಾತುರ, ಹೊಸದೊಂದು ಬದಲಾವಣೆ, ತಿಳಿಯದ ತಳವಳಿಕೆ. ಈ ಹೊಸತನಕ್ಕೆ ಮನಸ್ಸಿಟ್ಟ ಹೆಸರೇ ಪ್ರೀತಿ. ಆದರೆ ಅದನ್ನ ಒಪ್ಪಿಕೊಳ್ಳೋಕೆ ಅದೆಷ್ಟೋ ಹೃದಯಗಳಿಗೆ ಏನೋ ಭೀತಿ. ಈ ಭೀತಿಯನ್ನ ಹೊರಗೂಡಿಸಿ ಪ್ರೀತಿಯನ್ನ ಪ್ರೀತಿಯಾಗಿ ಸ್ವೀಕರಿಸಿ. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ.

ಆಡುವ ಮನಕ್ಕೆ ಪ್ರೀತಿಯು ಬರೀ ವಸ್ತು ಆಗಬಾರದು. ಪ್ರೀತಿ ಆಟ ಅಲ್ಲ, ಅದೊಂದು ಹೇಳಲಾರದ ಅನುಭೂತಿ. ಒಲವ ಮೊದಲ ಝಳಕ, ಅದ ನೆನೆದರೆ ಎಂದೆಂದಿಗೂ ಪುಳಕ.

ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮ. ಯಾವ ರೀತಿಯ ಪ್ರೀತಿ ಆದರೇನು ಒಳ್ಳೆಯ ರೀತಿಯಿಂದ ಸ್ವೀಕರಿಸಿ, ಆಧರಿಸಿದರೆ ಆ ಪ್ರೀತಿಯನ್ನೋ ಪದಕ್ಕೆ ಗೌರವ ಹಾಗೂ ಮರ್ಯಾದೆ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ತೇಜಾ.

ಇದುವರೆಗೆ ಒಲವಿನ ಆಲಾಪ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ ಏನೇನು 8:45 ಆಗಲಿದೆ. 8:45 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ, ಅದಾದ ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, ತದನಂತರ 9:15 ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 9:15:25. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತ ಸುಕೂನ್ ಕೀಪಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ನೀಡುವಂತ ಸುಮಧುರ ಹಿಂದಿ ಗೀತೆಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ಈಗಾಗಲೇ ನಿಮಗಾಗಿ ಲೈನಪ್ ಆಗಿವೆ. ಇವತ್ತು ಗಣೇಶ ಹಬ್ಬ, ಹಾಗಾಗಿ ವಿನಾಯಕನ ಗೀತೆಗಳನ್ನ ಕೇಳ್ತಾ ಸಾಗೋಣ. ಈಗ ಕಾರ್ಯಕ್ರಮದ ಮೊದಲಿಗೆ ಮೂಡಿ ಬರ್ತಾ ಇದೆ ABCD ಚಿತ್ರದ ಗೀತೆ. ಹಾಡಿದ್ದಾರೆ ಶಂಕರ್ ಮಹದೇವನ್, ವಿಶಾಲ್ ದದ್ಲಾನಿ, ಸಾಹಿತ್ಯ ಮಯೂರ್ ಪೂರಿ, ಸಂಗೀತ ಸಚಿನ್ ಜಿಗರ್ ಅವರದ್ದು.

ಸುಕುನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗಾಗಲೇ ನಾವು ಒಂದು ವಿನಾಯಕನ ಗೀತೆಯನ್ನು ಕೇಳಿದ್ವಿ. ಮತ್ತಷ್ಟು ವಿನಾಯಕನ ಗೀತೆಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ಲೈನಪ್ ಆಗಿದ್ದಾವೆ. ಆ ಎಲ್ಲ ಗೀತೆಗಳನ್ನ ಕೇಳ್ತಾ ಸಾಗೋಣ. ಹಾಗೆ ಗೀತೆಗಳನ್ನ ಕೇಳ್ತಾ ನೀವು ಸಹ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನ ಕಳಿಸೋ ಮೂಲಕ ನಮ್ಮ ಜೊತೆಯಾಗಿರಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489001013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ವಿಶೇಷವಾದ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿನಾಯಕನ ಗೀತೆಗಳನ್ನ ಕೇಳ್ತಾ ಸಾಗೋಣ. ಈಗ ಮತ್ತೊಂದು ವಿನಾಯಕನ ಗೀತೆ ಮೂಡಿ ಬರ್ತಾ ಇದೆ. ಕೃಷ್ಣನ್ ಕೇಶವನ್ ರವರ ಗಾಯನ, ರಚನೆ ಹಾಗೂ ಸಂಗೀತ ಸಂಯೋಜನೆಯಲ್ಲಿ, ಹಾಗೆ ಈ ಗೀತೆಗೆ ಅವರ ಜೊತೆಗೆ ದನಿಯಾಗಿದ್ದಾರೆ ರಾಮ ವೇದುಲಾರವರು.

ಡಾನ್ ಸಿನಿಮಾದ ಹಾಡನ್ನ ಈವರೆಗೆ ಕೇಳಿದ್ರಿ. ಶಂಕರ್ ಮಹದೇವನ್ ರವರ ಗಾಯನ, ಜಾವೇದ್ ಅಖ್ತರ್ ರವರ ಸಾಹಿತ್ಯ, ಶಂಕರ್ ಎಹ್ಸಾನ್ ಲಾಯ್ ರವರ ಸಂಗೀತ ಸಂಯೋಜನೆ ಇತ್ತು ಈ ಗೀತೆಗೆ.

ದೇವ್ ಸಿನಿಮಾದ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ಅಭಿಜಿತ್ ಸಾವಂತ್ ಹಾಗೂ ತಂಡದವರ ಗಾಯನ, ನಿದಾ ಫಜ್ಲೀರವರ ರಚನೆ, ಆದೇಶ್ ಶ್ರೀವಾಸ್ತವರವರ ಸಂಗೀತ ಸಂಯೋಜನೆ ಇತ್ತು. ಈಗ ಮತ್ತೊಂದು ವಿನಾಯಕನ ಗೀತೆ ಮೂಡಿ ಬರ್ತಾ ಇದೆ. ಗಣಪತ್ ಚಿತ್ರದಿಂದ ವಿಶಾಲ್ ಮಿಶ್ರಾರವರ ಗಾಯನ, ಅಕ್ಷಯ್ ತ್ರಿಪಾಠಿರವರ ರಚನೆ, ವಿಶಾಲ್ ಮಿಶ್ರಾರವರದ್ದೇ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸುಕುನ್ ಕಿ ಪಲ್ ಕಾರ್ಯಕ್ರಮದ ಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಹಾಡುಗಳು ಅಮೋಘವಾಗಿವೆ ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ನಂಬರ್ ಎನಿಂಗ್ ವಿತ್ 9593 ಇವರ ಸಂದೇಶ ಬಂದಿದೆ. ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ವಿಶೇಷ ಹಿಂದಿ ಗಣೇಶನ ಭಕ್ತಿ ಗೀತೆಗಳನ್ನ ಕೇಳುವಂತಹ ಸದಾವಕಾಶ ಮಾಡಿಕೊಟ್ಟಂತಹ ನಿಮಗೆ ಹಾಗೂ ನಿಲಯಕ್ಕೆ ಅನಂತ ಅನಂತ ಕೋಟಿ ಪ್ರಣಾಮಗಳು. ಗೀತೆಗಳ ಆಯ್ಕೆ ಚೆನ್ನಾಗಿದೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಮಸ್ತ ಜನತೆಗೆ. ಗಣಪತಿ ಬಪ್ಪ ಮೋರಯ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ನಿಮಗೆ 1109 ಇವರ ಸಂದೇಶ ಬಂದಿದೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹಾಡುಗಳು ತುಂಬ ಇಷ್ಟ ಆಗ್ತಾ ಇದೆ. ಮೊದಲನೇ ಹಾಡು ನಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಮತ್ತೊಂದು ವಿನಾಯಕನ ಗೀತೆ ಮೂಡಿ ಬರ್ತಾ ಇದೆ. ಜುಡ್ವಾ ಚಿತ್ರದಿಂದ ಅಮಿತ್ ಮಿಶ್ರಾ, ಸಜೀದ್ ಅಲಿ ವಾಜೀದ್ ಅಲಿರವರ ಗಾಯನ, ಸಜೀದ್ ವಾಜೀದ್ರವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಸುಕೋನ್ ಕೀಪಲ್ ಕಾರ್ಯಕ್ರಮವನ್ನು ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿ ಇವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಕೇಳ್ತಾ ತುಂಬ ಖುಷಿ ಆಗ್ತಾ ಇದೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ. ನಿಮಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನಂಬರ್ 06890 ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಈಗ ಅಂತಿಮ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಅಜಯ್ ಗೋಗವಾಲೆಯರವರ ಗಾಯನ, ವೈಭವ್ ಜೋಶಿರವರ ರಚನೆ, ಹಿತೇಶ್ ಮೋದಕ್ರವರ ಸಂಗೀತ ಸಂಯೋಜನೆ.

ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ಇವತ್ತು ಗಣೇಶ ಹಬ್ಬದ ವಿಶೇಷ ವಿನಾಯಕನ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಗಣಪತಿ ಬಪ್ಪ ಮೌರ್ಯ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹಾವೇರಿಯಿಂದ ಅಮೂಲ್ಯ ಜೀವನ್ ಗಿರೀಶ್ ಅಂಬಿಕಾರ್ ಅವರ ಸಂದೇಶ ಬಂದಿದೆ. ಹಾಗೆ ನಂಬರ್ ನಿಮಿತ್ 47957 ಇವರು ಹೇಳ್ತಾ ಇದ್ದಾರೆ, ಶುಭರಾತ್ರಿ ಮೇಡಮ್, ಊಟ ಆಗಿದೆ ಅಂತ ಅನ್ಕೊಳ್ತೀನಿ, ಕಾರ್ಯಕ್ರಮ ಸೂಪರ್ ಅಂತ. ನೀವು ನಿಮ್ಮ ಹೆಸರನ್ನ ತಿಳಿಸಿಲ್ಲ ನಿಮ್ಮ ಸಂದೇಶದಲ್ಲಿ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ಗಣಪತಿ ಬಪ್ಪ ಪಧಾರೆ ಚಿತ್ರದಿಂದ. ಶಂಕರ್ ಮಹದೇವನ್ ಈ ಗೀತೆಗೆ ಸಂಗೀತ ಸಂಯೋಜನೆ ನೀಡೋದ್ರ ಜೊತೆಗೆ ಸಿದ್ಧಾರ್ಥ್ ಮಹದೇವನ್, ಶಿವಂ ಮಹದೇವನ್ ರವರ ಜೊತೆಗೆ ಧನಿಯಾಗಿದ್ದಾರೆ. ಏಕ್ತಾ ಗಜ್ವಾನಿರವರ ಸಾಹಿತ್ಯ ಈ ಹಾಡಿಗಿದೆ.

0: ಸುಕೊಂಕಿ ಪಲ್ ಕಾರ್ಯಕ್ರಮದಲ್ಲಿ ಗಣೇಶನ ಭಕ್ತಿಯ ಗೀತೆಗಳನ್ನೂ ಸಹ ಕೇಳಿದ್ವಿ, ಹಾಗೆ ಅದರ ಜೊತೆಗೆ ಗಣೇಶೋತ್ಸವದ ಸಂಭ್ರಮದ ಗೀತೆಗಳನ್ನೂ ಕೇಳಿದ್ವಿ. ನಿಮ್ಮೆಲ್ಲರಿಗೂ ಪ್ರಸಾರವಾದಂಥ ಎಲ್ಲ ಗೀತೆಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕುನ್ ಕಿಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:01:32. ಮನಸ್ಸಿಗೆ ಹತ್ತಿರವಾಗಿರುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಮಧುರವಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗೋ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮ. ಲೈಫಲ್ಲಿ ನಾವು ಯಾವುದೇ ವಿಷಯದ ಬಗ್ಗೆ ಡಿಸಿಷನ್ ತಗೊಳ್ಳೋವಾಗ ಬಹಳ ಆಲೋಚನೆ ಮಾಡ್ತೀವಿ, ಯಾವ್ದು ಸರಿ ಯಾವ್ದು ತಪ್ಪು, ಯಾವ ಡಿಸಿಷನಿಂದ ಏನೆಲ್ಲ ಪರಿಣಾಮಗಳನ್ನ ನಾವು ಎದುರಿಸ್ಬೇಕಾಗತ್ತೆ ಅಂತ ಬಹಳ ಸೀರಿಯಸ್ ಆಗಿ ಥಿಂಕ್ ಮಾಡಿ ಕೊನೆಗೊಂದು ನಿರ್ಧಾರಕ್ಕೆ ಬರ್ತೀವಿ. ಡಿಸಿಷನ್ ಮೇಕಿಂಗ್ನಲ್ಲಿ ನಮಗೆ ಕೆಲವೊಂದ್ಸಲ ಗೊಂದಲ ಆಗುತ್ತೆ. ಯಾವಾಗ ಗೊಂದಲ ಆಗುತ್ತೆ ಅಂದರೆ ನಮ್ಮ ಹೃದಯ

ಏನೋ ಹೇಳ್ತಾ ಇರುತ್ತೆ, ನಮ್ಮ ಬುದ್ಧಿ ಮತ್ತಿನ್ನೇನೇನೋ ಹೇಳ್ತಾ ಇರುತ್ತೆ. ಸೊ ಬುದ್ಧಿಯ ಕಮ್ಯಾಂಡ್ ಬೇರೆ ಇರುತ್ತೆ, ಹೃದಯದ ಮಾತು ಬೇರೆ ಇರುತ್ತೆ. ಆಗ ನಮಗೆ ಡಿಸಿಷನ್ ತಗೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸಮಯ ತಗೊಂಡು ಯೋಚನೆ ಮಾಡಿ ಫೈನಲಿ ಒಂದು ಡಿಸಿಷನ್ಗೆ ಬಂದಿರ್ತೀವಿ. ಅದು ಹಾರ್ಟ್ನ ಡಿಸಿಷನ್ ಆಗಿರಬಹುದು ಅಥವಾ ಬ್ರೈನ್ನ ಕಮ್ಯಾಂಡ್ ಆಗಿರಬಹುದು, ಯಾವುದಾದ್ರೂ ಆಗಿರ್ಬೋದು. ಸೊ ನಿಮ್ಮ ಲೈಫ್ನಲ್ಲೂ ಹೀಗೆ ಸಾಕಷ್ಟು ಸಲ ಆಗಿರಬಹುದು. ಹಾಗಾದಾಗ ನಿಮ್ಮ ಹೃದಯದ ಮಾತನ್ನು ಕೇಳಿ ನೀವು ಡಿಸಿಷನ್ ತಗೊಂಡ್ರ ಅಥವಾ ಬುದ್ಧಿ ಮಾತನ್ನು ಫಾಲೋ ಮಾಡಿ ನಿರ್ಧಾರಕ್ಕೆ ಬಂದ್ರ? ಹೃದಯ ಅಥವಾ ಬುದ್ಧಿ, ಇದೆರಡರಲ್ಲಿ ಯಾವುದು ನಿಮ್ಮ ಲೈಫ್ಗೆ ಬೆಸ್ಟ್ ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡಿದೆ ಅಂತ ನಿಮಗನ್ಸುತ್ತೆ ಅನ್ನೋದನ್ನು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮಗೆ ಸಂದೇಶಗಳನ್ನ ಕಳಿಸೋ ಮೂಲಕ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408010013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಪಯಣ ಚಿತ್ರದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರಿ ಇದು ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತಾಡ್ತಾ ಇರುವಂತಹ ವಿಷಯ, ಡಿಸಿಷನ್ ತಗೊಳ್ಳುವಾಗ, ನಿರ್ಧಾರಕ್ಕೆ ಬರುವಾಗ ನಮ್ಮ ಹೃದಯ ಒಂದು ಹೇಳ್ತಾ ಇದ್ರೆ, ಬುದ್ಧಿ ಒಂದು ಹೇಳ್ತಾ ಇದ್ದಾಗ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅಂತ ಸಮಯದಲ್ಲಿ ಯಾವುದೋ ಒಂದರ ಮಾತನ್ನ ಕೇಳಿ ಡಿಸಿಷನ್ ತಗೊಂಡಿರ್ತೀವಿ. ಹಾಗಾಗಿ ಲೈಫ್ನಲ್ಲಿ ಯಾವುದು ಅಂದರೆ ಹೃದಯ ಅಥವಾ ನಮ್ಮ ಬುದ್ಧಿ, ಎರಡರಲ್ಲಿ ಯಾವುದು ನಮಗೆ ಒಂದು ಬೆಸ್ಟ್ ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ನಿಮಗೆ ಹೆಲ್ಪ್ ಮಾಡಿದೆ, ನೀವು ತಿಳಿಸಿ ಅಂತ ಕೇಳಿದೆ. ಸ್ನೇಹಿತ, ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ಇನ್ನು ಕೆಲವೇ ಸಮಯದಲ್ಲಿ ನೋಡ್ತೀನಿ. ಡಿಸಿಷನ್ ತಗೊಳ್ಳೋವಾಗ ನಮ್ಮ ಬ್ರೈನ್ ಹೇಗೆ ಯೋಚನೆ ಮಾಡುತ್ತೆ ಅಂದರೆ, ಬ್ರೈನ್ ಅಂತ ಬಂದಾಗ ಅಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ. ಎರಡರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಬ್ರೈನ್ನ ಫಂಕ್ಷನಿಂಗ್. ಯಾವುದು ಅಂದರೆ, ಒಂದು ಲಾಜಿಕ್, ಇನ್ನೊಂದು ರೀಸನ್. ಲಾಜಿಕ್ನ ಹುಡುಕತ್ತೆ ಬ್ರೈನ್ ಯಾವಾಗಲೂ. ಲಾಜಿಕಲಿ ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಆ ಕೆಲಸಕ್ಕೆ ಓಕೆ ಅಂತ ಒಪ್ಪಿಗೆಯನ್ನು ಕೊಡುತ್ತೆ. ಹಾಗೆ ರೀಸನ್ ಕೇಳುತ್ತೆ, ಕಾರಣ ಕೇಳುತ್ತೆ, ಮಾಡಬೇಕಾ ಮಾಡಬಾರ್ದಾ, ಯಾಕೆ ಮಾಡಬೇಕು ಅಂತ ನಮ್ಮನ್ನೇ ಕೇಳುತ್ತೆ. ನಾವು ಮಾಡಬೇಕಾ ಮಾಡಬಾರ್ದಾ ಅಂತ ಅದನ್ನು ಪ್ರಶ್ನೆ ಮಾಡಿದ್ರೆ ಅದು ನಮಗೆ ಯಾಕೆ ಮಾಡಬೇಕು ಅಂತ ಕಾರಣ ಕೇಳುತ್ತೆ. ಸೊ ಡಿಸಿಷನ್ ತಗೊಳ್ಳೋವಾಗ ವಿಷಯಗಳನ್ನ ಅನಲೈಸ್ ಮಾಡುತ್ತೆ ನಮ್ಮ ಬ್ರೈನ್. ಹಾಗೆ ಡಿಸಿಷನ್ ತಗೊಂಡ ನಂತರ ಆಗುವಂತಹ ಕಾನ್ಸಿಕ್ವೆನ್ಸಸ್ ಇರುತ್ತಲ್ಲ, ಅದರ ಬಗ್ಗೆ ಕೂಡ ಯೋಚನೆ ಮಾಡುತ್ತೆ. ಹಾಗಾಗಿ ಬ್ರೈನ್ ಏನೇ ಕೆಲಸ ಮಾಡೋದಕ್ಕೆ ಮುಂಚೆ ಯಾವಾಗಲೂ ಲಾಜಿಕ್ ಹುಡುಕುತ್ತೆ, ರೀಸನ್ ಕೇಳುತ್ತೆ. ಯಾವುದೇ ವಿಷಯವನ್ನು ವಿವರವಾಗಿ ತಿಳ್ಕೊಂಡು ಸ್ಪಷ್ಟವಾಗಿ ಇದು ಸರಿ ಇದು ತಪ್ಪು ಅಂತ ಹೇಳಿಬಿಡುತ್ತೆ. ಆದರೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ, ಲಾಜಿಕಲ್ ಥಿಂಕಿಂಗ್ನಿಂದ ನಮ್ಮ ಮುಂದೆ ಇರೋಂಥ ಆಯ್ಕೆಗಳು ಓವರ್ ಕಾಂಪ್ಲಿಕೇಟ್ ಆಗಬಹುದು, ಅಂದರೆ ಕಡಿಮೆ ಆಗಬಹುದು. ಯಾವುದನ್ನು ಒಪ್ಪೋದಕ್ಕೆ ಮುಂಚೆ ಯಾವುದಾದ್ರೂ ಒಪ್ಪಬೇಕು ಅಂದಾಗ ರೀಸನ್ ಕೇಳುತ್ತೆ. ಸೊ ರೀಸನ್ ಕೇಳೋದ್ರಿಂದ ಆಯ್ಕೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಬೇಕು ಅಂತ ಕೂಡ ಕೇಳುತ್ತೆ, ಬೇಕು ಅನ್ನೋದಕ್ಕೆ ಲಾಜಿಕ್ನ ಹುಡುಕತ್ತೆ. ಲಾಜಿಕಲಿ ಅದು ಸರಿ ಅನ್ಸಿದ್ರೆ ಓಕೆ ಅಂತ ಒಪ್ಕೊಳತ್ತೆ. ಸೊ ಲಾಜಿಕ್ ಬೇಕು ಅನ್ನೋದು ಬುದ್ಧಿ ಮಾತು, ಹಾಗಿದ್ರೆ ಮಾತ್ರ ಅದು ಒಪ್ಕೊಳ್ಳೋದು. ಡಿಸಿಷನ್ ತಗೊಳ್ಳೋವಾಗ ಲಾಜಿಕ್ನ ನೋಡ್ತಾ ಹೋದಷ್ಟು ಅದು ತನಗೆ ಏನು ಬೇಕು, ತನಗೆ ತೃಪ್ತಿ ಆಗುವಂಥದ್ದೇನು, ತನ್ನ ಪರ್ಸ್ನಲ್ ಫುಲ್ಫಿಲ್ಮೆಂಟ್ನ ಅದು ಕಂಪ್ಲೀಟಾಗಿ ಇಗ್ನೋರ್ ಮಾಡುತ್ತೆ. ಹಾಗಾಗಿ ಹಾರ್ಟ್ ಹೇಗೆ ಯೋಚನೆ ಮಾಡುತ್ತೆ ಅದನ್ನು ಕೂಡ ಮಾತಾಡೋಣ. ನೀವು ಕೂಡ ತಿಳಿಸ್ಬೋದು, ನಿಮ್ಮ ಲೈಫ್ನಲ್ಲಿ ನೀವು ಒಂದು ಡಿಸಿಷನ್ ತಗೊಳ್ಳುವಾಗ ನಿಮಗೆ ಹಾರ್ಟ್ ಅಥವಾ ಬ್ರೈನ್ ಯಾವುದು ಹೆಲ್ಪ್ ಮಾಡಿ ಒಂದು ಬೆಸ್ಟ್ ಡಿಸಿಷನ್ ತಗೊಳ್ಳೋ ಹಾಗೆ ಮಾಡಿದೆ ಅಂತ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ ಇದು. ಇನ್ನು ನಿಮ್ಮ

ಸಂದೇಶಗಳು ನಮ್ಮನ್ನು ತಲುಪಬೇಕಾಗಿರುವಂತಹ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9480901013 9490101013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ನಾನಿನ್ನ ಬಿಡಲಾರೆ ಚಿತ್ರದ ಒಂದು ಇಂಪಾದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂಥ ವಿಷಯ, ಜೀವನದಲ್ಲಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು ಅಂದಾಗ ನಮ್ಮ ಬುದ್ಧಿ ಮತ್ತು ಹೃದಯ ಎರಡೂ ಒಂದನ್ನೇ ಹೇಳಿದ್ರೆ ಓಕೆ, ಬಟ್ ಎರಡೂ ಬೇರೆ ಬೇರೆ ರೀತಿಯ ನಿರ್ಧಾರಕ್ಕೆ ಬರ್ತಾ ಇದೆ, ಬೇರೆ ಬೇರೆ ಮಾತು

ಮಾತುಗಳನ್ನ ಹೇಳ್ತಾ ಇದೆ ಅಂದಾಗ ಕನ್ಫ್ಯೂಷನ್ ಆಗುತ್ತೆ. ಅಂತಹ ಸಮಯದಲ್ಲಿ ಆಗಲೂ ಸಹ ನಾವು ಯಾವುದಾದ್ರೂ ಒಂದರ ಮಾತನ್ನು ಕೇಳಿ ಒಂದು ಡಿಸಿಷನ್ಗೆ ಬಂದಿರ್ತೀವಿ. ಸೊ ನಮ್ಮ ಲೈಫ್ನಲ್ಲಿ ಬೆಸ್ಟ್ ಡಿಸಿಷನ್ಗೆ ಹೆಲ್ಪ್ ಮಾಡೋದು ನಮ್ಮ ಹಾರ್ಟ್ ಅಥವಾ ಬ್ರೈನ್, ಯಾವುದು ಇದೆರಡರಲ್ಲಿ ಅನ್ನೋದನ್ನು ನೀವು ತಿಳಿಸ್ಬೇಕು. ಇಲ್ಲಿವರೆಗೂ ನೀವು ಜೀವನದಲ್ಲಿ ಸಾಕಷ್ಟು ನಿರ್ಧಾರಗಳನ್ನ ತಗೊಂಡಿರ್ತೀರ. ಆ ನಿರ್ಧಾರಗಳು ಹೃದಯದ ಮಾತಾಗಿರಬಹುದು ಅಥವಾ ಬುದ್ಧಿ ಮಾತಾಗಿರಬಹುದು, ಯಾವುದರ ನಿರ್ಧಾರ ನಿಮಗೆ ಬೆಸ್ಟ್ ಅಂತ ಅನಿಸಿದೆ, ಅದು ಹೃದಯದ ಭಾವನೆಯಿಂದ ಬಂದಂಥ ನಿರ್ಧಾರನ ಅಥವಾ ಬುದ್ಧಿ ಮಾತು ಹೇಳಿದಂಥ ನಿರ್ಧಾರನ ಅಂತ ನೀವಿವತ್ತು ನಮಗೆ ಮೆಸೇಜ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳಿದೆ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ಮನಸ್ಸಿನ ಮಾತಾದರೂ ಓಕೆ, ಹೃದಯದ ಮಾತಾದರೂ ಓಕೆ. ನಮ್ಮ ನಿರ್ಣಯದಿಂದ ಕೆಲವರಿಗೆ ಒಳ್ಳೆಯದಾಗುತ್ತೆ ಅಂದರೆ ಅಂತಹ ನಿರ್ಧಾರವನ್ನು ಮಾಡ್ತೀನಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ನೆಲಮಂಗಲದಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಇವರ ಸಂದೇಶ ಹನಿಗವನ ಬಂದಿದೆ ವಿಷಯದ ಕುರಿತಾಗಿ. ಹೃದಯದಿ ಅರಳಿದ ಭಾವಗಳು, ಮನಸ್ಸಿನಂಗಳದ ಮೌಲ್ಯಗಳು, ಬುದ್ಧಿಯ ಕಸರತ್ತಿನಲ್ಲಿ ಮೂಡಿದ ವಿಚಾರಗಳು, ಜೀವ ತುಂಬಿದ ಕಾಳುಗಳಿದ್ದಂತೆ ಇರಲಿ ನಮಗೆ ತಾರ್ಕಿಕ ನೆಲೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ನಿಮ್ಮ ಲಾಜಿಕಲ್ ಥಿಂಕಿಂಗ್ನ ನೀವು ಸಪೋರ್ಟ್ ಮಾಡ್ತೀರಾ, ಬ್ರೈನ್ ಅಂದರೆ ನಿಮ್ಮ ಬುದ್ಧಿ ಮಾತನ್ನು ನೀವು ಕೇಳ್ತೀರಾ ಅಂತ ಹೇಳಿದ್ದೀರಾ ಹನಿಗವನದ ಮೂಲಕ. ಓಕೆ. ಹಾಗೆ ಯಶೋದ ಈಚಲಕಾರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೀವನದಲ್ಲಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಹೃದಯದ ಮಾತು ಮತ್ತು ಮನಸ್ಸಿನ ಮಾತು ಎರಡನ್ನೂ ಕೇಳುವುದು ಒಳ್ಳೆಯದು, ಆದರೆ ಪರಿಸ್ಥಿತಿಗೆ ತಕ್ಕಂತೆ ಇವೆರಡರ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಯಾವಾಗ ಯಾವುದಕ್ಕೆ ಆದ್ಯತೆ ನೀಡಬೇಕು, ಹೃದಯದ ಮಾತು, ಬುದ್ಧಿಯ ಮಾತು, ಮನಸ್ಸಿನ ಮಾತು ಅಂತ ನೀವು ದೀರ್ಘವಾದ ಸಂದೇಶವನ್ನು ಕಳಿಸಿದ್ದೀರಾ. ಆದರೆ ನಾನು ಕೇಳಿದ್ದು ನಿಮ್ಮ ಲೈಫ್ನಲ್ಲಿ ಡಿಸಿಷನ್ ತಗೊಳ್ಳುವಾಗ ಬೆಸ್ಟ್ ಡಿಸಿಷನ್ನ ಇಲ್ಲಿವರೆಗೂ ಕೊಟ್ಟಿರೋದು ನಿಮ್ಮ ಹೃದಯನ ಅಥವಾ ನಿಮ್ಮ ಬುದ್ಧಿನ ಅಂತ. ಧನ್ಯವಾದ ನಿಮ್ಮ ದೀರ್ಘವಾದ ಸಂದೇಶಕ್ಕೆ, ನಿಮ್ಮ ಸಮಯಕ್ಕೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಇಂದಿನ ಕಾರ್ಯಕ್ರಮದ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಬುದ್ಧಿ ಹೇಳಿದಂತೆ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ, ಏಕೆಂದರೆ ಹೃದಯ ಕರುಣಾಮಯಿಯಾಗಿರುತ್ತೆ, ಆದರೆ ಬುದ್ಧಿ ನಿಷ್ಠೂರದ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಕನಸಿನ ಲೋಕದ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ, ಕೇಳ್ತಾ ಖುಷಿ ಪಡ್ತಾ ಇದ್ದೀವಿ, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನೂರ್ ಅವರ ಸಂದೇಶ ಬಂದಿದೆ, ಬುದ್ಧಿ ಮಾತು ಮನದ ಮಾತು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವಂತೆ ಇರ್ತದೆ, ಎರಡಕ್ಕೂ ನನ್ನ ಮತ ಅಂತ. ಇವರು ಎರಡಕ್ಕೂ ಓಟ್ ಮಾಡಿಬಿಟ್ಟಿದ್ದಾರೆ, ಕೇಳೋ ಹಾಗೆ ಇಲ್ಲ, ಎರಡಕ್ಕೂ ಓಟಿದೆ. ಸೊ ಬುದ್ಧಿನ ಹೃದಯನ ಅಂತ ಹೇಳಿದ್ರೆ ಇವರು ಕೇಳಿದ್ದಕ್ಕೆ ಎರಡಕ್ಕೂ ಓಟ್ ಮಾಡಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಸ್ನೇಹಿತರೆ, ನೀವು ಕೂಡ ತಿಳಿಸಬಹುದು ನೀವು ಇಲ್ಲಿಯವರೆಗೂ ನಿಮ್ಮ ಲೈಫ್ನಲ್ಲಿ ತಗೊಂಡಿರುವಂತಹ ಡಿಸಿಷನ್ಗಳಲ್ಲಿ, ನಿರ್ಧಾರಗಳಲ್ಲಿ ಬೆಸ್ಟ್ ಡಿಸಿಷನ್ನ ಇಲ್ಲಿವರೆಗೂ ಕೊಟ್ಟಿರೋದು ನಿಮ್ಮ ಹೃದಯನ ಅಥವಾ ನಿಮ್ಮ ಬುದ್ಧಿನ ಅಂತ. ಇದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ. ಇನ್ನು ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಬೇಕಾಗಿರುವಂತಹ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9480901013. ಅರಮನೆ ಚಿತ್ರದ ಬಹಳ ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಡಿಸಿಷನ್ ಮೇಕಿಂಗ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿರ್ಧಾರವನ್ನು ತಗೊಳ್ಳುವಾಗ ಹೃದಯದ ಮಾತು ಒಂದು, ಬುದ್ಧಿ ಮಾತು ಬೇರೆಯೇ ಆಗಿದ್ರೆ ಆಗ ಕನ್ಫ್ಯೂಷನ್ ಆಗುತ್ತೆ. ಅಂತಹ ಸಮಯದಲ್ಲಿ ನಾವು ಯಾವುದಾದ್ರೂ ಒಂದರ ಮಾತನ್ನು ಕೇಳಿ ನಿರ್ಧಾರಕ್ಕೆ ಬರ್ತೀವಿ. ಅದು ಹೃದಯ ಆಗಿರ್ಬೋದು ಅಥವಾ ಬುದ್ಧಿ ಆಗಿರ್ಬೋದು, ಯಾವುದರ ಡಿಸಿಷನ್ ಇಲ್ಲಿವರೆಗೂ ನಿಮ್ಮ ಲೈಫ್ನಲ್ಲಿ ಬೆಸ್ಟ್ ಡಿಸಿಷನ್ ಅಂತ ಅನಿಸಿದೆ, ಅದು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ಬೋದು, ನಿಮ್ಮ ಕರಿಯರ್ ಆಗಬಹುದು ಅಥವಾ ನಿಮ್ಮ ಅವೈಯಕ್ತಿಕ ಜೀವನದ ಡಿಸಿಷನ್ ಆಗಿರಬಹುದು. ಯಾವುದೇ ಒಂದು ಡಿಸಿಷನ್ಗೆ ಬರುವಾಗ ಬೆಸ್ಟ್ ಡಿಸಿಷನ್ ಇಲ್ಲಿವರೆಗೂ ನನ್ನ ಲೈಫ್ನಲ್ಲಿ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಅನಿಸೋದಾದರೆ, ಆ ಡಿಸಿಷನ್ನ ತೊಗೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ದು ನಿಮ್ಮ ಹೃದಯನ ಅಥವಾ ನಿಮ್ಮ ಬುದ್ಧಿನ. ಇದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ. ಸೊ ಈ ವಿಷಯದ ಕುರಿತಾಗಿ ನಿಮ್ಮ ಸಂದೇಶಗಳು ಬರ್ತಾ ಇವೆ, ನೋಡ್ತೀನಿ ನಿಮ್ಮೆಲ್ಲರ ಸಂದೇಶಗಳನ್ನ ಇನ್ನು ಕೆಲವೇ ಸಮಯದಲ್ಲಿ. ಈಗಾಗಲೇ ನಾವು ಬ್ರೈನ್ನ ಬಗ್ಗೆ ಮಾತಾಡ್ವಿ, ಬುದ್ಧಿ ಲಾಜಿಕ್ ಹುಡುಕತ್ತೆ, ರೀಸನ್ ಕೇಳುತ್ತೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಹಾಗಾದರೆ ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ? ಬ್ರೈನ ಹಾಗೆ ಹಾರ್ಟ್ ಲಾಜಿಕ್ ಹುಡ್ಕೋದಿಲ್ಲ, ರೀಸನ್ನು ಕೇಳೋದಿಲ್ಲ. ಯಾಕಂದರೆ ಹೃದಯ ಭಾವನೆಗಳ ಮನೆ, ಭಾವನೆಗಳು ತುಂಬಿರುವಂತಹ ಜಾಗ ಹೃದಯ. ಲಾಜಿಕ್ ಬದಲು ಎಮೋಷನ್ಸ್ಗೆ ಬೆಲೆ ಕೊಡುತ್ತೆ, ರೀಸನ್ ಬದಲು ಇಂಟ್ಯೂಷನ್ನ ನಂಬುತ್ತೆ, ಅಂಥ ಪ್ರಜ್ಞೆಯನ್ನು ನಂಬುತ್ತೆ ನಮ್ಮ ಹೃದಯ. ಹಾಗೆ ಬ್ರೈನ್ ಹೇಗೆ ಲಾಜಿಕ್ ಮತ್ತು ರೀಸನ್ನ ಹುಡುಕಿ ಇನ್ಫಾರ್ಮೇಷನ್ನ ಮಾಹಿತಿಯನ್ನು ಪ್ರೊಸೆಸ್ ಮಾಡುತ್ತೋ, ಹಾಗೆ ನಮ್ಮ ಹೃದಯ ಇನ್ಫಾರ್ಮೇಷನ್ನ ಪ್ರೊಸೆಸ್ ಮಾಡೋದಿಲ್ಲ. ನಮ್ಮ ಮೌಲ್ಯಗಳಾಗಿರಬಹುದು, ನಮ್ಮ ಭಾವನೆಗಳು,

ಹಾಗೆ ನಮ್ಮ ಸಂಬಂಧಗಳು ಇದೆಲ್ಲವನ್ನ ಪ್ರೊಸೆಸ್ ಮಾಡುತ್ತೆ, ನಮ್ಮ ಗುರಿಗಳಿಗೆ ಅರ್ಥ ಕೊಡುತ್ತೆ, ಹಾಗೆ ಗುರಿ ಕಡೆಗೆ ಸಾಗೋದಕ್ಕೆ ನಮಗೆ ಉತ್ಸಾಹವನ್ನು ತುಂಬುತ್ತೆ. ಪರ್ಸ್ನಲ್ ಕಾಂಟೆಕ್ಸ್ಟ್ನಿಂದ ನಮಗೆ ಯಾವುದು ಬೇಕು ಯಾವುದು ಬೇಡ ಅಂತ ನಮಗೆ ತಿಳಿಸಿ ಹೇಳೋದು ನಮ್ಮ ಹೃದಯ. ಸರಿ ತಪ್ಪನ್ನು ಹೇಳೋದು ಬ್ರೈನ್, ಯಾಕಂದರೆ ಅದಕ್ಕೆ ಲಾಜಿಕ್ ಬೇಕು, ಲಾಜಿಕ್ಕೇ ಮುಖ್ಯ. ಬೇಕು ಬೇಡ ಅಂತ ಹೇಳೋದು ಹೃದಯ, ಯಾಕಂದರೆ ಅದು ಎಮೋಷನ್ಸ್ಗೆ ಬೆಲೆ ಕೊಡುತ್ತೆ. ಸರಿ ತಪ್ಪನ್ನು ಹೇಳಬಹುದು ಬುದ್ಧಿ, ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳೋದು ನಮ್ಮ ಹೃದಯ. ಹಾಗಾಗಿ ಸ್ವಲ್ಪ ಡೈಲೆಮಾದಲ್ಲಿ ಇರ್ತೀವಿ ನಾವು ನಿರ್ಧಾರವನ್ನು ತಗೊಳ್ಳುವಾಗ. ಹಾಗಾಗಿ ಕೆಲವೊಂದ್ಸಲ ಇಂಪಲ್ಸಿವ್ ಆಗಿ ಯಾವುದೋ ಒಂದು ನಿರ್ಧಾರಕ್ಕೆ ನಾವು ಬಂದುಬಿಡ್ಬಹುದು, ಅಂತ ಒಂದು ಡಿಸಿಷನ್ನ ತಗೊಂಡ್ಬಿಡ್ಬಹುದು. ಸ್ವಲ್ಪ ಹೊತ್ತು ನಮಗೆ ಖುಷಿ ಸಿಗುತ್ತೆ ಅಂದರೆ ಸಾಕು, ಮನಸ್ಸಿಗೆ ಒಂಥರ ಖುಷಿ, ಚಿಕ್ಕ ಚಿಕ್ಕ ಖುಷಿಯಲ್ಲೇ ನಮ್ಮ ಹೃದಯ ಅದನ್ನು ಬಯಸುತ್ತೆ. ಬಹಳ ದೀರ್ಘವಾದ ಖುಷಿಗಿಂತಲೂ ಸಣ್ಣ ಸಣ್ಣ ಖುಷಿಯನ್ನು ಹುಡುಕ್ತಾ ಇರುತ್ತೆ ನಮ್ಮ ಹೃದಯ, ಅಂತಹ ತೃಪ್ತಿ ಸಾಕು ಅಂತ ಹೇಳುತ್ತೆ. ಹಾಗಾಗಿ ಹೃದಯಕ್ಕೆ ಎಷ್ಟು ಸಮಯ ನಾವು ಖುಷಿಯಾಗಿರ್ತೀವಿ ಅನ್ನೋದಕ್ಕಿಂತ ಆ ಕ್ಷಣಕ್ಕೆ ನಾವು ಖುಷಿಯಾಗಿದ್ದೀವಿ ಅನ್ನೋದು ಮುಖ್ಯ ಆಗೋಗ್ಬಿಡುತ್ತೆ. ಸೊ ಈ ಒಂದು ರೀಸನ್ನಿಂದ ಡಿಸಿಷನ್ ಮೇಕಿಂಗ್ನಲ್ಲಿ ಸ್ವಲ್ಪ ಹೃದಯ ಎಡುವಂಥ ಚಾನ್ಸಸ್ ಇರುತ್ತೆ. ಹಾಗಾದರೆ ಈಗ ನೀವು ಹೇಳಿ, ಇಲ್ಲಿವರೆಗೂ ನಿಮ್ಮ ಲೈಫ್ನಲ್ಲಿ ನೀವು ತೊಗೊಂಡಿರುವಂಥ ಡಿಸಿಷನ್ಗಳಲ್ಲಿ ಬೆಸ್ಟ್ ಡಿಸಿಷನ್ ಯಾವುದಾದ್ರೂ ಇದ್ದೇ ಇರುತ್ತೆ ಅಲ್ವಾ? ಆ ಡಿಸಿಷನ್ ತಗೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಮಾಡಿದ್ದು ನಿಮ್ಮ ಹೃದಯನ ಅಥವಾ ನಿಮ್ಮ ಬುದ್ಧಿನ. ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9408010013

ಕನಸಿನ ಲೋಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 101.3 ಮೆಗಾಹರ್ಟ್ಸ್ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಸ್ಟುಡಿಯೋ ಸಮಯ ಸರಿಯಾಗಿ 10:32:50 ನೋಡಿ, ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಈಗಾಗಲೇ ಅರ್ಧ ಗಂಟೆ ಸಮಯವನ್ನು ನಾವು ಕಳೆದುಬಿಟ್ಟಿದ್ದೀವಿ. ಮತ್ತಷ್ಟು ಸಂದೇಶಗಳು ಬಂದಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಸಾಗೋಣ. ಬುದ್ಧಿಮಾತ ಕೇಳಿವು ಮುದ್ದು ಮಕ್ಕಳೇ ಅಂತಾರೆ ಶಿಕ್ಷಕರು. ಈ ಸಂದೇಶವನ್ನು ಕಳಿಸಿದ್ದಾರೆ ಅನೂರವರು. ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ಧನ್ಯವಾದಗಳು ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಾಲ್ಯದಲ್ಲಿ ನಮ್ಮ ಅಮ್ಮ ಮತ್ತು ಅಜ್ಜಿಯರು ನಾವು ಇಂತಹ ಹಾಡುಗಳನ್ನು ಸವಿಯುತ್ತಿದ್ದ ನೆನಪು ಮರುಕಳಿಸಿದ ಗೀತೆ ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನು ಮೆಚ್ಚಿ ಇವರು ಸಂದೇಶ ಕಳಿಸಿದ್ದಾರೆ. ನಿಮ್ಮ ಹೆಸರನ್ನು ನೀವು ತಿಳಿಸಿಲ್ಲ, ನಂಬರಿಂಗ್ ವಿತ್ 1109 ಉಮೇಶ್ ಸಿರಿಗೆರೆಯವರ ಸಂದೇಶ ಇದು. ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಬಸವರಾಜ್ ಕೊಡಕೇರಿ ಕೊಪ್ಪಳದಿಂದ ಹೇಳ್ತಾ ಇದ್ದಾರೆ, ಹೃದಯದ ಮಾತು ಕೇಳಿ ನಿರ್ಧಾರ ತೆಗೆದುಕೊಂಡರು, ತುಂಬ ಹಣ ಕಳ್ಕೊಂಡಿದ್ದೀನಿ. ಮನುಷ್ಯನಿಗೆ ಕರುಣೆಗೆ ಹೃದಯ ಬೇಕು, ವ್ಯವಹಾರಕ್ಕೆ ಬುದ್ಧಿ ಬೇಕು ಅಂತ. ಬಹಳ ಒಳ್ಳೆಯ ಸಾಲು. ಹೌದು, ಕರುಣೆ ತೋರಿಸೋದಕ್ಕೆ ಹೃದಯ ಬೇಕು, ಆದರೆ ವ್ಯವಹಾರಕ್ಕೆ ಹೃದಯವನ್ನು ನಾವು ಉಪಯೋಗಿಸ್ಬಾರ್ದು, ಹೃದಯದ ಮಾತನ್ನು ಕೇಳಬಾರ್ದು, ವ್ಯವಹಾರಕ್ಕೆ ಬುದ್ಧಿನೇ ಬೇಕು. ಹೌದು, ಈ ಮಾತನ್ನು ಅಂದರೆ ಎಲ್ಲೋ ಕೇಳಿದಂಥ ನೆನಪು. ವ್ಯವಹಾರಕ್ಕೆ ಯಾವಾಗಲೂ ಹೃದಯ ಏನಿಡುತ್ತೋ ಅದನ್ನು ಕೇಳಿದ್ರೆ ಆಗ ನಮಗೆ ನಷ್ಟ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಬುದ್ಧಿ ಏನಿಡುತ್ತೋ ಅದನ್ನು ಕೇಳಿದ್ರೆ ನಾವು ವ್ಯವಹಾರವನ್ನು ತುಂಬ ಸುಲಭವಾಗಿ ಮಾಡಿಕೊಂಡು ಸಾಗಬಹುದು ಅಂತ. ಹಾಗೆ ಮಂಜುರಾಣಿ ಅಮೃತ ವರ್ಷಿಣಿ, ನಿಮ್ಮ ಹೆಸರು ಚೆನ್ನಾಗಿದೆ, ಮಂಜುರಾಣಿ ಅಮೃತ ವರ್ಷಿಣಿಯವರ ಸಂದೇಶ ಬಂದಿದೆ. ಮೈಸೂರಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಹೃದಯ ಮತ್ತು ಬುದ್ಧಿ ಎರಡನ್ನು ಕುರಿತಂತೆ ಹೃದಯ ಒಳ್ಳೆಯದನ್ನೇ ಯೋಚಿಸಿದರೆ ಬುದ್ಧಿ ಸರಿ ತಪ್ಪು ಯಾವುದು ಎಂದು ವಿಶ್ಲೇಷಣೆ ಮಾಡಿ ಮಾರ್ಗ ತೋರುತ್ತದೆ. ಹೃದಯ ಅಮ್ಮನಂತೆ ಭಾವನೆಗಳ ಪಯಣದಲ್ಲಿ ಸಾಗಿದರೆ ಬುದ್ಧಿ ಸರಿಯಾದ ದಾರಿಯಲ್ಲಿ ನಡೆಯುವಂತೆ, ಸರಿಯಾದವರೊಡನೆ ಬಾಂಧವ್ಯ ಬೆಸೆಯುವಂತೆ ಬೋಧನೆ ಮಾಡುತ್ತದೆ. ಹಲವು ಸಮಯದಲ್ಲಿ ಬುದ್ಧಿ ಹೇಳಿದಂತೆ ಕೇಳಿದರೂ ಕೆಲವು ಸಮಯದಲ್ಲಿ ಹೃದಯ ಅಮ್ಮನಂತೆ ಸಹನೆಯಿಂದ ವರ್ತಿಸುತ್ತಾ ಮಾನವೀಯ ಮೌಲ್ಯಗಳ ಪಾಠ ಹೇಳುವ ಕಾರಣ ಬುದ್ಧಿ ಮತ್ತು ಹೃದಯ ಎರಡರ ಮಾತನ್ನು ಪರಿಗಣಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆದರೆ ನೀವ್ಯಾರು ನಿಮ್ಮ ಲೈಫ್ನಲ್ಲಿ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಅಥವಾ ನೀವು ತಗೊಂಡಿರೋ ಡಿಸಿಷನ್ ಬೆಸ್ಟ್ ಆಗಿದ್ದು, ಆ ಬೆಸ್ಟ್ ಡಿಸಿಷನ್ಗೆ ನಿಮ್ಮ ಹೃದಯ ಅಥವಾ ನಿಮ್ಮ ಬುದ್ಧಿ ಎರಡರಲ್ಲಿ ಯಾವುದು ಹೆಲ್ಪ್ ಮಾಡಿತು ಅಂತ ಹೇಳಿಲ್ಲ. ಇರಲಿ, ನಿಮ್ಮೆಲ್ಲರ ಸಂದೇಶಗಳು ಬರ್ತಾ ಇದೆ, ಸಂದೇಶಗಳನ್ನ ನೋಡೋಣ ಸಿದ್ಲಿಂಗು ಚಿತ್ರದ ಈ ಹಾಡಿನ ನಂತರ.

ಬಂಗಾರದಂತಹ ಗೀತೆಗಳನ್ನ ಆಯ್ಕೆ ಮಾಡಿ ಪ್ರಸಾರ ಮಾಡಿದ ನಿಮಗೆ ಕೋಟಿ ವಂದನೆಗಳು ಅಂತ ಹೆಬ್ಬಾಳದ ರಮೇಶ್ ರವರ ಸಂದೇಶ ಬಂದಿದೆ. ನಂಬರ್ ನಿಮಗೆ 9944 ಇವರು ಹೇಳ್ತಾ ಇದ್ದಾರೆ, ಮೇಡಮ್ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ವಿಷಯ ಆದರೆ ಡಿಸಿಷನ್ ತಗೊಳ್ಳೋವಾಗ ನಾನು ನನ್ನ ಹಾರ್ಟ್ ಮಾತನ್ನು, ನನ್ನ ಹೃದಯದ ಮಾತನ್ನು ಕೇಳ್ತೀನಿ. ಅದು ಅದು ಫ್ಯಾಮಿಲಿ ಸಂಬಂಧಪಟ್ಟಂಥ ವಿಷಯ ಆದರೆ ಮಾತ್ರ ಹೃದಯದ ಮಾತನ್ನು ಕೇಳೋದು, ಅದೇ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿದ್ದಾದರೆ ನಾನು ಬುದ್ಧಿಯ ಮಾತನ್ನೇ ಕೇಳೋದು ಅಂತ. ನೀವು ನಿಮ್ಮ ಹೆಸರನ್ನು ತಿಳಿಸಿಲ್ಲ. ಹಾಗೆ ಮತ್ತಾರ ಸಂದೇಶ, ನಂಬರ್ ನಿಮಗೆ 0928 ಇವ್ರು ಹೇಳ್ತಾ ಇದ್ದಾರೆ, ನಿರ್ಧಾರ ತಗೊಳ್ಳುವಾಗ ನಾನು ಹೃದಯದ ಮಾತನ್ನು ಕೇಳ್ತೀನಿ, ಹಾಗೆ ಕೆಲವೊಮ್ಮೆ ಬುದ್ಧಿಯ ಮಾತನ್ನು ಕೂಡ ಕೇಳಬೇಕಾಗತ್ತೆ ಅಂತ. ಏ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆ ನಂಬರ್ ನಿಮಗೆ 26376 ಇವರ ಸಂದೇಶ ಬಂದಿದೆ, ಮೇಡಮ್ ಜೀವನದಲ್ಲಿ ಹಿರಿಯರ ಮಾತು, ದೊಡ್ಡವರ ಮಾತು, ಗುರುಗಳ ಮಾತು, ಅವರ ಮಾತು, ಇವರ ಮಾತು, ಬೇರೆಯವರ ಮಾತನ್ನು ಕೇಳಿ ಜೀವನ ನಡೆಸುವಂತಹ ತುಂಬ ಜನ ಇದ್ದಾರೆ. ಸ್ವಂತ ಬುದ್ಧಿ ಉಪಯೋಗಿಸಿ ಜೀವನ ಮಾಡುವವರು ತುಂಬ ಕಡಿಮೆ ಜನ ಇದ್ದಾರೆ. ಹಾಗೆ ನನ್ನ ಜೀವನದಲ್ಲಿ ಕೂಡ ಹೃದಯದ ಮಾತು ಕೇಳಿ ತುಂಬ ದುಃಖ ಅನುಭವಿಸಿದ್ದೇನೆ, ಆದ್ದರಿಂದ ಈಗ ಬುದ್ಧಿ ಮಾತನ್ನು ಕೇಳುತ್ತೇನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ನಿಮಗೆ 47957. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ರಿಕ್ವೆಸ್ಟ್ಗಾಗಿ, ರಿಕ್ವೆಸ್ಟ್ ಸಾಂಗ್ ಆಗಿ ಪ್ರಸಾರ ಮಾಡಿ ಅಂತ ಸಂದೇಶಗಳು ಸಹ ಬರ್ತಾ ಇದೆ. ಸ್ನೇಹಿತರೆ, ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಈಗ ಪ್ರಸಾರವಾಗ್ತಾ ಇರುವಂತಹ ಗೀತೆಗಳನ್ನ ಕೇಳಿ ಎಂಜಾಯ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ, ಸಂಭ್ರಮ ಚಿತ್ರದಿಂದ.

ಹೇಳಿದ್ರೆ ಬುದ್ಧಿ ಇನ್ನೊಂದನ್ನು ಹೇಳಿದಾಗ ನಮಗೆ ನ್ಯಾಚುರಲಿ ಕನ್ಫ್ಯೂಸ್ ಆಗುತ್ತೆ, ಯಾವುದು ಸರಿ ಯಾವುದು ತಪ್ಪು, ಯಾವ್ದು ಹೇಳಿದಾಗೆ ನಾನು ಕೇಳಬೇಕು ಅಂತ. ಹಾಗಿದ್ರೂ ಸಹ ಯಾವುದೋ ಒಂದು ಡಿಸಿಷನ್ನ ತೊಗೊಂಡಿರ್ತೀವಿ, ಯಾವುದೋ ಒಂದರ ಮಾತನ್ನು ಕೇಳಿರ್ತೀವಿ, ಅದು ಹೃದಯ ಆಗ್ಬೋದು ಅಥವಾ ಬುದ್ಧಿ ಆಗ್ಬೋದು. ಅದೆರಡರಲ್ಲಿ ಯಾವುದೋ ಒಂದು ಡಿಸಿಷನ್ನ ತೊಗೊಂಡಾಗ ಅದು ನಮಗೆ ಬೆಸ್ಟ್ ಅಂತ ಅನಿಸಿರುತ್ತೆ. ಅಂತಹ ಬೆಸ್ಟ್ ಡಿಸಿಷನ್ನ ನಿಮ್ಮ ಲೈಫ್ನಲ್ಲಿ ನಿಮಗೆ ನಿಮ್ಮ ಹೃದಯ ಕೊಟ್ಟಿದೆಯಾ ಅಥವಾ ನಿಮ್ಮ ಬುದ್ಧಿ ಕೊಟ್ಟಿದೆಯಾ ಅಂತ ಕೇಳಿದೆ. ಸಂದೇಶಗಳು ಬಂದಿವೆ. ಕೆಲವು ವರ್ಷಗಳ ಹಿಂದಿನ ಮಾತು, ನಾ ರೋಗಿಯಾಗಿ ಆಸ್ಪತ್ರೆಯಲ್ಲಿ ಇದ್ದೆ. ಒಂಟಿ ಅನಿಸಿ ಮನದ ಮಾತಂತೆ ಬಾನುಲಿ ಆಲಿಸಿ ಒಳ್ಳೆಯ ಬಾನುಲಿ ಮಿತ್ರರನ್ನು ಪಡೆದೆ ಅಂತ ಅನೂರ್ ಅವರು ಸಂದೇಶ ಕಳಿಸಿದ್ದಾರೆ. ನೋಡಿ, ಇವರು ಬಾನುಲಿಯನ್ನು ಆಲಿಸಿ ಇವರಿಗೆ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ರು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಕೇಳಿ ನನಗೂ ಬಹಳ ಖುಷಿಯಾಯಿತು, ಹೀಗೆ ನಿಮ್ಮ ಸ್ನೇಹಿತರ ಜೊತೆಗೆ ಮಾತಾಡ್ತಾ ಖುಷಿಯಾಗಿ ಇರಿ ಅನೂರ್ ಅವರೇ. ಹಾಗೇ ಮತ್ತಾರ ಸಂದೇಶ ಅಂದರೆ, ಅಖಿಲೇಶ್ ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮದ ಹಾಡುಗಳನ್ನ ಕೇಳ್ತಾ ಖುಷಿಯಾಗ್ತಿದೆ ಅಂತ ನಂಬರ್ ಎಂಡಿಂಗ್ ವಿತ್ 059 ಇವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲ ಸಂದೇಶಗಳನ್ನ ನೋಡೋಣ. ನಿನಗೋಸ್ಕರ ಚಿತ್ರದ ಈ ಹಾಡಿನ ನಂತರ

ಮತ್ತಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ಒಳ್ಳೆ ಟಾಪಿಕ್ಕು. ನೀವು ಕೇಳಿದ್ದಕ್ಕೆ ನಾವು ಬುದ್ಧಿಯಿಂದ ಹೇಳಬೇಕೋ ಇಲ್ಲ ಹೃದಯದಿಂದ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಶುಭರಾತ್ರಿ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ. ಯಾವುದರಿಂದ ಹೇಳಬೇಕು, ಉತ್ತರವನ್ನು ಯಾವುದರಿಂದ ಕೊಡಬೇಕು ಅನ್ನೋದ್ರಲ್ಲೇ ಇಷ್ಟು ಗೊಂದಲ ಇದೆ ಅಂದರೆ ಯೋಚನೆ ಮಾಡಿ, ನಿರ್ಧಾರ ತಗೋಬೇಕಾದ್ರೆ ಇನ್ನಿಷ್ಟು ಗೊಂದಲ ಆಗುತ್ತೆ ಅಲ್ವಾ. ಇರಲಿ, ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಹಾಗೆ ಮೇಡಮ್, ಮನುಷ್ಯ ಏನೇ ನಿರ್ಧಾರ ತಗೋಬೇಕು ಅಂದರೂ ಬುದ್ಧಿ ಮತ್ತು ಹೃದಯ ಎರಡೂ ಬೇಕೇ ಬೇಕು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಪಿಬಿ ಸರ್ಕಲ್ ಹೊಸದುರ್ಗದಿಂದ. ಹೃದಯದ ಮಾತು ಯಾವತ್ತೂ ಸರಿಯಾಗಿರುತ್ತೆ. ಬುದ್ಧಿ ಚಂಚಲ ಆದರೂ ಹೃದಯ ಆಗೋದು ಕಮ್ಮಿನೇ, ಹೃದಯ ಚಂಚಲ ಆಗೋದು ಕಮ್ಮಿನೇ. ಹಾಗಾಗಿ ನಾನು ಹೃದಯದ ಮಾತನ್ನೇ ಕೇಳೋದು ಮೇಡಮ್. ಹಾಡುಗಳು ಮಾತ್ರ ಸೂಪರೋ ಸೂಪರ್ ಆಗಿವೆ, ಕೇಳಿ ಖುಷಿಯಾಗಿ ನಿದ್ದೆ ಮಾಡಬಹುದು ಅಂತ ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರ್ಕಲ್ಗೂಡು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಬ್ರೈನ್ ಹೇಗೆ ವಿಷಯಗಳನ್ನ ಅನಲೈಸ್ ಮಾಡಿ ನಿರ್ಧಾರವನ್ನು ತಗೊಳ್ಳುತ್ತೆ ಅಂತ ಮಾತಾಡಿದ್ವಿ, ಹಾಗೆ ನಮ್ಮ ಹಾರ್ಟ್ ಹೇಗೆ ಭಾವನೆಗಳಿಗೆ ಬೆಲೆ ಕೊಟ್ಟು ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ ಮೇಲೆ ನಮಗೇನಿಸುತ್ತೆ ಅಂತ ಅಂದರೆ, ಯೂಶ್ವಲಿ ನಮಗೆ ಅನಿಸೋದು ಎರಡೂ ಬೇಕು ಅಂತಾನೆ. ಯಾಕಂದರೆ ಬುದ್ಧಿ ಹೃದಯ ಎರಡರ ಮಾತನ್ನು ನಾವು ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳುವಾಗ. ಯಾಕಂದರೆ ಬ್ರೈನ್, ನಮ್ಮ ಬ್ರೈನ್ ಹೇಗೆ ಅಂದರೆ ಡಿಸಿಷನ್ ತಗೊಳ್ಳುವಾಗ ಅದರಿಂದ ಆಗುವಂಥ ರಿಸ್ಕ್ಸ್ ಏನಿರುತ್ತೆ ಅದನ್ನೆಲ್ಲ ಎವ್ಯಾಲ್ಯುಯೇಟ್ ಮಾಡುತ್ತೆ. ಪ್ರಾಕ್ಟಿಕಲಿ ನಾವು ಆ ಒಂದು ರಿಸ್ಕ್ಗೆ, ಆ ಒಂದು ಚಾಲೆಂಜ್ಗೆ ಹೇಗೆ ಸಿದ್ಧವಾಗಬೇಕು, ಏನೆಲ್ಲ ಸ್ಟೆಪ್ಸ್ ತಗೋಬೇಕಾಗತ್ತೆ ಅನ್ನೋದನ್ನು ನಮಗೆ ತಿಳಿಸಿಕೊಡೋದು ನಮ್ಮ ಬ್ರೈನ್. ಸೊ ಏನಾದರೂ ಒಂದು ವಿಷಯಕ್ಕೆ ನಮಗೆ ಪರಿಹಾರ ಸಿಗಬೇಕು, ಯಾವುದಾದ್ರೂ ಒಂದು ವಿಷಯಕ್ಕೆ ಉತ್ತರವನ್ನು ನಾವು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದೀವಿ ಅಂದಾಗ ನಮಗೆ ಐಡಿಯಾ ಕೊಡೋದು ನಮ್ಮ ಬ್ರೈನ್. ಹಾಗೆ ಹಾರ್ಟ್, ನಮ್ಮ ಹತ್ತಿರ ಇರುವಂಥ ಆಯ್ಕೆಗಳು ಏನಿರುತ್ತೆ ನಿರ್ಧಾರವನ್ನು ತಗೋಬೇಕಾದ್ರೆ ಒಂದಷ್ಟು ಆಪ್ಷನ್ಸ್ ನಮ್ಮ ಮುಂದೆ ಇರುತ್ತಲ್ವಾ. ಸೊ ಆ ಆಪ್ಷನ್ಸ್ನಲ್ಲಿ ನಮ್ಮ ಪರ್ಸ್ನಲ್ ಚಾಯ್ಸ್ಗೆ ಯಾವುದು, ನಮ್ಮ ಪರ್ಸ್ನಲ್ ವ್ಯಾಲ್ಯೂಸ್ಗೆ ಯಾವುದು ಮ್ಯಾಚ್ ಆಗುತ್ತೆ, ಯಾವುದು ಹೊಂದಿಕೆ ಆಗುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿಬಿಡುತ್ತೆ ನಮ್ಮ ಹೃದಯ. ನಮ್ಮ ಆಯ್ಕೆಗಳು ಹೇಗಿದ್ರೆ ಅದು ನಮಗೆ ಖುಷಿಯನ್ನು ಕೊಡುತ್ತೆ ಅನ್ನೋದನ್ನು ನಮಗೆ ನಮ್ಮ ಹೃದಯ ತಿಳಿಸುತ್ತೆ. ಸೊ ಹಾರ್ಟ್ನ ಎಮೋಷನ್ಸ್ ಹಾಗೆ ಬ್ರೈನ್ನ ಲಾಜಿಕ್ ಎರಡನ್ನೂ ಸಹ ನಾವು ಕನ್ಸಿಡರ್ ಮಾಡಲೇಬೇಕಾಗತ್ತೆ ಡಿಸಿಷನ್ ತಗೊಳ್ಳೋವಾಗ. ಯಾಕಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ಆ ಡಿಸಿಷನ್ ತಪ್ಪಾಗುವಂಥ ಚಾನ್ಸಸ್ ಸಹ ಕಡಿಮೆ ಆಗುತ್ತೆ. ಇನ್ನು ಸಂದೇಶಗಳು ಬರ್ತಾ ಇವೆ, ನಿಮ್ಮ ಸಂದೇಶಗಳನ್ನ ನೋಡೋಣ. ಯಾರಿದು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಎಲ್ಲ ಗೀತೆಗಳು ತಂಪಾದ ವೇಳೆಯಲ್ಲಿ ಇಂಪಾಗಿ ಮೂಡಿ ಬರ್ತಾ ಇವೆ ಪ್ರಸಾರಕ್ಕಾಗಿ. ತುಂಬ ಧನ್ಯವಾದಗಳು ಇಂತಿ ತಮ್ಮ ಕೇಳುಗರು ಮಹಾರಾಷ್ಟ್ರದ ಅಕ್ಕಲಕೋಟಾ ತಾಲೂಕಿನ ಮೈಂದರ್ಗಿಯ ಈರಣ್ಣ, ಜೀವೂರ ಹಾಗೂ ರಾಮಚಂದ್ರ ಅಂತ ಹೇಳ್ತಾ ಇದ್ದಾರೆ. ಉಷಾ ಬೆಂಗಳೂರಿನಿಂದ ಶುಭರಾತ್ರಿ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಪ್ರೀತಿಯಲ್ಲಿ ಹಾಡುವೆ ನಿನಗೋಸ್ಕರ, ನಾನು ಉಸಿರಾಡುವೆ ನಿನಗೋಸ್ಕರ, ನೀನಿರಲೇಬೇಕು ನನ್ನ ಹತ್ತಿರ ಅದು.

ಪ್ರೇಮ ಪ್ರೇಮ ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ ಯಾತ್ರೆ.

ಯುಗ ಯುಗಗಳು ಕಳೆದರು, ಹಲವು ಜನ್ಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ ಪ್ರೇಮ, ಎಂದೂ ಮುಗಿಯದ ಪಯಣ ಒಂದುಗೂಡುವ ತಾಣ.

ಕಾರ್ಯಕ್ರಮವನ್ನು ಇನ್ನೂ ಒಂದು ಗಂಟೆ ಮುಂದುವರಿಸಿ ಅಂತ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ ಸ್ನೇಹಿತರೆ. ಇನ್ನು ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ಮಾತಾಡಿದಂಥ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವೆಲ್ಲರೂ ಸಂದೇಶಗಳನ್ನ ಕಳಿಸೋ ಮೂಲಕ ಬಹಳ ಪ್ರೀತಿಯಿಂದ ಸ್ಪಂದಿಸಿದ್ರಿ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಬಹಳ ಖುಷಿಯಾಯಿತು ನಿಮ್ಮ ಸಂದೇಶಗಳನ್ನ ನೋಡಿ. ಕಾರ್ಯಕ್ರಮದ ಎಲ್ಲ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬಂದಿವೆ. ಮತ್ತೊಮ್ಮೆ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ ಜೆ ಕುಸುಮಾ.